107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: Radio Sarang 107.8 FM.
1: The power is so transient and temporary. Am I right? Very temporary. ಒಂದು ಕಾಲಕ್ಕೆ ಪ್ರಪಂಚವನ್ನು ಗೆದ್ದು ಬಿಡ್ತೇನೆ ಅಂದಂತ ಮೊಹಮ್ಮದ್ ಅಲಿಗೆ ಇವತ್ತು ಒಂದು ಕಪ್ ಹಿಡಿದು ಕಾಫಿ ಕುಡಿಯೋಕ್ಕಾಗಲಿಲ್ಲ. ನನಗನ್ನಿಸ್ತು ಈ ದೈಹಿಕ ಶಕ್ತಿ ಮೇಲೆ ನಂಬಿಕೊಂಡು ಯಶಸ್ಸನ್ನು ಪಡೆಯೋಕ್ಕಾಗಲ್ಲ. ಯಾಕಂದ್ರೆ ಯಾವ ಕಾಲಿಂದ 20 ಕಿಲೋಮೀಟರ್ ಓಡ್ತಿರ್ತಾರೋ ಆ ಕಾಲಿಗೆ ಅರ್ಥರೈಟಿಸ್ ಆಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಯಾವ ಕಣ್ಣಿಂದ ಅಷ್ಟು ಓದ್ತೀವೋ ಒಂದು ಕಾಲಕ್ಕೆ ನಿನ್ನ ಮುಂದೆ ಪಿಕ್ಚರ್ ಕಾಣಿಸಲ್ಲ, ನಿಮ್ಮ ಮುಖಾನೇ ಕಾಣಿಸಲ್ಲ ಕನ್ನಡಿಯಲ್ಲಿ. ಇದೆಲ್ಲ ಆಗುವಾಗ ಅನಿಸುತ್ತೆ ದೈಹಿಕ ಶಕ್ತಿಯಿಂದ ಯಶಸ್ಸು ಬರೋಕ್ಕೆ ಸಾಧ್ಯ ಇಲ್ಲ. ಹಣ ಯಶಸ್ಸಲ್ಲ, ಅಧಿಕಾರ ಯಶಸ್ಸಲ್ಲ, ದೈಹಿಕ ಶಕ್ತಿ ಯಶಸ್ಸಲ್ಲ. ಹಾಗಾದ್ರೆ ಇನ್ಯಾವುದು ಉಳಿತು? ಫೇಮಸ್ ಆಗಬೇಕು ಅಂತಂದಿರ್ತದೆ ಕೆಲವರಿಗೆ. ಯಶಸ್ಸು ಬರಬೇಕಾದ್ರೆ ಫೇಮಸ್ ಆಗಬೇಕು, ದಿನ ಪೇಪರಲ್ಲಿ ಫೋಟೋ ಬರಬೇಕು. ರೈಟ್ ರೀಸನ್ಸ್ ಆರ್ ರಾಂಗ್ ರೀಸನ್ಸ್. ಕೆಲವು ನೋಡ್ಬೇಕು, ಸರ್ಕಸ್ ನೋಡಿಲ್ವ? ಮೊದಲೇ ಪುಟದಲ್ಲಿ ಫೋಟೋ ಬರಬೇಕು ಅಂತ ಸರ್ಕಸ್ ಮಾಡೋದು. ನಾನು ಅಂದ್ಕೊಂಡಿದ್ದೆ ಯಶಸ್ಸು ಆಗ್ಬೋದೇನೋ ಅಂತ, ಹೆಸರು ಖ್ಯಾತಿ ಬಂದರೆ ಅಂತ. ಬಾಂಬೆದಲ್ಲಿ ಸೇಂಟ್ ಝೇವಿಯರ್, ಅದು ನಿಮ್ಮದೇನಾ? ಬಾಂಬೆ ಸೇಂಟ್ ಝೇವಿಯರ್, ಯಾ. ಐ ಗೋ ದೇರ್ ಒನ್ಸ್ ಇನ್ ಎ ಇಯರ್. ಒನ್ಸ್ ಇನ್ ಎ ಇಯರ್ ಮೈ ಕ್ಲಾಸ್ ಈಸ್ ಫಿಕ್ಸ್, ಓನ್ಲಿ ಒನ್ ಡೇ ಫಾರ್ ದಿ ಎಮ್ ಬಿ ಎ ಸ್ಟೂಡೆಂಟ್ಸ್. ಆ ಹುಡುಗರು ಹುಡುಗಿಯರು ಏನು ಬುದ್ಧಿವಂತರಿದ್ದಾರಪ್ಪ ಅಲ್ಲಿ, ಅಸಾಧ್ಯ ಬುದ್ಧಿವಂತರು. ಅದರಲ್ಲಿ ಸಿನಿಮಾದಲ್ಲಂತೂ ಚಾಂಪಿಯನ್ ಅವರು. ಸಿನಿಮಾ ಫೀಲ್ಡ್ ಬಗ್ಗೆ ಏನು ಪ್ರಶ್ನೆ ಕೇಳಿದ್ರು ಗೊತ್ತಿದೆ ಅವರಿಗೆ. ಎಷ್ಟರ ಮಟ್ಟಿಗೆ ಅಂದರೆ, ಇವತ್ತೇನೇನಾದರೂ ಹೀರೋ ಹೀರೋಯಿನ್ಗೆ ತಮ್ಮ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಹುಡುಗರನ್ನ ಕೇಳ್ಬೋದು, ಕರೆಕ್ಟ್ ಮಾಡ್ತಾರೆ. ಹಂಗಲ್ಲ, ಇದು ಹಿಂಗೆ ನಿಮ್ಮ ಜೀವನ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಎಕ್ಸ್ಪರ್ಟ್ ಅವರು. ನನ್ನ ವೀಕ್ನೆಸ್ ಅಂದ್ರೆ ಸಿನಿಮಾ ಬಗ್ಗೆ ಪೂರ ಅಜ್ಞಾನಿ, ನನಗೇನು ಗೊತ್ತಿಲ್ಲ. ಐ ಆಮ್ ವೆರಿ ಪೂವರ್ ಇನ್ ದ್ಯಾಟ್. ಪಾಪ ಅವ್ರನ್ನ ಹೇಳೋರು, ವಾಟ್ ಸರ್, ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಮೂವೀಸ್ ಸರ್, ದೇ ವುಡ್ ಸಿಂಪತೈಸ್ ವಿತ್ ಮೀ. ನನಗೆ ತೀರಾ ಕೆಟ್ಟ ಅನಿಸ್ಬಿಡ್ತು. ಇಷ್ಟು ಕೆಟ್ಟ ಅನ್ಸ್ಕೋಬಾರ್ದು ಹುಡುಗರ ಕಡೆಯಿಂದ, ಏನೂ ಬರಲ್ಲ ಏನೂ ಬರಲ್ಲ ಅಂತ. ನಾನೇನು ಮಾಡಿದೆ, ನಾಗಾಭರಣ ಅಂತಿದ್ದಾರೆ, ನೀವು ಕೇಳಿರ್ಬೇಕು. ನಾಗಾಭರಣ ಅಂತ ಒಳ್ಳೆ ಡೈರೆಕ್ಟರು, ಪ್ರೊಡ್ಯೂಸರು, ಆ್ಯಕ್ಟರು, ವೆರಿ ಫೈನ್ ಫ್ರೆಂಡ್ ಆಫ್ ಮೈನ್. ಅದೇ ನಾಗಾಭರಣ, ಸ್ವಲ್ಪ ರಿಸರ್ಚ್ ಮಾಡಿಕೊಡ್ಬೇಕಪ್ಪ ನನಗೆ, ಏನು ಬೇಕು ನಿಮಗೆ ಅಂದರು. ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟೆ, ಅದನ್ನೆಲ್ಲ ಹುಡುಕಿ ನನಗೆ ಸಂಶೋಧನೆ ಮಾಡಿಕೊಟ್ರು. ನಾವು ಐ ಆಮ್ ಐ ಗಾಟ್ ದಿ ಬ್ಯಾಕಿಂಗ್ ಆಫ್ ರಿಸರ್ಚ್ ನಾವು.

0: Radio Sarang 107.8 FM.
1: Institute hode aa hudugare helide, today I want to ask you something about movies and they all laughed. You are such a pitiably bad poor person in cinema. ನಮ್ಮನ್ನು ಏನು ಕೇಳೋದು ನೀವು ಅಂತ. ನಾವೊಂದು ಪ್ರಶ್ನೆ ಕೇಳ್ತೀನಿ, ಹುಷಾರಾಗಿರಿ ಅಂತ ಹೇಳಿದೆ. ನಿಮಗೂ ಕೇಳ್ಬೋದೇನೋ ಅದನ್ನು. ಅವ್ರು ತಯಾರಾದರು, ಏನು ಬೇಕಾದ ಕೇಳಿ ಸಿನಿಮಾ ಬಗ್ಗೆ ಅಂತ. ನಾ ಹೇಳಿದೆ, ಹೂ ವಾಸ್ ಹೀರೋ ನಂಬರ್ ಒನ್ ಆಫ್ ಹಿಂದಿ ಮೂವೀಸ್ ಇನ್ 1940? ನನಗೂ ಗೊತ್ತಿರಲಿಲ್ಲ, ರಿಸರ್ಚ್ ಇದೆಯಲ್ಲ. 1940 ಹೀರೋ ಯಾರು ಅಂತ ಕೇಳಿದೆ. ಒಬ್ಬ ಹುಡುಗ ಏನೋ ದೇವಾನಂದ್ ಅಂದ. ಇಲ್ಲ, ನೋ 56 ನನ್ನ ಕಡೆ ಇದೆಯಲ್ಲ ರಿಸರ್ಚ್. ಅವೆಲ್ಲ ಲೇಟಾಗಿ ಬಂದವು, ದೇವಾನಂದ್, ರಾಜ್ ಕಪೂರ್ ಅವೆಲ್ಲ ಲೇಟಾಗಿ ಬಂದವು. ಒಬ್ಬ ಹುಡುಗ ಹೇಳಿದೆ, ಸರ್ ರಾಜ್ ಕಪೂರ್ ಅಪ್ಪ ಸರ್, ಪೃಥ್ವಿರಾಜ್ ಕಪೂರ್. ನಾ ಇದೆ 1948, ನನಗೆಲ್ಲ ಗೊತ್ತಿಲ್ಲ, ಬರ್ಕೊಂಬಂದಿದ್ದೀನಲ್ಲ. ಅವರಿಗೆ ಇವಿಂದ ಗೊತ್ತಾಗಲಿಲ್ಲ, ತಲೆ ಕೆರ್ಕೊಂಡು ಕಡೆಗೆ ಯೂಶುವಲ್ ಸ್ಟೈಲ್, ಸರ್ 1940 ವಿ ಡೋಂಟ್ ನೋ ಸರ್ ಅಂದರು. ಬಿಟ್ಬಿಡಿ, ನನಗೂ ಗೊತ್ತಿರಲಿಲ್ಲ, ಬರ್ಕೊಂಬಂದಿದ್ದೀನಿ ನಾನು. ಮನುಷ್ಯನ ಹೆಸರು ಹೇಳ್ತೀನಿ ನಿಮಗೆ, ಶ್ಯಾಮಲಾಲ್ ಅಂತ ಹೆಸರು ಕೇಳಿದ್ರ ನೀವು ಯಾರಾದರೂ? ನಾವಂತೂ ಕೇಳಿದ್ದಿಲ್ಲಪ್ಪ. ನನಗೆ ಈಗಿನವ್ರದ್ದೇ ಗೊತ್ತಿರೋದಿಲ್ಲ, ಹಿಂದಿನದೇನು ಗೊತ್ತು ನನಗೆ. ಶ್ಯಾಮಲಾಲ್ ಅಂತ, ಹಿ ವಾಸ್ ಹೀರೋ ನಂಬರ್ ಒನ್ ಆಫ್ 1940 ಅಂತ. ಹುಡುಗರದ್ದು ನಮ್ಗೆ ಗೊತ್ತೇ ಇಲ್ಲ ಅಂದರು ಅವರು. ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ, ಇವತ್ತು ಯಾರು 1, 2, 3, 4 ನಮಗೆ ಗೊತ್ತಿದೆ. 2050 ಇಸ್ವಿಗೆ ಯಾರಾದರೂ ಬಂದರು, ಹೂ ವಾಸ್ ಹೀರೋ ನಂಬರ್ ಒನ್ ಆಫ್ 2017 ಅಂತ ಕೇಳಿದಾಗ, ಆಗಿನ ಹುಡುಗರು ಹುಡುಗಿರು ಏನು ಮಾಡ್ತಾರೆ? ವಿ ಡೋಂಟ್ ನೋ ಅಂತಾರೆ. ಅಂದರೆ ಹೀರೋ ನಂಬರ್ ಒನ್ ಟುಡೇ ಬಿಕಮ್ಸ್ ಝೀರೋ ನಂಬರ್ ಒನ್ ಆಫ್ಟರ್ ಫ್ಯೂ ಡಿಕೇಡ್ಸ್. ದೇರ್ಫೋರ್ ದಿಸ್ ಈಸ್ ಆಲ್ಸೋ ನಾಟ್ ಪರ್ಮನೆಂಟ್. This fame that we get, the illusionary fame that we get, is also not success. I am telling you what is not success. Money is not success, power is not success, physical strength is not success, and the so-called fame is also not success.

0: Radio Sarang 107.8 FM.
1: Then what is success? I was talking to the master's degree students in my college, the chemistry students. Na chemistry paatha madonu. Takshana on prashne kelide hudugrige. How many of you know your grandfather's name? Avarandru, how is grandfather connected to chemistry? But master kelide helabekalla. Na kelide, how many of you know your grandfather's name? Mukha nodkondu ellaru kai ettidru. I'm happy everybody knows the grandfather's name. I paused for a minute and then asked, how many of you know your grandfather's father's name? They looked around and 8 to 10 hands went up. I said, good, at least 10 children know the grandfather's father's name? Nice. I paused for a moment and then said, how many of you know your grandfather's grandfather's name? No hand went up. I was shocked. I said, my God, I'm asking your grandfather's grandfather's name. None of you know. Why? One girl stood up. ಕೋಪದಲ್ಲಿದ್ಲ ಹುಡುಗಿ, ಭಾರಿ ಕೋಪದಲ್ಲಿ. ಏನು ಅನ್ಬೇಕು ನಾನು ನೋಡಿ, ಏನು ಪ್ರಯೋಜನ ಬಿಡಿ ಸರ್ ಅಂದ್ಲು. ಏನು ಪ್ರಯೋಜನ ಬಿಡಿ ಸರ್, ಅಮ್ಮ ನಾನು ನಮ್ಮ ಅಜ್ಜನ ಅಜ್ಜನ ಹೆಸರು ಕೇಳ್ತಾ ಇಲ್ಲ, ನಿಮ್ಮ ಅಜ್ಜನ ಅಜ್ಜನ ಹೆಸರು ಏನು ಪ್ರಯೋಜನ ಅಂತೀಯಲ್ಲಮ್ಮ ಅಂದೆ. ಹೌದು ಸರ್, ಏನು ದೊಡ್ಡ ಸಾಧನೆ ಮಾಡಿದಾರೆ ನೆನ್ಪಿಡ್ಬೇಕು ಸರ್ ಅಂದ್ಲು. ಆಕೆ ಕೋಪ ನೋಡಿ ನನಗೆ ಅರ್ಧ ಗಾಬರಿ ಆಯಿತು. ಬಾಗಿಬಿಡಪ್ಪ, ತಮ್ಮ ಸುಮ್ಮನೆ ಕೂತ್ಕೊ ಮಾತಾಯಿ ನೀನು ಅಂಥೇಳಿ ಬಾಕಿದವ್ರಿಗೆ ಕೇಳಿದೆ. ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ಹೆಸರು ಹೇಳ್ತಾ ಹೋಗ್ತೀನಿ, ಗೊತ್ತಿದ್ರೆ ಕೈ ಎತ್ತಿ ತಲೆ ಕೆಡಿಸ್ಕೋಬೇಡಿ ಎಂದೆ. ಅವರು ಕುತೂಹಲದಿಂದ ಕೂತಿದ್ರು, ಏನು ಕೇಳ್ತಾನೆ ಇವನು, ಯಾವ ಮನುಷ್ಯರ ಹೆಸರು ಹೇಳ್ತಾನೆ ಇವನು ಅಂತ. ನಾನು ಹೇಳಿದೆ, ವಿಚಾರ ಮಾಡಿ ನೋಡಿ, ಗೊತ್ತಿದ್ರೆ ಕೈ ಎತ್ತಿ, ಇದ್ರೆ ಬಿಟ್ಬಿಡಿ ಎಂದೆ. ರಾಮ ಗೊತ್ತಾ, ಅಯೋಧ್ಯ ರಾಮ ಗೊತ್ತಾ ಅಂದೆ. ಎಲ್ಲರೂ ಎಸ್ ಅಂದರು. ವೆರಿ ಗುಡ್. ಕೃಷ್ಣ ಗೊತ್ತಾ, ಆ ಕೃಷ್ಣ ಗೊತ್ತು ಅಂದರು. ಬುದ್ಧ ಎಸ್, ಮಹಾವೀರ ಎಸ್, ಜೀಸಸ್ ಕ್ರೈಸ್ಟ್ ಎಸ್, ಪ್ರಾಫೆಟ್ ಮೊಹಮ್ಮದ್ ಎಸ್, ರಾಮಕೃಷ್ಣ ಎಸ್, ವಿವೇಕಾನಂದ ಎಸ್, ಶಂಕರಾಚಾರ್ಯ ಎಸ್, ಬಸವಣ್ಣ ಎಸ್, ಎಲ್ಲರೂ ಎಸ್ ಅಂದರು. ನಾನಂದೆ, ನನಗೊಂದು ದೊಡ್ಡ ಪ್ರಾಬ್ಲಮ್ ಆಯ್ತು ನೋಡಿ ಈಗ ಅಂತ ಹೇಳಿದೆ. ನಾನು ಇಷ್ಟು ಮಂದಿ ಹೆಸರು ಹೇಳಿದ್ನಲ್ಲ, ರಾಮನಿಂದ ಹಿಡ್ಕೊಂಡು ಬಸವಣ್ಣವ್ರ ತನಕ ಹೆಸರು ಹೇಳಿದೆ, ಇವರು ಯಾರು ಮೊಮ್ಮಗನ ಮೊಮ್ಮಗನು ನಾನಲ್ಲ. ಗೊತ್ತಲ್ಲ, ಇವ್ರು ಯಾರು ಮೊಮ್ಮಗನ ಮೊಮ್ಮಗನು ನಾನಲ್ಲ. ಎಲ್ಲರದ್ದು ಹೆಸರು ನೆನಪಿಟ್ಟಿದ್ದೇನೆ, ಆದ್ರೆ ನಮ್ಮ ಅಜ್ಜನ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ. ವಿಚಿತ್ರ ಅಲ್ವಾ ಇದು? ಯಾರ್ಯಾರ್ದು ನೆನಪಿಟ್ಟಿದ್ದೀನಲ್ರಿ, ಎಂದಿನ ರಾಮ ಎಂದಿನ ಕೃಷ್ಣ ನೆನಪಿಟ್ಕೊಂಡಿದ್ದೀನಿ, ನನ್ನ ಅಜ್ಜನ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ. ನಾನು ಕೇಳಿದೆ, ಬಸವಣ್ಣ ಇದ್ದು ಎಷ್ಟು ವರ್ಷ ಆತಪ್ಪ? 12ನೇ ಶತಮಾನದಲ್ಲಿ ಬಸವಣ್ಣ ಇದ್ದದ್ದು 900 ವರ್ಷ ಆಯಿತು. 900 ವರ್ಷ ಇದ್ದು ಬಸವಣ್ಣ ನೆನಪಿಟ್ಕೊಂಡಿದ್ದೀರಿ, ಅದಕ್ಕಿಂತ ಹಿಂದಿದ್ದಂಥ ಶಂಕರಾಚಾರ್ಯ ನೆನಪಿಟ್ಕೊಂಡಿದ್ದೀರಿ, ನಿಮ್ಮ ಅಜ್ಜನ ಅಜ್ಜನ ಹೆಸರು ಗೊತ್ತಿಲ್ಲ ನಿಮಗೆ, ಯಾಕೆ ಅಂತ ಕೇಳಿದೆ. ವಿಚಾರ ಮಾಡಿ ಹೇಳಿ, ಒಂದು ಟೈಮ್ ಕೊಡ್ತೀನಿ ಅಂತ ಹೇಳಿದೆ. ದೇ ವರ್ ಥಿಂಕಿಂಗ್ ಅಬೌಟ್ ಇಟ್. ನನ್ನ ಕ್ಲಾಸಲ್ಲಿ ಹುಡುಗಿದ್ಲು, ಬ್ರಿಲಿಯಂಟ್, ಎಕ್ಸ್ಟ್ರಾಡಿನರಿ ಚೈಲ್ಡ್, ಪದ್ಮಿನಿ ಪ್ರಿಯದರ್ಶಿನಿ ಅಂತ. ಶಿ ಗಾಟ್ ಫಸ್ಟ್ ರ್ಯಾಂಕ್ ಇನ್ ಎಮ್ಎಸ್ಸಿ ಆ್ಯಂಡ್ ದೆನ್ ಜಾಯಿನ್ಡ್ ಐಎಮ್ ಅಹಮದಾಬಾದ್ ಥ್ರೂ ಡೈರೆಕ್ಟ್ ಎಂಟ್ರಿ ಆ್ಯಂಡ್ ಬಿಕೇಮ್ ಎ ಟಾಪರ್ ದೇರ್. ನೌ ಶಿ ರನ್ಸ್ ಎ ಹ್ಯೂಜ್ ಇಂಡಸ್ಟ್ರಿ ಆಫ್ ಅವರ್ ಓನ್ ಇನ್ ದುಬೈ. ಬ್ರಿಲಿಯಂಟ್ ಚೈಲ್ಡ್, ವೆರಿ ಸೆನ್ಸಿಟಿವ್. ಐ ಸಾ ಟಿಯರ್ಸ್ ಇನ್ ಅ ರೈಸ್. ಯಾಕೆ ಪದ್ಮಿನಿ, ಏನಾಯ್ತಮ್ಮ ಅಂತ ಕೇಳಿದೆ. ಆಕೆ ಎದ್ದು ನಿಂತು ಕಣ್ಣು ಒರೆಸ್ಕೊಂಡು ಹೇಳಿದ್ಲು, ಸರ್ ನನ್ನ ಜೀವನಕ್ಕೊಂದು ದೊಡ್ಡ ಪಾಠ ಆಯಿತು ಸರ್. ಐ ಗಾಟ್ ಎ ಲೆಸನ್ ಆಫ್ ಮೈ ಲೈಫ್ ಟುಡೇ. ಏನು ಲೆಸನ್ನು ಅಂತ ಕೇಳಿದೆ. ಆಕೆ ಹೇಳಿದ್ದು, ಸರ್ ಐ ಲರ್ನ್ಟ್ ಒನ್ ಲೆಸನ್, ದಟ್ ಎನಿ ಒನ್ ಹೂ ಲಿವ್ಸ್ ಫಾರ್ ಹಿಮ್ಸೆಲ್ಫ್ ಶಾಲ್ ನಾಟ್ ಬಿ ರಿಮೆಂಬರ್ಡ್ ಬೈ ದಿ ವರ್ಲ್ಡ್ ಆ್ಯಂಡ್ ಎನಿ ಒನ್ ಹೂ ಲಿವ್ಸ್ ಫಾರ್ ಅದರ್ಸ್ ಶಾಲ್ ನಾಟ್ ಬಿ ಫಾರ್ ಗಾಟನ್. ಕರೆಕ್ಟ್ ಅಲ್ವಾ? ಯಾರು ತನಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ, ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ಯಾವತ್ತೂ ಮರೆಯಲ್ಲ ಅಂತ.

0: Radio Sarang 107.8 FM.
1: ದಯವಿಟ್ಟು ತಿಳ್ಕೊಳ್ಳಿ, ದುಡ್ಡು ಮಾಡಿದವ್ರನ್ನ ಜನ ಯಾಕೆ ನೆನಪಿಡಲ್ಲ ಅಂದ್ರೆ ದುಡ್ಡು ಅವ್ರಿಗೋಸ್ಕರ ಮಾಡ್ಕೊಂಡಿದ್ದು. ಬಸವಣ್ಣವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಬ್ಯಾಂಕೇ ಇಲ್ಲ, ಬ್ಯಾಲೆನ್ಸ್ ಏನು ಬರ್ತದೆ? ಅವ್ರು ಏನು ಡಿಪಾಸಿಟ್ ಮಾಡಿದ್ರು ನಮ್ಮ ಹೃದಯದಲ್ಲೇ ಮಾಡಿದ್ದು ಅಲ್ಲ. ನನಗೆ ಆಶ್ಚರ್ಯ ಅನಿಸೋದು, ನಿಮಗೆ ಕನ್ನಡ ಬರೆಯೋಕೆ ಬರೋರಿಗೆ ಅರ್ಥ ಆಗತ್ತೆ, 12ನೇ ಶತಮಾನದಲ್ಲಿ ಅವ್ರು ಬರೆದಂಥ ಕನ್ನಡ ಇವತ್ತೂ ಸಾಧಿಸ್ತಾ ಇಲ್ಲ ನಮಗೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಒತ್ತಕ್ಷರ ಕೂಡ ಇಲ್ಲಲ್ರಿ ಅಂಥ ಕನ್ನಡ ಅವತ್ತು ಬರೆದದ್ದು. ಇವತ್ತು ಒಂದು ಸಾಲು ಬರೀಬೇಕಾದ್ರೆ ಒದ್ದಾಡಿ ಹೋಗ್ತೀವಿ ನಾವು. ಅಂದರೆ ಯಾಕೆ ನೆನೆಸ್ತೀವಿ ದೊಡ್ಡವ್ರನ್ನ ಅಂತಂದರೆ, ಅವರು ತಮಗೋಸ್ಕರ ಮಾಡಿದ್ರಿಂದ ಅಲ್ಲ. ವಾಟ್ ದೇವ್ ಡನ್ ಫಾರ್ ಅದರ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಟಿಮೇಟ್ಲಿ ಮೈ ಫ್ರೆಂಡ್ಸ್, ದ ವರ್ಲ್ಡ್ ರಿಮೆಂಬರ್ಸ್ ಯು ಫಾರ್ ವಾಟ್ ಯು ಹ್ಯಾವ್ ಗಿವನ್ ರಾದರ್ ದೆನ್ ವಾಟ್ ಯು ಹ್ಯಾವ್ ರಿಸೀವ್ಡ್. ಜಾಯ್ ಆಫ್ ಗಿವಿಂಗ್ ಈಸ್ ದ ಪರ್ಪಸ್ ಆಫ್ ಲೈಫ್. ದೆರ್ ಈಸ್ ಜಾಯ್ ಇನ್ ರಿಸೀವಿಂಗ್. ಯಾರಾದರೂ ಏನಾದರೂ ಕೊಟ್ಟರೆ ಸಂತೋಷ ಆಗುತ್ತೆ, ಬಟ್ ದೆರ್ ಇಸ್ ಅ ಗ್ರೇಟರ್ ಜಾಯ್ ಇನ್ ಗಿವಿಂಗ್, ಗ್ರೇಟರ್ ಜಾಯ್ ಇನ್ ಗಿವಿಂಗ್. ಆದರೆ ಸಿಗುವಂಥ ಸಂತೋಷ ಇನ್ನೆಲ್ಲೂ ಸಿಗಲ್ಲ. ಏನು ಕೊಡಬೇಕು ಎಲ್ಲ ಅಂತ, ನಮ್ಮ ಕಡೆ ದುಡ್ಡಿಲ್ಲ, ಏನು ಕೊಡಬೇಕು? ವಿ ಡೋಂಟ್ ಹ್ಯಾವ್ ಮನಿ. ದುಡ್ಡೇ ಕೊಡಬೇಕು ಅಂತಲ್ಲ, ದುಡ್ಡು ಕೊಡಬೇಡಿ, ದುಡ್ಡಿಲ್ಲ ಅಂದರೆ ಚಿಂತೆ ಮಾಡಬೇಡಿ. ಕ್ಯಾಂಟ್ ಯು ಯೂಸ್ ಲಿಟಲ್ ಟೈಮ್ ಫಾರ್ ಯುವರ್ ಫ್ರೆಂಡ್ಸ್? ಸಮಯ ಕೊಡೋದಿದೆಯಲ್ಲ ಕಷ್ಟದಲ್ಲಿ, ದಟ್ ಈಸ್ ಆಲ್ಸೋ ಗಿವಿಂಗ್. ಒನ್ ವರ್ಡ್ ಆಫ್ ಅಪ್ರಿಸಿಯೇಷನ್ ಯು ಕ್ಯಾನ್ ಗಿವ್. ಪರ್ಹ್ಯಾಪ್ಸ್ ಐ ಡೋಂಟ್ ಹೌ ಮನಿ ಆಫ್ ಯು ಹರ್ಡ್ ಆಫ್ ಡಾಂಟೆ ರೊಸೆಟಿ. ಡಾಂಟೆ ರೊಸೆಟಿ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಪೇಂಟರ್ಸ್ ಆಫ್ ದಿ ಇಟಾಲಿಯನ್ ರಿನೈಸನ್ಸ್ ಪೀರಿಯಡ್. ಗ್ರೇಟ್ ಪೇಂಟರ್. ಆತ ಎಷ್ಟು ದೊಡ್ಡ ಕ್ರಿಟಿಕ್ ಆಗಿದ್ದ ಅಂದರೆ, ಬದುಕಿದಾಗಲೇ ದಂತಕಥೆ ಆದಂಥ ಮನುಷ್ಯ. ದ ವೇ ಹಿ ಎನ್ಕರೇಜ್ಡ್ ಯಂಗ್ಸ್ಟರ್ಸ್, ಇಟ್ ಇಸ್ ರೆಕಾರ್ಡೆಡ್ ಮೆನಿ ಪೀಪಲ್ ಬಿಕೇಮ್ ಗ್ರೇಟ್ ಆರ್ಟಿಸ್ಟ್ ಲೈಕ್ ಹಿಮ್ ಬಿಕಾಸ್ ಆಫ್ ಹೀಸ್ ಮೋಟಿವೇಶನ್ ಟು ಪೀಪಲ್. ಯಾವುದ್ರ ಪುಟ್ಟ ಹುಡುಗ ಸಿಕ್ಕರೆ ಬರೆಯೋ, ನೀ ಚಿತ್ರ ಬರೆಯೋ, ನಾನು ಬರಿತೇನೆ ನಾನು ಅಂತ ಬರೆಸ್ಬೇಕು. ಜಾಂಟೆ ರೊಸೆಟಿ ಇಸ್ ರಿಮೆಂಬರ್ಡ್ ಬಿಕಾಸ್ ಆಫ್ ವಾಟ್ ಹಿ ಗೇವ್ ಟು ಪೀಪಲ್ ಇನ್ ದ ಕೈಂಡ್ ಆಫ್ ಇನ್ಸ್ಪಿರೇಷನ್ ಟು ದೆಮ್. ಸೆಕೆಂಡ್ಲಿ, ಕೊಡೋದಾದರೆ ಒಂದು ಒಳ್ಳೆ ಮಾತು ಹೇಳೋಕ್ಕೆ ಬರಲ್ವಾ? ಟೈಮ್ ಕೊಡೋಕ್ಕಾಗಲ್ಲ ನಿಮಗೆ, ಬೇಡ. ಒಂದು ಸ್ಮೈಲ್ ಕೆಲವರು ನೋಡ್ಬೇಕು ರಸ್ತೆಯಲ್ಲಿ, ಬೆಳಗ್ಗೆ ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ಹೇಗಿದ್ದೀರಿ ಅಂತ ಕೇಳಬೇಕು. ಅವ್ರು ಉದ್ದ ಮುಖ ಮಾಡ್ಕೊಂಡು, ಏನೋಪ್ಪ ಹಿಂಗಿದ್ದೀನಿ ಅನ್ಬೇಕು. ಅವ್ರು ಹೇಳೋದು ಕೇಳಿದ್ರೆ ಯಾಕಿದ್ದೀರಿ ಅಂತ ಕೇಳಬೇಕು ಅನ್ಸುತ್ತೆ ಅಲ್ವಾ? ಇಷ್ಟು ಕಷ್ಟಪಟ್ಟು ಒದ್ದಾಡ್ಕೊಂಡು, ಏನೋಪ್ಪ ಹೆಂಗಿದ್ದೀನಿ ಅನ್ನೋದು, ಯಾಕಿದ್ದೀರಿ ಅಂತ ಕೇಳಬೇಕು. ಅಲ್ರಿ ನಗ, ನಾವೇನು ಡಾಕ್ಟ್ರಾ ಹೆಂಗಿದ್ದೀರಿ ಅಂತ ಕೇಳೋದಕ್ಕೆ? ಹೇಗಿದ್ದೀರಿ, ಚೆನ್ನಾಗಿದ್ದೀನಿ ಅನ್ನೋಕ್ಕೆ ಏನು ತೊಂದರೆ? ವಿ ಕಾಂಟ್ ಇವನ್ ಸ್ಮೈಲ್ ಆಟ್ ಪೀಪಲ್, ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಶುಭ ದಿನ ಸ್ನೇಹಿತರೆ ತಮಗೆಲ್ಲರಿಗೂ. ಸೊ ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಕೆಲವೊಂದು ಮುಖ್ಯಾಂಶಗಳು. ನೀಟ್ ಮರುಪರೀಕ್ಷೆಯನ್ನು ಸುರಕ್ಷಿತ, ತಡೆರಹಿತ ಮತ್ತು ದೋಷರಹಿತ ರೀತಿಯಲ್ಲಿ ನಡೆಸಬೇಕೆಂದು ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಇರಾನ್ ಮೇಲಿನ ದಾಳಿಯನ್ನು ತಾತ್ಕಾಲಿಕವಾಗಿ ಮುಂದೂಡಿದ ಟ್ರಂಪ್ ಅತ್ಯಾಚಾರ ಪ್ರಕರಣದಲ್ಲಿ ಜೈಲಿನಿಂದ ಬಿಡುಗಡೆಯಾದ ಆರೋಪಿಗೆ ಮೆರವಣಿಗೆ ಹಾರ ಹಾಕಿ ಮೆರವಣಿಗೆ. ಸಾರ್ವಜನಿಕರ ಹಾವಳು ಸ್ವೀಕರಿಸಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಬನ್ನಿ ಈಗ ಸುದ್ದಿಗಳ ವಿವರ. ನೀಟ್ ಪರೀಕ್ಷೆಯನ್ನು ಸುರಕ್ಷಿತ, ತಡೆರಹಿತ ಮತ್ತು ದೋಷರಹಿತವಾಗಿ ನಡೆಸಬೇಕು ಎಂದು ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಮೊನ್ನೆ ತಾನೇ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ನಡೆದಿತ್ತು. ಸೊ ಈ ಬಾರಿ ಈ ಒಂದು ಪರೀಕ್ಷೆಯನ್ನು ಅತಿ ಜಾಗರೂಕತೆಯಿಂದ ಮತ್ತು ಎಚ್ಚರಿಕೆಯಿಂದ ದೋಷರಹಿತ ರೀತಿಯಲ್ಲಿ ಸುರಕ್ಷಿತವಾಗಿ ನಡೆಸಬೇಕೆಂಬುದು ಅವರ ಒಂದು ಸಂದೇಶವಾಗಿದೆ. ಜೊತೆಗೆ ಈ ಒಂದು ಪರೀಕ್ಷೆಯನ್ನು ಮತ್ತೆ ನಡೆಸುವಾಗ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎಂದು ಕೂಡ ಈ ಒಂದು ವಿಚಾರದಲ್ಲಿ ಅವರು ಹೇಳಿದ್ದಾರೆ. ಇಂದು ಸರ್ಕಾರಿ ಬಸ್ ಮುಷ್ಕರ ಇಲ್ಲ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಜಂಟಿ ಕ್ರಿಯಾ ಸಮಿತಿ ಮೇ 20 ಕರೆ ಕೊಟ್ಟಿದ್ದ ಅನಿರ್ದಿಷ್ಟ ಅವಧಿ ಒಂದು ಮುಷ್ಕರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಇದರ ಬೆನ್ನಲ್ಲೇ ಜಂಟಿ ಕ್ರಿಯಾ ಸಮಿತಿ ಮುಷ್ಕರ ಹಿಂಪಡೆದಿದೆ. ಇದರಿಂದ ಬುಧವಾರ ರಾಜ್ಯಾದ್ಯಂತ ರಾಜ್ಯದ 4 ಸಾರಿಗೆ ನಿಗಮಗಳ ಬಸ್ಗಳು ಎಂದಿನಂತೆ ಸಂಚರಿಸಲಿವೆ ಎಂದು ವರದಿ ಹೇಳಿದೆ. ದೇಶಾದ್ಯಂತ ಇಂದು ಔಷಧ ಮಳಿಗೆ ಬಂದ್. ಆನ್ಲೈನ್ನಲ್ಲಿ ಆ್ಯಪ್ನಲ್ಲಿ ಔಷಧ ಮಾರಾಟ ಖಂಡಿಸಿ ಮುಷ್ಕರ. ರಾಜ್ಯದಲ್ಲಿ ಮುಷ್ಕರಕ್ಕೆ ಬೆಂಬಲ. ಆನ್ಲೈನ್ ಔಷಧ ಮಾರಾಟ ವೇದಿಕೆಗಳು ಭಾರಿ ರಿಯಾಯಿತಿಯಲ್ಲಿ ಔಷಧ ಮಾರಾಟ ಮಾಡುವುದನ್ನು ವಿರೋಧಿಸಿ ಅಖಿಲ ಭಾರತ ರಸಾಯನಶಾಸ್ತ್ರಜ್ಞರು ಮತ್ತು ಔಷಧ ವ್ಯಾಪಾರಿಗಳ ಸಂಘಟನೆ AIOCD ದೇಶಾದ್ಯಂತ ಔಷಧ ಮಳಿಗೆಗಳ ಬಂದ್ಗೆ ಕರೆ ಕೊಟ್ಟಿದ್ದು ಬುಧವಾರ ರಾಜ್ಯದಲ್ಲೂ ಮೆಡಿಕಲ್ ಅಂಗಡಿಗಳು ಮುಚ್ಚುವ ಸಾಧ್ಯತೆ ಇದೆ. ಬೆಂಗಳೂರಿನ ಫಾರ್ಮಾ ರಿಟೇಲರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ ಫೋರಂ ಕರ್ನಾಟಕ ರಾಜ್ಯ ಔಷಧ ವ್ಯಾಪಾರಿಗಳ ಸಂಘ KCDA ಸಹಿತ ವಿವಿಧ ಸಂಘಟನೆಗಳು ಮೆಡಿಕಲ್ ಬಂದ್ಗೆ ಒಂದು ಬೆಂಬಲ ವ್ಯಕ್ತಪಡಿಸಿವೆ. ಕರ್ನಾಟಕ ಫಾರ್ಮಾ ರಿಟೈಲರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ ಆರ್ಗನೈಸೇಷನ್ಗೆ ಬಂದ್ಗೆ ನೈತಿಕ ಬೆಂಬಲ ನೀಡಿದ್ದು ಕಪ್ಪು ಪಟ್ಟಿ ಧರಿಸಿ ಕಾರ್ಯನಿರ್ವಹಿಸುವಂತೆ ತಿಳಿಸಲಾಗಿದೆ. ಮುಷ್ಕರದಿಂದ ಹೊರಗುಳಿದ ರಾಜ್ಯಗಳ ಔಷಧಾಲಯಗಳ ಸಂಘಟನೆಗಳು ತೆರೆದಿರ್ತವೆ. ಪ್ರಮುಖ ಔಷಧಾಲಯಗಳ ಸರಣಿಗಳು, ಆಸ್ಪತ್ರೆ ಆಧಾರಿತ ವೈದ್ಯಕೀಯ ಮಳಿಗೆಗಳು, ಜನೌಷಧಿ ಕೇಂದ್ರಗಳು, ಅಮೃತ್ ಫಾರ್ಮಸಿ ಮಳಿಗೆಗಳು ಇವೆಲ್ಲ ಸೇರಿಸುತ್ತವೆ. ಸ್ವತಂತ್ರ ಔಷಧಾಲಯಗಳು, ಸಗಟು ಔಷಧ ವಿತರಕರು, ಸ್ಥಳೀಯ ಔಷಧ ಪೂರೈಕೆ ಸರಣಿಗಳು ಮತ್ತು ಖಾಸಗಿ ಫಾರ್ಮಸಿ ಕೌಂಟರ್ಗಳು ಇವತ್ತು ಮುಚ್ಚುವ ಸಾಧ್ಯತೆ ಇದೆ. ಈ ನಡುವೆ ಶಾಲಾರಂಭಕ್ಕೆ ಮುನ್ನ ಪಠ್ಯಪುಸ್ತಕ 10 ದಿನಗಳಿಗೆ ಮುನ್ನವೇ ಮಕ್ಕಳಿಗೆ ಪಠ್ಯಪುಸ್ತಕ ತಲುಪಿಸುವ ಗುರಿ. ರಾಜ್ಯದ ಶಾಲೆಗಳಿಗೆ ಪುಸ್ತಕ ವಿತರಣೆ ಪ್ರಕ್ರಿಯೆ ಆರಂಭಗೊಂಡಿದೆ. ಮುಂದಿನ 4-5 ದಿನಗಳಲ್ಲಿ ಈ ಪ್ರಕ್ರಿಯೆ ಮತ್ತಷ್ಟು ಚುರುಕುಗೊಳ್ಳುತ್ತೆ. May 29 ಅಂದರೆ ಶಾಲೆ ಆರಂಭಗೊಳ್ಳುವ ಮುಂಚಿತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಣೆ ಮಾಡುವ ಗುರಿಯನ್ನು ಶಿಕ್ಷಣ ಇಲಾಖೆ ಹೊಂದಿದೆ. ಅದೇ ರೀತಿ ನೀಟ್ ಪ್ರಶ್ನೆ ಪತ್ರಿಕೆ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಸೊ ಬಿಗಿ ಭದ್ರತೆ, CCTV ಕಣ್ಗಾವಲು ಮತ್ತು ಪಾರದರ್ಶಕವಾಗಿ ಪರೀಕ್ಷೆಯ ಒಂದು ಪ್ರಮುಖ ಸೂಚನೆಗಳನ್ನು ಕೂಡ ನೀಡಲಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ದಕ್ಷಿಣ ಕನ್ನಡ ಬಸ್ ಟಿಕೆಟ್ ದರ ಸದ್ಯಕ್ಕೆ ಏರಿಕೆ ಇಲ್ಲ. ಜಾಗತಿಕ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆ ಅಸ್ಥಿರವಾಗಿದ್ದು ನಿರಂತರ ಏರಿಕೆಯಾಗುವ ಭೀತಿ ಇರುವ ಹಿನ್ನೆಲೆಯಲ್ಲಿ ಮುಂದಿನ 1 ಅವಧಿಯವರೆಗೆ ಬಸ್ ಟಿಕೆಟ್ ದರ ಏರಿಸುವ ಪ್ರಸ್ತಾವನೆ ಇಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲಕರ ಸಂಘ ಹೇಳಿದೆ. ಮುಂದಿನ 1 ಡೀಸೆಲ್ ದರ 20-25 ಏರಿಕೆಯಾಗುವ ಭೀತಿ ಇದೆ. ಈ ಹಿನ್ನೆಲೆಯಲ್ಲಿ ಇಂಧನ ಸ್ಥಿತಿಗತಿಯನ್ನು ಆಧರಿಸಿ ದರ ಪರಿಷ್ಕರಣೆ ಬಗ್ಗೆ ಮತ್ತೊಮ್ಮೆ ಸಭೆ ನಡೆಸಿ ನಿರ್ಧರಿಸಲು ಸಂಘ ನಿರ್ಧರಿಸಿದೆ ಎಂದು ವರದಿ ಹೇಳಿದೆ. ಅತ್ಯಾಚಾರ ಪ್ರಕರಣದಲ್ಲಿ

ಬೆಂಬಲಿಗರು ರೋಡ್ ಶೋ ಮಾಡಿದ್ದಾರೆ. ಘಟನೆಗೆ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಪಿಯು ವಿದ್ಯಾರ್ಥಿನಿಯನ್ನು ವಕೀಲರಿಗೆ ಪರಿಚಯಿಸುವ ನೆಪದಲ್ಲಿ ಫ್ಲಾಟ್ಗೆ ಕರೆದೊಯ್ದು ಅತ್ಯಾಚಾರ ಎಸಗಿದ್ದಾನೆಂದು ಆರೋಪಿಸಲಾಗಿದೆ. ಸುಮಾರು 9 ತಿಂಗಳ ನಂತರ ಆರೋಪಿಯನ್ನು May 17 ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. ಆ ಅತ್ಯಾಚಾರ ಆರೋಪಿ ಮೆರವಣಿಗೆ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ಈ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಎಂದು ಪೊಲೀಸರು ಕೂಡ ತಿಳಿಸಿದ್ದಾರೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ, ತಮಿಳುನಾಡಿನಲ್ಲಿ CM ವಿಜಯ್ ಸರ್ಕಾರ ಯಾವುದೇ ಕ್ಷಣದಲ್ಲೂ ಪತನಗೊಳ್ಳಬಹುದು ಎಂದು DMK ಮುಖ್ಯಸ್ಥ MK Stalin ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ. ಈ ನಡುವೆ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನೋಡೋದಾದರೆ, ದುಬಾರೆಯ ಆನೆ ಜಯ ಮಾರ್ತಾಂಡ ಸಾವು. ಇಲ್ಲಿನ ದುಬಾರೆ ಆನೆ ಶಿಬಿರದಲ್ಲಿ ಸಾಕಾನೆಗಳ ನಡುವೆ ಸೋಮವಾರ ನಡೆದ ಕಾದಾಟದಲ್ಲಿ ಮಹಿಳೆ ಒಬ್ಬರು ಮೃತಪಟ್ಟಿದ್ದರು. ಅದೇ ಒಂದು ಸಾವಿಗೆ ಕಾರಣವಾಗಿದ್ದ 34 ವರ್ಷದ ಜಯ ಮಾರ್ತಾಂಡ ಆನೆ ಕೂಡ ಮಂಗಳವಾರ ಮೃತಪಟ್ಟಿದೆ. ಮೊನ್ನೆ ಕಾಳಗದಲ್ಲಿ ತೀವ್ರ ಗಾಯಗಳಿಂದ ಆನೆ ಒಂದು ಬಳಲುತ್ತಿತ್ತು, ನಂತರ ಈ ಒಂದು ಸಾವಿಗೆ ಈಡಾಗಿದೆ. ಕ್ರೂರ ಬೀದಿ ನಾಯಿ ಹತ್ಯೆಗೆ ಸುಪ್ರೀಂ ಅಸ್ತು. ರೆಬೀಸ್ ಸೋಂಕಿತ ಅನಾರೋಗ್ಯ ಪೀಡಿತ ಆಕ್ರಮಣಕಾರಿ ನಾಯಿಗಳ ದಯಾಮರಣಕ್ಕೆ ಸುಮತಿ. ಜನರಕ್ಷಣೆ ಆದ್ಯತೆ ಸುಪ್ರೀಂ ಕೋರ್ಟ್. ಬೀದಿ ನಾಯಿ ಎತ್ತಂಗಡಿ ಆದೇಶ ಮರುಪರಿಶೀಲನೆಗೆ ನಕಾರ. ಮಾನವನ ಜೀವಕ್ಕೆ ಅಪಾಯ ತಂದೊಡ್ಡುವ ಕ್ರೂರ ಮತ್ತು ಆಕ್ರಮಣಕಾರಿ ಬೀದಿ ನಾಯಿಗಳನ್ನು ಕೊಲ್ಲಲು ಇದೇ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಮಂಗಳವಾರ ಅನುಮತಿ ನೀಡಿದೆ. ಸಾರ್ವಜನಿಕರ ರಕ್ಷಣೆ ಹಿತದಿಂದ ರೇಬಿಸ್ ಪೀಡಿತ ಹುಚ್ಚು, ಕ್ರೂರ ಮತ್ತು ಅನಾರೋಗ್ಯ ಪೀಡಿತ ಬೀದಿ ನಾಯಿಗಳನ್ನು ದಯಾಮರಣದ ಮೂಲಕ ಹತ್ಯೆ ಮಾಡಲು ನ್ಯಾಯಪೀಠ ಒಪ್ಪಿಗೆ ನೀಡಿದೆ. ಬೀದಿ ನಾಯಿಗಳ ಸ್ಥಳಾಂತರ ಆದೇಶದ ಕುರಿತು ಮಾರ್ಪಾಟು ಮಾಡಿಕೊರುವಂತೆ ಸಲ್ಲಿಸಲಾದ ಅರ್ಜಿಯ ವಿಚಾರಣೆ ವೇಳೆ ನ್ಯಾಯಪೀಠ ಈ ಸಂದೇಶ ನೀಡಿದ್ದು ಮತ್ತು ಆದೇಶ ನೀಡಿದ್ದು ಕಾನೂನು ಪಾಲಿಸುವುದರ ಜೊತೆಗೆ ಬೀದಿ ನಾಯಿಗಳಿಂದ ಪುನರ್ವರ್ತಿತ ದಾಳಿ ನಡೆದಿರುವ ಪ್ರದೇಶದಲ್ಲಿ ಈ ಪ್ರಕ್ರಿಯೆ ನಡೆಸಬಹುದೆಂದು ನ್ಯಾಯಮೂರ್ತಿ ವಿಕ್ರಮ್ ನಾಥ್, ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ, ನ್ಯಾಯಮೂರ್ತಿ NV ಆಂಚಾರ್ಯ ಅವರನ್ನೊಳಗೊಂಡ ಪೀಠವು ಆದೇಶಿಸಿದೆ. ಬೀದಿ ನಾಯಿಗಳ ಸಂಖ್ಯೆ ಅಪಾಯಕಾರಿ ಪ್ರಮಾಣದಲ್ಲಿ ಹೆಚ್ಚಾ ಇದೆ. ನಾಯಿ ಕಡಿತ ಮತ್ತು ಆಕ್ರಮಣಕಾರಿ ದಾಳಿಗಳು ದಿನದಿಂದ ದಿನಕ್ಕೆ ನಡೆಯುತ್ತವೆ. ಈ ಘಟನೆಗಳು ಹೆಚ್ಚಾ ಇವೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷೆಗೆ ಬೀದಿ ನಾಯಿಗಳಿಂದ ನಿರಂತರ ಬೆದರಿಕೆ ಇರುವ ಪ್ರದೇಶಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಪಶುವೈದ್ಯರಿಂದ ಸರಿಯಾದ ಮೌಲ್ಯಮಾಪನ ನಡೆಸಬೇಕು. ಆಕ್ರಮಣಕಾರಿ ನಾಯಿಗಳ ವಿರುದ್ಧ ದಯಾಮರಣ ಸಹಿತ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ನ್ಯಾಯಪೀಠ ಹೇಳಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮತ್ತೆ ತುಟ್ಟಿ. 90 ಪೈಸೆಯಷ್ಟು ಬೆಲೆ ಏರಿಕೆಯಾಗಿದೆ. ಯುದ್ಧದ ಹಿನ್ನೆಲೆಯಲ್ಲಿ ಹೆಚ್ಚಳ, ನಷ್ಟ ತುಂಬಿಸಲು ತೈಲ ಕಂಪನಿಗಳ ಯತ್ನ. ಅಮೆರಿಕ ಇರಾನ್ ಯುದ್ಧದಿಂದಾಗಿ ಜಾಗತಿಕ ಕಚ್ಚಾ ತೈಲದ ದರ ಏರಿಕೆಯಾಗುತ್ತಿದ್ದು ಪರಿಣಾಮ ಎಂಬಂತೆ ಮಂಗಳವಾರ ತೈಲ ಕಂಪನಿಗಳು ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಲೀಟರ್ಗೆ 90 ಪೈಸೆ ಏರಿಕೆ ಮಾಡಿವೆ. ಈ ಮೂಲಕ ಕೇವಲ 5 ದಿನಗಳ ಅವಧಿಯಲ್ಲಿ 2ನೇ ಬಾರಿಗೆ ಇಂಧನ ದರ ಏರಿಕೆಯಾಗಿದೆ. May 15 ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ತಲಾ 3 ರೂಪಾಯಿ ಅಂತ ಏರಿಕೆ ಮಾಡಿದ್ದವು. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಸರಬರಾಜಿನಲ್ಲಿ ಉಂಟಾಗುವ ವ್ಯತ್ಯಯ ಮತ್ತು ನಮಗೆ ಆಗುತ್ತಿರುವ ನಷ್ಟವನ್ನು ಸರಿದೂಗಿಸಲು ಈ ಕ್ರಮ ಕೈಗೊಂಡಿರುವುದಾಗಿ ಕಂಪನಿಗಳು ಹೇಳಿವೆ. 5ನೇ ದಿನದ ಅಂತರದಲ್ಲಿ 2 ಬಾರಿ ಇಂಧನ ಏರಿಕೆಯಾಗುತ್ತಿರುವುದು 2022 ನಂತರ ಇದೇ ಮೊದಲ ಬಾರಿ ಎಂದು ವರದಿ ಹೇಳಲಾಗಿದೆ. ಪೆಟ್ರೋಲ್ ಬೆಲೆ ನಿನ್ನೆ ತನಕ 105.3 ಏಳಿತ್ತು, ಇವತ್ತು 106.31 ತಲುಪಿದೆ ಮಂಗಳೂರಿನಲ್ಲಿ. ಡೀಸೆಲ್ ಬೆಲೆ 93.32 ಇತ್ತು, ಈಗ 94.26 ತಲುಪಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣದಲ್ಲಿರುವಂತಹ ಸಂಸದರ ಕಚೇರಿಯಲ್ಲಿ ನಿನ್ನೆ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿದ್ದಾರೆ. ಈ ವೇಳೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ತಮ್ಮ ಸಮಸ್ಯೆ, ಬೇಡಿಕೆ ಮತ್ತು ಅಹವಾಲುಗಳನ್ನು ಸಂಸದರ ಗಮನಕ್ಕೆ ತಂದಿದ್ದಾರೆ. ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದ ಸಂಸದರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಸಮಸ್ಯೆಗಳ ನಿವಾರಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ, ಕ್ರೀಡಾಂಗಣದ ವರದಿಗಳಲ್ಲಿ ನಿನ್ನೆ ನಡೆದಂಥ IPL ಪಂದ್ಯದಲ್ಲಿ ಸೂರ್ಯವಂಶಿ ಮತ್ತೊಮ್ಮೆ ಅಬ್ಬರಿಸಿದ್ದು ಸಿಕ್ಸರ್ಗಳ ದಾಖಲೆಯನ್ನು ಮುಂದುವರಿಸಿದ್ದಾರೆ. ನಿನ್ನೆ 10 ಸಿಕ್ಸರ್ ಸಿಡಿಸಿ IPL 50 ಸಿಕ್ಸರ್ ದಾಟಿಸಿದ ಎಳೆಯ ಆಟಗಾರ ಎಂಬಂಥ ಕೀರ್ತಿಗೆ ಕೂಡ ಭಾಜನರಾಗಿದ್ದಾರೆ. ಜೊತೆಗೆ 93 ಚಚ್ಚುವುದರ ಮೂಲಕ ರಾಜಸ್ಥಾನ್ ಪ್ಲೇಆಫ್ ಆಸೆಯನ್ನು ಮತ್ತಷ್ಟು ಜೀವಂತವಾಗಿಸಿದ್ದಾರೆ. ನಿನ್ನೆ ನಡೆದ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ತಂಡ ಗೆಲುವನ್ನು ದಾಖಲಿಸಿದೆ. 220 ರನ್ನಿನ ಮೊತ್ತವನ್ನು ರಾಜಸ್ಥಾನ ಮೆಟ್ಟಿ ನಿಂತಿದೆ. ಸೂರ್ಯವಂಶಿ 93, ಜೈಸ್ವಾಲ್ 43, ಧ್ರುವ್ ಜುರೇಲ್ 53 ಗಳಿಸಿದರು. ಈ ಮೂಲಕ ಈಗ ಸದ್ಯಕ್ಕೆ ರಾಜಸ್ಥಾನ 4ನೇ ಸ್ಥಾನಕ್ಕೆ ಲಗ್ಗೆ ಹಾಕಿದೆ. ಮುಂದಿನ ಪಂದ್ಯಗಳು ಮತ್ತಷ್ಟು ಒಂದು ಕುತೂಹಲಕಾರಿಯಾಗಲಿವೆ. ಅಫ್ಘಾನಿಸ್ತಾನ ವಿರುದ್ಧದ ಸರಣಿಗೆ ಭಾರತ ತಂಡದ ಟೆಸ್ಟ್ ಮತ್ತು ಏಕದಿನ ತಂಡದಲ್ಲಿ ಹೊಸ ಬರದಂಡು ಕಾಣಿಸಿಕೊಂಡಿದೆ. ಟೆಸ್ಟ್ ತಂಡಕ್ಕೆ ಬ್ರಾರ್, ಸುತಾರ್ ಮತ್ತು ದೂಬೆ ಕಾಣಿಸಿಕೊಂಡಿದ್ದಾರೆ. ಭಾರತ ತಂಡದಲ್ಲಿ ಕೂಡ ಪ್ರಿನ್ಸ್ ಯಾದವ್ ಕಾಣಿಸಿಕೊಂಡಿದ್ದಾರೆ ಎಂದು ವರದಿ ಹೇಳಿದೆ. ಚಿನ್ನಧಾರಣೆ 14,395 ರೂಪಾಯಿ, 75 ರೂಪಾಯಿಯಷ್ಟು ಏರಿಕೆಯಾಗಿದೆ. ಬೆಳ್ಳಿಧಾರಣೆ 2,77,200 ರೂಸಾವಿರದ 200 ರೂಪಾಯಿಯಷ್ಟು ಏರಿಕೆಯಾಗಿದೆ. ಮೊಟ್ಟೆಧಾರಣೆ
ಮಲ್ಲಿಗೆ ಹೊಟ್ಟೆಗೆ 380 ರೂಪಾಯಿ ಎಂದಿದೆ ಇನ್ನೊಂದು ಸುದ್ದಿ.

0: ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ಇವತ್ತು ನಾವು ನೋಡೋದಾದರೆ, ಸರ್ಕಾರಿ ವಸತಿ ಶಾಲೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಪ್ರಕಟಗೊಂಡಿದೆ ಎಂದು ವರದಿ ಹೇಳಿದೆ. ಇನ್ನಷ್ಟು ಸುದ್ದಿಗಳು, ಇನ್ನಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಜಾರಕಿಹೊಳಿ ಮನೆಯಲ್ಲಿ ಸಿಎಂ ಆಪ್ತರ ಒಂದು ಸಚಿವರ ಉಪಹಾರ ನಡೆದಿದೆ, ಇನ್ನೊಂದು ವರದಿ ಇದನ್ನು ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡಿದರೆ, ಜನಗಣತಿ ಮನೆ ಎಣಿಕೆ 99.99% ಪೂರ್ಣಗೊಂಡಿದೆ ಎಂದು ವರದಿಯೊಂದು ಹೇಳಿದೆ. ಈ ನಡುವೆ ಮಳೆಗೆ ಕುಸಿಯುವ ಭೀತಿಯಲ್ಲಿ ಕೆತ್ತಿಕಲ್ನ ಗುಡ್ಡ 2 ವರ್ಷಗಳಿಂದ ಮಳೆಗಾಲದಲ್ಲಿ ಇಲ್ಲಿ ಜರಿತ, ಮತ್ತೆ ಆತಂಕದಲ್ಲಿ ಸ್ಥಳೀಯರು, ವಾಹನ ಸವಾರರು. ರಾಷ್ಟ್ರೀಯ ಹೆದ್ದಾರಿ 169 ಅಭಿವೃದ್ಧಿಯ ಭಾಗವಾಗಿ ವಾಮಂಜೂರಿನ ಕೆತ್ತಿಕಲ್ ಭಾಗದಲ್ಲಿ ಗುಡ್ಡ ಕುಸಿಯುವ ಭೀತಿ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಬಾರಿಯೂ ಅದೇ ರೀತಿ ಜರಿಯಲಿದೆ ಎಂಬಂಥ ಆತಂಕ ಸ್ಥಳೀಯರಲ್ಲಿ ಮತ್ತು ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಲ್ಲಿ ಉಂಟಾಗಿದೆ. ತಿರುವಾಯಿಲ್ ಸರಕಾರಿ ಶಾಲೆಯಿಂದ ಸುಮಾರು 100 ಮೀಟರ್ ಮುಂದಕ್ಕೆ ಕಳೆದ ವರ್ಷ ಮಳೆಗಾಲದಲ್ಲಿ ಗುಡ್ಡ ಜರಿದಿತ್ತು. ಗುಡ್ಡದ ಮೇಲಿನಿಂದ ಬೃಹತ್ ಗಾತ್ರದ 3 ಕಲ್ಲುಗಳು ಉರುಳಿ ರಸ್ತೆಗೆ ಬಿದ್ದು ಸಂಚಾರ ವ್ಯತ್ಯಯವಾಗಿತ್ತು. ರಸ್ತೆಗೆ ಬಿದ್ದಿದ್ದ ಮಣ್ಣನ್ನು ಬದಿಗೆ ಜರಿಸುವುದು ಮತ್ತು ಅದನ್ನು ಹೊರತುಪಡಿಸಿ ಗುಡ್ಡ ಭಾಗದಲ್ಲಿ ಜರಿದ ಮಣ್ಣುಗಳನ್ನು ತೆಗೆಯುವುದು ಕೂಡ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಆಗಿತ್ತು. ಗ್ಯಾಬಿಯನ್ ವಾಲ್ ಮತ್ತು ನಿರ್ಮಾಣ ಪ್ರಕ್ರಿಯೆಯಲ್ಲಿ ಇದ್ದರೂ ಕೂಡ ಇಲ್ಲಿ ಗುಡ್ಡ ಕುಸಿತಾ ಇದೆ. ಕುಡುಪು ಭಾಗದಲ್ಲಿ ಕೂಡ ಗುಡ್ಡ ಅಗೆಯುವ ಕಾರ್ಯ ಪ್ರಗತಿಯಲ್ಲಿದೆ. ನೋಡಬೇಕು, ಇಲ್ಲಿ ಕೂಡ ಕುಸಿಯುವಂಥ ನಿರೀಕ್ಷೆಗಳು ಇರಬಹುದು. ಈ ರೀತಿಯ ಒಂದು ರಸ್ತೆ ನಿರ್ಮಾಣ, ಅಗಲೀಕರಣ ಅಥವಾ ರಾಷ್ಟ್ರೀಯ ಹೆದ್ದಾರಿಯ ಅಭಿವೃದ್ಧಿ ಆಗುವಾಗ ಇಂಥ ಒಂದು ಸಮಸ್ಯೆಗಳಾಗದಂತೆ ನೋಡಿಕೊಳ್ಬೇಕು. ಇಂದು ವಿವಿಧೆಡೆ ವಿದ್ಯುತ್ ವ್ಯತ್ಯಯ ಆಗಲಿದೆ ಎಂದು ಕೂಡ ವರದಿ ಹೇಳಿದೆ. ಮಳೆ ಸಂಕಷ್ಟಕ್ಕೆ ಸಿಲುಕಿದರೆ ನಗರ ಗ್ರಾಮಾಂತರ ಭಾಗದ 83 ಕಾಳಜಿ ಕೇಂದ್ರಗಳು ಎಂದು ವರದಿ ಹೇಳಿದೆ. ಅಡ್ಯಾರ್ಕಟ್ಟೆ ರಸ್ತೆ ಸಂಚಾರ ಸಂಕಷ್ಟ ಎಂದಿದೆ ಮತ್ತೊಂದು ಸುದ್ದಿ. ಸೊ ಸ್ನೇಹಿತರೆ, ಇದು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ, ಹಾಯ್, ನಮಸ್ಕಾರ. ಇವತ್ತು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳು, ಇನ್ನು ಕೆಲವು ಹೊತ್ತಲ್ಲಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿ ಬರಲಿದೆ. 8:30 ಇವತ್ತಿನ ಕೊಂಕಣಿ ಕಾರ್ಯಕ್ರಮ, 9:00 ಮೂಡಿ ಬರಲಿದೆ ಬಿಹಾರಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮ ಮೂಡಿ ಬರಲಿದೆ, 10:00 ಮೈಕಲ್ ತಪಲಕ, 11:00 ಯಕ್ಷಗಾನ ಮೂಡಿ ಬರಲಿದೆ, 11:30 ಇವತ್ತಿನ ತುಳು ಕಾರ್ಯಕ್ರಮ ಮೂಡಿ ಬರುತ್ತೆ, 12:00 ತುಳು ಹಾಡುಗಳು, 12:30 ಭಾವಲಹರಿ, 1:00 ಜನಪದ ಹಾಡುಗಳು, 3:00 ಒಲವಿನ ಹಾಡು ನೇರ ಪ್ರಸಾರ, 4:00 ಹೃದಯ ರಾಗ ಕಾರ್ಯಕ್ರಮ, 6:00 ರೇಡಿಯೋ ಸಂಜೆ. ಇವಿಷ್ಟು ಇವತ್ತು ಮೂಡಿ ಬರುವಂಥ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
1: ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
2: ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
3: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
4: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
5: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
6: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ಪಿತ್ತ ಅನ್ನೋ ಶಬ್ದ ಕೇಳಿದ ತಕ್ಷಣ ಬಹಳಷ್ಟು ಜನರು ಹೇಳೋದೇನು ಅಂತಂದ್ರೆ, ನಮ್ಮ ವೈರಿಗೋದು ಬೇಡ ಅಂತ. ಅಂದ್ರೆ ಪಿತ್ತ ಅಂದ್ರೆ ಕೆಟ್ಟದ್ದು, ಪಿತ್ತ ಅಂದ್ರೆ ಶತ್ರು, ಪಿತ್ತ ಅಂದ್ರೆ ರಾಕ್ಷಸ ಅನ್ನೋ ಒಂದು ಕಲ್ಪನೆ ಅಥವಾ ಫೀಲಿಂಗ್ ನಮಗೆ ಇದೆ. ಹಾಗಲ್ಲ. ಇವತ್ತು ನಾವು ಪಿತ್ತ ದೋಷ ಅಂದ್ರೆ ನಿಜವಾಗಿ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಅದ್ರ ಗುಣಗಳೇನು, ಅದರ ಕೆಲಸಗಳೇನು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳುವ. ಪಿತ್ತ ಅನ್ನೋ ಅಂದ್ರೆ ಎಸಿಡಿಟಿ, ಹುಳಿ ತೇಗೆ ಬರೋದು ಅನ್ನುವ ಕಲ್ಪನೆಯನ್ನು ದಯವಿಟ್ಟು ಬಿಟ್ಬಿಡಿ. ಸೊ ಪಿತ್ತ ಅನ್ನೋ ಶಬ್ದದ ಅರ್ಥ ಒಂದು ತಪ ತಪ ಅನ್ನೋ ಶಬ್ದದಿಂದ ಪಿತ್ತ ಅಂತ ಬಂದಿದೆ ಅಂತ. ತಪ ಅಂತಂದ್ರೆ ಬಿಸಿ ಅಥವಾ ಸುಡತ್ತೆ ಅನ್ನೋ ಅರ್ಥ. ಹಾಗೆ ಪಿತ್ತ ಅನ್ನೋ ಶಬ್ದದ ಅರ್ಥ ಏನು ಅಂತಂದ್ರೆ, ಅಪಿದೀಯತೆ ಪ್ರಾಕೃತಾವಸ್ಥೆಯ ರಕ್ಷತೆ ವಿಕೃತಾವಸ್ಥೆಯ ನಾಶ್ಯತೆ ವಾ ಶರೀರಂ ಇತಿ ಅಂತ. ಅಂದ್ರೆ ಪ್ರಾಕೃತಾವಸ್ಥೆಯಲ್ಲಿ ರಕ್ಷಣೆಯನ್ನ ಕೊಡತ್ತೆ, ವಿಕೃತಾವಸ್ಥೆಗೆ ಹೋದ್ರೆ, ವಿಕೃತ ಆದ್ರೆ ಅದು ಪಿತ್ತ ಹೆಚ್ಚು ಕಡಿಮೆ ಆದ್ರೆ ನಾಶ ಮಾಡತ್ತೆ ಶರೀರವನ್ನ ಅಂತ. ಅದೇ ಪಿತ್ತ ಅಂತ. ಸೊ ಪಿತ್ತದ ಗುಣಗಳ ಬಗ್ಗೆ ನಾವು ತಿಳ್ಕೊಳ್ಳುವ. ಪಿತ್ತ ಜಲ ಮತ್ತೆ ಅಗ್ನಿ ಮಹಾಭೂತದಿಂದ, ಜಲ ಮತ್ತೆ ಅಗ್ನಿಯಿಂದ ಆಗಿದೆ ಅನ್ನೋದು ನಾವು ತಿಳ್ಕೊಂಡಿದ್ದೀವಿ. ಸೊ ಈ ಜಲ ಮತ್ತೆ ಅಗ್ನಿ ಮಹಾಭೂತ ಆಗಿರೋದ್ರಿಂದ ಆ ಗುಣಗಳನ್ನು ನಾವು ಪಿತ್ತದಲ್ಲಿ ಕಾಣಬಹುದು. ಪಿತ್ತದ ಗುಣದ ಶ್ಲೋಕ ಏನ್ ಹೇಳುತ್ತೆ ಅಂತಂದ್ರೆ, ಪಿತ್ತಂ ಸಸ್ನೇಹ ತೀಕ್ಷ್ಣೋಷ್ಣಂ ಲಘು ವಿಸ್ರಂ ಸರಂ ದ್ರವಂ. ಪಿತ್ತ ಸಸ್ನೇಹ ಅಂದ್ರೆ ಸ್ವಲ್ಪ ಮಟ್ಟಿಗೆ ಸ್ನೇಹ ಅಂದ್ರೆ ಅಂಟುವಿಕೆಯ ಗುಣ, ಜಿಡ್ಡಿನ ಅಂಶ ಪಿತ್ತಕ್ಕಿದೆ ಅಂತ. ನಾವು ವಾತದ ಬಗ್ಗೆ ತಿಳ್ಕೊಳ್ಳುವಾಗ ರೂಕ್ಷ ಅಂತ ಕೇಳಿದ್ವಿ. ರೂಕ್ಷ ಅಂದ್ರೆ ಡ್ರೈ, ವಾತ ಡ್ರೈ ಮಾಡತ್ತೆ, ಪೂರ್ತಿಯಾಗಿ ನಮ್ಮನ್ನು ಒಣಗಿಸತ್ತೆ ಅಂತ. ಹಾಗೆ ಪಿತ್ತ ಸಸ್ನೇಹ, ಸ್ವಲ್ಪ ಮಟ್ಟಿಗೆ ಅದು ಜಿಡ್ಡಿನ ಅಂಶವನ್ನು ಹೊಂದಿದೆ, ಅಂದ್ರೆ ಅಷ್ಟು ಡ್ರೈ ಮಾಡೋದಿಲ್ಲ. ಸಸ್ನೇಹಂ ತೀಕ್ಷ್ಣಂ, ತೀಕ್ಷ್ಣ ಅಂದ್ರೆ ನಿಮಗೆ ವಾತ ದೋಷದ ಬಗ್ಗೆ ನಾನು ಹೇಳುವಾಗ ಸೂಕ್ಷ್ಮ ಅಂತ ಹೇಳಿದ್ದೆ, ಅಂದ್ರೆ ಎಲ್ಲಿ ಬೇಕಾದರೂ ಪೆನೆಟ್ರೇಟ್ ಆಗತ್ತೆ ಅಂತ. ಪಿತ್ತ ಹಾಗಲ್ಲ, ಅದಕ್ಕೆ ತೀಕ್ಷ್ಣ ಗುಣ ಇದೆ. ತೀಕ್ಷ್ಣ ಅಂತಂದ್ರೆ ಅದು ಸುಟ್ಟು ಒಳಗೆ ಹೋಗತ್ತೆ ಅಂತ. ಅಂದ್ರೆ ಈಗ ನೀವೊಂದು ಸೂಜಿ ಅಂತ ಇಟ್ಕೊಳ್ಳಿ, ಅದನ್ನ ಯಾವುದೋ ಒಂದು ಟಫ್ ಇದಕ್ಕೆ ಅದನ್ನು ಒಳಗೆ ತೂರಿಸ್ಬೇಕು. ನಿಮಗೆ ಸೂಜಿಯನ್ನು ಒಳಗೆ ಹಾಕಿದ್ರೆ ಅಥವಾ ಯಾವುದೋ ಒಂದು ಕಬ್ಬಿಣದ ತುಂಡನ್ನು ಒಳಗೆ ಹಾಕಿದ್ರೆ ಹೋಗ್ತಾ ಇಲ್ಲ, ಆವಾಗ ನೀವು ಅದನ್ನು ಬಿಸಿ ಮಾಡಿ ಹಾಕಿದರೆ ಒಳಗೆ ಹೋಗುತ್ತೆ. ಹಾಗೆ ಪಿತ್ತದ ಆ ಬಿಸಿ ಗುಣದಿಂದಾಗಿ ಅಥವಾ ಆ ಉಷ್ಣ ಅಂದರೆ ಈ ಅಗ್ನಿಯ ಗುಣದಿಂದಾಗಿ ಅದು ತೀಕ್ಷ್ಣವಾಗಿ ಒಳಗಡೆ ಹೋಗುತ್ತೆ ಅಥವಾ ತೀಕ್ಷ್ಣ ಗುಣ ಇದೆ ಅಂತ. ಉಷ್ಣಂ ತೀಕ್ಷ್ಣಂ ಉಷ್ಣಂ, ಉಷ್ಣ ಗುಣ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನನಗೆ ಹೀಟ್ ಆಗುವಂಥ ಐಟಮ್ ತಗೊಂಡಾಗಲ್ಲ ಪಿತ್ತ ಹೆಚ್ಚಾಗತ್ತೆ ಅಂತ ಎಲ್ಲ ಹೇಳ್ತಾರಲ್ಲ. ಹಾಗೆ ಪಿತ್ತಂ ಸಸ್ನೇಹ ತೀಕ್ಷ್ಣೋಷ್ಣಂ ಲಘು, ವಾತದ ಥರನೇ ಇದು ಕ್ವಾಲಿಟಿಯಲ್ಲಿ ಲೈಟ್. ವಾತದೋಷ ಈ ಆಕಾಶ ಮತ್ತು ವಾಯು ಮಹಾಭೂತದಿಂದ ಆಗಿದೆ, ಹಾಗಾಗಿ ಅದು ಅಂದರೆ ಆಕಾಶ ಅಂದರೆ ನಿರ್ವಾತ ಪರಿಸ್ಥಿತಿ, ಅಲ್ಲಿ ಏನೂ ಇಲ್ಲ. ವಾಯು ಅಂತಂದರೆ ಗಾಳಿ, ಅವು ಎರಡು ಇರುವಾಗ ಸಹಜವಾಗಿ ಲಘು ಆಗಬೇಕಾಯಿತು. ಇದು ಬೆಂಕಿ ಮತ್ತು ನೀರು ಇರುವಂಥದ್ದು, ಹಾಗಾಗಿ ಅದರಷ್ಟು ಲಘು ಅಲ್ಲ. ಆದರೆ ಇದು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಲೈಟ್ ಕ್ವಾಲಿಟಿಯನ್ನು ಹೊಂದಿದೆ. ಹಾಗಾಗಿ ನಾವು ಯಾವ್ಯಾವಾಗ ತುಂಬ ಲೈಟ್ ಅಂದರೆ ಈಸಿಲಿ ಡೈಜೆಸ್ಟೇಬಲ್ ಫುಡ್ ತಗೊಳ್ತೀವೋ, ಯಾವ್ಯಾವಾಗ ಉಷ್ಣ ಆಗುವಂಥ ಉಷ್ಣ ಗುಣ ಇರುವಂಥ ಫುಡ್ ತಗೊಳ್ತೀವೋ ಆವಾಗ ಪಿತ್ತ ದೋಷ ಹೆಚ್ಚಾಗುತ್ತೆ. ಯಾವ್ಯಾವಾಗ ನಾವು ಹೆವಿ ಫುಡ್ ತಿಂತೀವೋ, ಹೆವಿ ಕ್ವಾಲಿಟಿ ಇರುವಂಥದ್ದು, ಉದಾಹರಣೆಗೆ ಉದ್ದು ತುಪ್ಪ ಇಂತಹ ಹೇಳಿ ಹೆವಿ ಗುಣ ಇರುವಂಥ ಐಟಮ್ಸ್ ತಿಂತೀವೋ, ಯಾವ್ಯಾವಾಗ ತಂಪು ಗುಣವನ್ನು ಹೊಂದಿರುವಂಥದ್ದು ಹಾಲು ಬೆಣ್ಣೆ ತುಪ್ಪ ತಿಂತೀವೋ ಆವಾಗ ಪಿತ್ತ ದೋಷ ಶಮನ ಆಗತ್ತೆ, ಕಡಿಮೆ ಆಗತ್ತೆ. ವಿಸ್ರಂ, ವಿಸ್ರಂ ಅಂದರೆ ಅದರ ನಿಜವಾದ ಅರ್ಥ ಕೆಟ್ಟ ಸ್ಮೆಲ್ ಅಂತ. ಅಂದರೆ ಕೆಟ್ಟ ಸ್ಮೆಲ್ ಇದೆ ಇದಕ್ಕೆ ಅಂತ. ಅಂದರೆ ಈಗ ನಮ್ಮ ದೇಹದಲ್ಲಿ ಯಾವ್ಯಾವುದಕ್ಕೆ ನಾವು ಸ್ಮೆಲ್ ಅಂದರೆ ಕೆಟ್ಟದಾಗಿದೆ ಅಂತ ಹೇಳ್ತೀವೋ ಅಲ್ಲೆಲ್ಲ ಪಿತ್ತದ ಇನ್ವಾಲ್ವ್ಮೆಂಟ್ ಇದೆ ಅಂತ ಅರ್ಥ. ಈಗ ಅದು ಮೋಷನ್ ಇರಬಹುದು ಅಥವಾ ಕೆಟ್ಟ ಬಾಯಿ ವಾಸನೆ ಇರಬಹುದು, ಅಲ್ಲೆಲ್ಲ ನಾವು ಪಿತ್ತದ ಇನ್ವಾಲ್ವ್ಮೆಂಟನ್ನು ನೋಡಬಹುದು. ಅಥವಾ ಕಿವಿನಲ್ಲಿ ಇದಿರಬಹುದು ಅವೆಲ್ಲ. ಇದು ಕಿವು ಬರೋದು ವಿಕೃತಾವಸ್ಥೆಯಲ್ಲಾಯಿತು, ಆದರೆ ಪ್ರಾಕೃತಾವಸ್ಥೆಯಲ್ಲಿಯೂ ಕೂಡ ಅಂದರೆ ಎಲ್ಲ ಸರಿಯಾಗಿ ನಡೀತಾ ಇದ್ದರೂ ಅತ್ಯಂತ ಹೆಲ್ದಿ ಮನುಷ್ಯ ಅಂತಾದರೂ ಕೂಡ ಅವನಲ್ಲಿ ಬೆವರು

0: ವಾಸನೆ ಬರುತ್ತೆ, ಮೋಷನ್ ವಾಸನೆ ಬರುತ್ತೆ, ಮೂತ್ರದಲ್ಲಿ ವಾಸನೆ ಇರುತ್ತೆ. ಸೊ ಇದೆಲ್ಲದಕ್ಕೆ ಕಾರಣ ಪಿತ್ತದೋಷ ಅಂತ. ವಿಸ್ರಂ ಸರಂ ದ್ರವಂ, ಸರಂ ಅಂದ್ರೆ ಹರಿತದೆ. ನಾವು ವಾತದ ಬಗ್ಗೆ ಮಾತಾಡುವಾಗ ಚಲ ಅಂತ ಹೇಳ್ತಿದ್ವಿ, ಚಲ ಅಂತಂದ್ರೆ ಎಲ್ಲಿ ಬೇಕಾದ್ರೂ ಚಲಿಸ್ಕೊಂಡು ಹೋಗುತ್ತೆ ಅಂತ. ಅದೇ ಇಲ್ಲಿ ಸರ, ಸರ ಅಂದ್ರೆ ಹರಿತದೆ, ನದಿ ತರ ಹರಿತದೆ ಅಂತ ಅರ್ಥ. ದ್ರವಂ ದ್ರವದಲ್ಲಿ, ದ್ರವ ಇದರಲ್ಲಿದೆ ಅಂತ. ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ, ಯಾ ಬಹುತೇಕ ನಾವು ಪಿತ್ತವನ್ನ ಶಮನ ಮಾಡಲಿಕ್ಕೆ ಕೊಡುವಂತಹ ದ್ರವ್ಯಗಳಿವೆಯಲ್ಲ, ಅವ್ರ ಪರಿಮಳ ಚೆನ್ನಾಗಿರುತ್ತೆ ನೋಡಿ. ಇದರ ಗುಣದ ವಿರುದ್ಧವಾಗಿ ಕೊಡುವಂಥದ್ದು ನಾವು, ಪಿತ್ತಕ್ಕೆ ಶೀತ ಗುಣ ಇರುವಂಥದ್ದನ್ನು ಕೊಟ್ಟರೆ, ಆಮೇಲೆ ಸ್ವಲ್ಪ ಡೈಜೆಷನ್ಗೆ ಹೆವಿ ಇರುವಂಥದ್ದನ್ನು ಕೊಟ್ಟರೆ, ಅಂದರೆ ಹೆವಿ ಗುಣ ಗುರು ಗುಣ ಇರುವಂಥದ್ದನ್ನು ಕೊಟ್ಟರೆ, ಸ್ವಲ್ಪ ಪರಿಮಳ ಬರುವಂಥದ್ದನ್ನು ಕೊಟ್ಟಾಗಲೂ ಕೂಡ ಪಿತ್ತ ಶಮನ ಆಗುತ್ತೆ. ಉದಾಹರಣೆಗೆ ಸೊಗದೆ ಬೇರು, ಮಂಜಿಷ್ಟ ಅಥವಾ ಮಡಿವಾಳ ಬೇರು, ಅಥವಾ ನಾವು ಲಾವಂಚ ಅಂತ ಹೇಳ್ತೀವಲ್ಲ, ಇಂಥವೆಲ್ಲ ಅಂದರೆ ಈ ಶ್ರೀಗಂಧ, ಇವೆಲ್ಲ ಪಿತ್ತ ಶಮನ ಮಾಡುವಂಥದ್ದು. ಇಲ್ಲಿ ವಿಸ್ರ ಅಂತ ಗುಣ ಇದೆ, ಅಂದರೆ ವಿಸ್ರ ಅಂತಂದರೆ ಕೆಟ್ಟ ವಾಸನೆ. ಈಗ ನಾವು ಒಳ್ಳೆಯ ವಾಸನೆ ಇರುವಂತಹ ದ್ರವ್ಯಗಳನ್ನು ಕೊಟ್ಟಾಗ ಪಿತ್ತ ಶಮನ ಆಗುತ್ತೆ. ನಾನು ಹೇಳಿದ್ದು ಮೂರ್ನಾಲ್ಕು ಉದಾಹರಣೆ ಅಷ್ಟೇ, ಇನ್ನು ಬೇಕಾದಷ್ಟು ಉದಾಹರಣೆಗಳಿವೆ. ನೀವು ಎಲ್ಲೆಲ್ಲಿ ಒಳ್ಳೊಳ್ಳೆಯ ವಾಸನೆ ಇರುವಂತಹ, ಒಳ್ಳೆಯ ಪರಿಮಳ ಬರುವಂತಹ ದ್ರವ್ಯಗಳನ್ನು ಕೊಡ್ತೀವೋ ಆವಾಗ ಪಿತ್ತ ಶಮನ ಆಗುತ್ತೆ. ಎಂಥ ಅದ್ಭುತ ನೋಡಿ. ಪಿತ್ತದೋಷದಿಂದಾಗಿ ಚರ್ಮ ಸಮಸ್ಯೆ ಆದರೆ, ದೇಹದಲ್ಲಿ ಕೀವು ಬರ್ತಾ ಇದ್ರೆ, ಅಂಥದ್ರಲ್ಲೆಲ್ಲ ಈ ಶ್ರೀಗಂಧ, ಶುದ್ಧ ಶ್ರೀಗಂಧ ಅಥವಾ ಸೊಗದೆ ಬೇರು ಇವೆಲ್ಲ ತುಂಬ ಹೆಲ್ಪ್ ಆಗುವಂಥವು. ಇದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಈ ಥರದ ಗುಣಗಳ ಬಗ್ಗೆ ತಿಳ್ಕೊಳ್ಳೋದು, ಈಗ ನಿಮಗೆ ನಾನು ಹೇಳಿದ್ದು ಆಯುರ್ವೇದದಲ್ಲಿ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಬೇಕಾದ ಒಂದು 5% ಆದರೂ ಇದು ಕೂಡ ಇದೆಲ್ಲ ಗೊತ್ತಿದ್ರೆ ನಿಮಗೆ ಆಯುರ್ವೇದ ಅಂದರೆ ಏನು ಅನ್ನೋದು ಅರ್ಥ ಆಗತ್ತೆ. ಈಗ ಪಿತ್ತದ ಕರ್ಮಗಳ ಬಗ್ಗೆ ತಿಳ್ಕೊಳ್ಳೋಣ. ಪಿತ್ತಂ ಪಕ್ತ್ಯೂಷ್ಮ ದರ್ಶನೈ ಕ್ಷುತ್ರುಟ್ ರುಚಿ ಪ್ರಭಾ ಮೇಧಾಧಿ ಶೌರ್ಯ ತನುಮಾರ್ಧ ವೈಹಿ. ಇದು ಪಿತ್ತದ ಕೆಲಸಗಳು. ಪಕ್ತಿ, ಪಕ್ತಿ ಅಂತಂದ್ರೆ ಪಚನ ಮಾಡತ್ತೆ. ಇದರಲ್ಲಿ 2-3 ಅರ್ಥ ಇದೆ. ಅಂದರೆ ನಾವು ತೆಗೆದುಕೊಂಡಿರುವಂಥ ಆಹಾರವನ್ನು ಪಚನ ಮಾಡುತ್ತೆ ಅನ್ನೋದು ಒಂದು. ಅಜೀರ್ಣ ಆದ ನಂತರ ನಮ್ಮ ಧಾತುಗಳಿಗೆ ಸಿಗಬೇಕಲ್ಲ, ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ, ಇವುಗಳಿಗೆಲ್ಲ ಸಿಗಬೇಕು, ಧಾತುಗಳಿಗೆ ಸಿಗಬೇಕು, ನಮ್ಮ ಮೂಳೆ, ಮಾಂಸಖಂಡಗಳು, ರಕ್ತ ಇದೆಲ್ಲ ರೆಡಿಯಾಗಬೇಕು ಅಂತ ಆದರೆ ಆವಾಗ ಆಹಾರ ಪಚನ ಆಗಿರುವಂಥ ಆಹಾರವನ್ನು ನಾವು ಅದಕ್ಕೆ ಟ್ರಾನ್ಸ್ಫಾರ್ಮ್ ಮಾಡಬೇಕಲ್ಲ. ಅದು ರಕ್ತ ಆಗಬೇಕಲ್ಲ, ಅದು ಮೂಳೆ ಆಗಬೇಕಲ್ಲ ಅಲ್ವಾ, ಅದು ವೀರ್ಯ ಆಗಬೇಕಲ್ಲ. ಅದು ಆಗಬೇಕು ಅಂತಾದರೆ, ಅದು ಆ ಥರ ಒಂದು ಕನ್ವರ್ಷನ್ ಅನ್ನು ಪಡ್ಕೊಳ್ಬೇಕು ಅಂತಾದರೆ ಅಲ್ಲಿ ಕೂಡ ಪಿತ್ತ ಬೇಕು. ಯಾವಾಗ ಪಿತ್ತ ಸರಿ ಇರೋದಿಲ್ವೋ, ಯಾವಾಗ ಅಗ್ನಿ ಸರಿ ಇರೋದಿಲ್ವೋ, ಯಾವಾಗ ಅಗ್ನಿ ಮಾನ್ಯ ಆಗತ್ತೋ ಆವಾಗ ಇದು ಯಾವ ಕೆಲಸವೂ ಸರಿಯಾಗೋದಿಲ್ಲ. ಆವಾಗ ಹಲವಾರು ರೀತಿಯ ಸಮಸ್ಯೆಗಳು, ತೊಂದರೆಗಳು, ರೋಗಗಳು, ಧಾತುಗಳು ಸರಿಯಾಗಿ ರೆಡಿಯಾಗೋದಿಲ್ಲ, ಹಲವಾರು ಸಮಸ್ಯೆಗಳಾಗ್ತವೆ. ಹಾಗಾಗಿ ಇಲ್ಲಿ ಪಚನ ಅನ್ನೋ ಶಬ್ದದ ಅರ್ಥ ತುಂಬ ಇಂಪಾರ್ಟೆಂಟ್. ಪಿತ್ತ ನಮಗೆ ಇದೇ ಕಾರಣಕ್ಕೆ ಬೇಕು. ಪಿತ್ತ ಇಲ್ಲಾಂದರೆ ನಾವು ಬದುಕಲಿಕ್ಕೆ ಸಾಧ್ಯ ಆಗೋದೇ ಇರೋದು ಇದೇ ಕಾರಣಕ್ಕೆ. ಪಕ್ತಿ ಊಷ್ಮ ಅಂದರೆ ಉಷ್ಣತೆಯನ್ನು ಕಾಪಾಡಿಕೊಳ್ಳುತ್ತೆ, ನಮ್ಮ ದೇಹಕ್ಕೆ ಬೇಕಾದ ಉಷ್ಣತೆಯನ್ನು ಪಿತ್ತ ಕೊಡುತ್ತೆ. ಪಿತ್ತ ಕಡಿಮೆ ಆಗೋಯಿತು ಅಂದರೆ ಉಷ್ಣತೆ ಕಡಿಮೆ ಆಗುತ್ತೆ, ಆವಾಗ ಸಮಸ್ಯೆ ಆಗುತ್ತೆ. ಪಿತ್ತ ಸಿಕ್ಕಾಪಟ್ಟೆ ಹೆಚ್ಚಾಯಿತು ಅಂದರೆ ದೇಹದ ಉಷ್ಣತೆ ಹೆಚ್ಚಾಗತ್ತೆ, ತೊಂದರೆ ಆಗತ್ತೆ. ಪಿತ್ತಂ ಪಕ್ತ್ಯೂಷ್ಮ ದರ್ಶನೈಹಿ, ನಾವು ನೋಡಬೇಕು ಅಂದರೆ ಅದಕ್ಕೆ ಪಿತ್ತ ಬೇಕು. ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತಾದರೆ ನಿಮ್ಮ ಕಣ್ಣೊಳಗಿರುವಂಥ ಆಲೋಚಕ ಪಿತ್ತ ಸರಿಯಾಗಿ ಕೆಲಸ ಮಾಡ್ತಾ ಇದೆ, ಇಲ್ಲ ಅಂದರೆ ನಿಮಗೆ ನೋಡಲಿಕ್ಕೆ ಆಗ್ತಿರಲಿಲ್ಲ ಅಂತ ಅರ್ಥ. ಪಿತ್ತಂ ಪಕ್ತ್ಯೂಷ್ಮ ದರ್ಶನೈಹಿ ಕ್ಷುತ್ ತೃಟ್ ಅಂದರೆ ಹಸಿವೆಯನ್ನು ಉಂಟು ಮಾಡುತ್ತೆ, ಬಾಯಾರಿಕೆಯನ್ನು ಉಂಟು ಮಾಡುತ್ತೆ. ಅಂದರೆ ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ಫಂಕ್ಷನ್ಸ್ ಅನ್ನು ಅದು ನೋಡ್ಕೊಳ್ಳುತ್ತೆ. ಹಸಿವೆ ಆಗಲಿಕ್ಕೆ ಏನೇನು ಫಂಕ್ಷನ್ ಆಗಬೇಕು ಅದೆಲ್ಲವನ್ನು ಇದು ನೋಡ್ಕೊಳ್ಳುತ್ತೆ. ಕ್ಷತ್ರುಟ್ ರುಚಿ, ಆಹಾರದಲ್ಲಿ ರುಚಿಯನ್ನು ಕೊಡುತ್ತೆ, ನಾಲಿಗೆಯನ್ನು ಸರಿ ಮಾಡುತ್ತೆ. ಪ್ರಭಾ, ದೇಹಕ್ಕೊಂದು ಕಾಂತಿಯನ್ನು ಕೊಡುತ್ತೆ. ನಮ್ಮ ಸುತ್ತಲೂ ನಮ್ಮ ಚರ್ಮದಲ್ಲಿ ಭ್ರಾಜಕ ಪಿತ್ತ ಇದೆ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ. ಭ್ರಾಜಕ ಪಿತ್ತ ಅಂದರೆ ಆ ಪ್ರಭೆಯನ್ನು ಕೊಡುತ್ತೆ, ನಾವು ಕಾಂತಿ ಇದೆ ಅಂತ ಹೇಳ್ತೀವಲ್ಲ ಅದನ್ನು ಕೊಡುತ್ತೆ ಅಂತ. ಪ್ರಭಾ ಮೇಧ, ಮೇಧ ಅಂದರೆ ಬುದ್ಧಿ ಸರಿಯಾಗಿ ಕೆಲಸ ಮಾಡುತ್ತೆ. ಧೀ ಅಂದರೆ ಆ ಏನು ಧೈರ್ಯ ಅಂತ ನಾವು ಹೇಳ್ತೀವಲ್ಲ, ಅಥವಾ ಏನನ್ನಾದರೂ ಮಾಡುವ ಒಂದು ಆ ಶಕ್ತಿಯನ್ನು ಕೊಡೋದು ಪಿತ್ತ. ಯಾರಿಗೆ ಸಾಧಕ ಪಿತ್ತ, ಹೃದಯದಲ್ಲಿರುವ ಒಂದು ಸಾಧಕ ಪಿತ್ತ, ಅಥವಾ ಆ ಪಿತ್ತ ಸರಿಯಾಗಿ ಕೆಲಸ ಮಾಡೋದಿಲ್ವೋ, ಪಿತ್ತ ಫುಲ್ ಕಡಿಮೆ ಆಗ್ಬಿಡುತ್ತೋ, ಆವಾಗ ಅವನಿಗೆ ಆ ಧೈರ್ಯ ಅಥವಾ ಮೇಧಾಶಕ್ತಿ, ಯೋಚನೆ ಮಾಡುವ ಕೆಪ್ಯಾಸಿಟಿ, ಬುದ್ಧಿಶಕ್ತಿ ಕಡಿಮೆ ಆಗ್ಬಿಡುತ್ತೆ. ಮೇಧಾ ಧಿ ಶೌರ್ಯ, ಆ ಶೌರತ್ವ ಅದ ಹೇಳದ್ನಲ್ಲ, ಶೌರ್ಯ ತನು ಮಾರ್ಧವೈಹಿ, ದೇಹದಲ್ಲಿರುವಂಥ ಮಾರ್ಧವತೆಯನ್ನು ಕೂಡ ಅಂದರೆ ಮೃದುತ್ವವನ್ನು ಕೂಡ ಇದು ನೋಡಿಕೊಳ್ಳುತ್ತೆ. ಕಫದೋಷ ಕಠಿಣವಾದ್ದು, ಅದು ಗಟ್ಟಿ, ಯಾಕೆಂದ್ರೆ ಪೃಥ್ವಿ ಅಂದ್ರೆ ಭೂಮಿ ಮತ್ತೆ ಪೃಥ್ವಿ ಅನ್ನೋದಕ್ಕಿಂತ ಭೂಮಿ ಅನ್ನೋದಕ್ಕಿಂತ ಗಟ್ಟಿ ಮತ್ತೆ ಈ ಜಲ ಮಹಾಭೂತಗಳನ್ನ ಸೇರಿದೆ ಆಗಿರುವಂಥದ್ದಾಗಿಂದ ಕಫಕಟ್ಟಿ. ವಾತ ನಮಗೆ ಗೊತ್ತಿದೆ ಅದೊಂಥರ ಗಾಳಿ ಥರ, ಆದರೆ ಇದು ದೇಹಕ್ಕೆ ಮೃದುತ್ವವನ್ನು ಕೊಡಲಿಕ್ಕೆ ಈ ಪಿತ್ತ ಹೆಲ್ಪ್ ಮಾಡುತ್ತೆ. ಸೊ ನಾವಿವತ್ತು ಪಿತ್ತದ ಡೆಫಿನೇಷನ್ ತಿಳ್ಕೊಂಡ್ವಿ, ಪಿತ್ತದ ಗುಣಗಳ ಬಗ್ಗೆ ತಿಳ್ಕೊಂಡ್ವಿ, ಪಿತ್ತ ಏನೇನು ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಒಂದು ಮಟ್ಟಿಗೆ ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಧನ್ಯವಾದ.
1: ನಮಸ್ಕಾರ, ನಾನು ಭೋಜರಾಜ ಮಂಜೂರು ಮಾತಾಡ್ತೀನಿ. ಸಾರಂಗಿ ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ.

0: ಓಹೋ ಬ್ಯಾರಿಂಗರ್ ಕೇದಳ ಇಲ್ಲು
1: ಆವ್ ಯೋನು ವರ್ಷ ತೀಸ ಲಿಂಗ
0: ಸಂಸಾರ ಯೋ ನೈ ರೇಪ
1: ಅನಿ
0: ಬ್ಯಾರಿಂತ ಅವನ್ ಕೇದಳ ಇಲ್ಲು ಈಗ
1: ಬ್ಯಾರಿಂತ ಅವನ್ಗೆ ಬ್ಯಾರಿಂತ ಅವನು ಏಕ ಹಪ್ತದಲ್ಲೋ
0: ಏ ಕಾಯಿ ಕಾಜರ್ ಹಚ್ಚಿ ಆಲೋಚನೆ ಮುಣಿ ಆಸಾಗಿ
1: ಕಾಜರ್ ಜೈ ಜಮಣ ಆಸಾ ಏನ್ ತುಜಾ ಗುಂತಾರ ಕೈ ಬರೇ ಚೇಡು ಆಸಾ
0: ಆಸಾತ್ ಆಸಾತ್ ಅಳೆ ಆತ ಮಾತ್ರ ಮುಜಲಾಗಿ ಚೇಡು ಅಂಚೋ ಏಕ ತೀನ್ ಚಾರ್ ಫೋಟೋ ಮಾತ್ರ ಸತ್ ಅಳೆ ಏ ದಿವೋಡ್ ಮೇರಿ ಚೇನ್ ದೂ ಟೇರಿ
1: ಆ ಏ ದಿವಡ ಬರಿ ಬರೀ ಕಸಾ ಬರಿ
0: ಅಳೆ ಅನೇಕ ಏ ಅಂಸಾಣ ಲಿಲ್ಲಿ ಚಿ ದೂ ಅಲ್ಲಿ
1: ಆ ವೈ ತಿಕ್ಕೆ ಅಂಶ ಹೇಳ ಅವ್ರಿ ದಿಸ್ತಾಯ
0: ಅನಿ ಏ ಗಗ್ರು ಫುಲ್ಲ ಚಿ ದೂ ಮಿಲ್ಲ
1: ಆ ಅಚೆ ಪೋಲೆ ಸದಾನ ವೈ ಗಗ್ರ ಬರಿ ಫುಲ್ಲ
0: ಅನಿ ಏ ನಿಮಾಣೆ ದೆಂಕುಳು ಜನ ಚಿ ದೂ ಡೈನ
1: ದೆಂಕಳೆ ಅವರಿ ಉಳುವಳೆ ನೇಮು
0: ಪೊಯ್ಲೆ ಪೋಳೆ ರೇಪ
1: ಆ ಜೈ
0: ಬರೇನ್ ಪೊಳೆ

0: ಹುಡುಕುವಂತ ಕರಗಲೇ ಆಸೆ. ಅತ್ತ ನಾಂದೆ
1: ನಾಗಿ
0: ಅಂತೆ ಕಂಪ್ಯೂಟರ್ ಕ್ಲಾಸ್ ಇದೆಯಲ್ಲ ಸರ್, ಅಮ್ಮ ತಿಂತೀಯ ಕಂಪ್ಯೂಟರ್ ಕ್ಲಾಸ್ ಇಡ್ತೀಯ ನಿಂತು ಮುಳಿಯಲ್ಲ ಬರೀದ.

107.8 FM. ಇದು ಬಣ್ಣ ಬಣ್ಣದ ಬದುಕು.

0: Radio Sarang 107.8 FM. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಪ್ರಸಾರದಲ್ಲಿ ಮಂಗಳೂರಿನ ಸಂತ ಅಲೋಶಿಯಸ್ ವಿಶ್ವವಿದ್ಯಾನಿಲಯದಲ್ಲಿ ನಿರ್ದಿಗಂತ ಆಯೋಜಿಸಿದ ನೇಹದ ನೇಯ್ಗೆ ಮಂಗಳೂರು ರಂಗೋತ್ಸವದಲ್ಲಿ ಮಾತಾಡಿದ ನಟ ಪ್ರಕಾಶ್ ರಾಜ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಈ ಥರದೊಂದು ವೇದಿಕೆ, ಈ ಥರದೊಂದು ಹಂಚಿಕೊಳ್ಳುವಿಕೆ ಬೇಕಾಗಿತ್ತು. ಇದರ ಹಿಂದಿನ ರಾಜಕಾರಣ ನನಗೆ ಮತ್ತು ಶ್ರೀಪಾದ್ ಭಟ್ರಿಗೆ ಮಾತ್ರ ಗೊತ್ತು. ಇಲ್ಲಿಯ ಉತ್ಸವ ಅದು ಯಶಸ್ವಿಯಾಗಿದ್ದಕ್ಕೆ ನಿರ್ದಿಗಂತ ಅಷ್ಟೇ ಕಾರಣವಲ್ಲ, ಇಲ್ಲಿರುವ ಎಲ್ಲರೂ ಆ ನೇಹದ ನೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ನಮ್ಮದೇ ಆದ ಅನುಮಾನಗಳಿದ್ದವು. ಎಷ್ಟರ ಮಟ್ಟಿಗೆ ಇದು ಎಲ್ಲರೂ ಸೇರ್ತೀವಿ ಒಂದು ಕಡೆ ಅಂತ, ಅದನ್ನು ನೇಹದ ನೇಯ್ಗೆ ಅಂತಲೇ ಬೇಕಂತ ಹೇಳಿದ್ರು ಅವರು. ಅದಕ್ಕೆ ನಮಗೆ ಭಾಳ ಕ್ಲಿಯರ್ ಆಗಿದ್ವಿ, ತುಂಬ ಪ್ರೊಟೆಸ್ಟೋ ಇನ್ನೋನೋ ಅಲ್ಲ, ಇದು ಎಲ್ಲರನ್ನ ಒಳಗೊಳ್ಳುವ ಒಂದು ಕ್ರಿಯೆ. ಆ ಕಾರಣಕ್ಕೆ ಈ ಉತ್ಸವವನ್ನು ಇಲ್ಲಿ ಮಾಡಲಿಕ್ಕೆ ಮುಂಚೆ ನಾವು ಮುಂಚೆ ಬಂದ್ವಿ, ನಾನು ಅನುಷ್ಯಂಡ ಶ್ರೀಪಾದ ಬಂದು ಇಲ್ಲಿ ಅವರನ್ನು ಕರೆಸಿ ಅವರೊಂದಿಗೆ ಮಾತಾಡಿ ನಾವು ಒಟ್ಟಿಗೆ ಮಾಡಬೇಕು, ನಿಮ್ಮ ಜೊತೆ ಮಾಡಬೇಕು. ಅದರ ಫಲ ದಿನದಿಂದ ದಿನಕ್ಕೆ, ಆನಂತರ ಅವರು ಮೀಟಿಂಗ್ ಮಾಡಿಕೊಂಡಿರಲಿ ಅಥವಾ ಎಲ್ಲರೂ ಇಲ್ಲಿ ಬಂದು ಸೆಂಟ್ ಅಲೋಶಿಯಸ್ನಲ್ಲಿ ಕೂತು ಪರ್ಮಿಷನ್ ತೊಗೊಳ್ಳೋದಿರಲಿ, ಅಂದರೆ ಇದನ್ನು ನಾವು ಮಾಡಿದ್ದಲ್ಲ, ನಮಗೆ ಅದು ಬೇಕಾಗಿತ್ತು, ನೋಡಬೇಕಿತ್ತು ಹೇಗೆ ಮಾಡ್ತಾರೆ ಅಂತ. ಇಲ್ಲಿ ಮತ್ತು ಉಡುಪಿಯಲ್ಲಿ ಎರಡು ಮೀಟಿಂಗ್, ಹಾಗೆ ಚಿಕ್ಕಮಗಳೂರಿನಲ್ಲಿ. ಇವತ್ತು ಇಷ್ಟು ಸಕ್ಸಸ್ಫುಲ್ಲಾಗಿ ಇಷ್ಟು ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣ ನಿಮ್ಮ ಪಾರ್ಟಿಸಿಪೇಷನ್, ನಮ್ಮದಲ್ಲ. ಅದು ಬಹಳ ಮುಖ್ಯ ಆಗುತ್ತೆ, ಯಾಕಂದರೆ ಇದು ನಿಮ್ಮೆಲ್ಲರ ಕನಸಿನಂತೆ ಶ್ರೀಪಾದರ ನನ್ನ ನಮ್ಮ ತಂಡದ ಕನಸು ಕೂಡ. ಇವಾಗ ನಿರ್ದಿಗಂತ ಅನ್ನೋದು ಒಂದು ತಂಡ ಅಲ್ಲ, ಅದು ಒಂದು ಶಾಲೆ ಅಲ್ಲ. ಅದಕ್ಕೆ ನಾವು ನಮ್ಮಲ್ಲಿ ಹೆಚ್ಚು ಮಾತಾಡ್ತಿರ್ತೀವಿ, ಬಟ್ ಅದನ್ನು ನಿಮಗೂ ಕೂಡ ಹೇಳ್ತಿದ್ದೇನೆ. ಪ್ರಕಾಶ್ ರಾಜರನ್ನು ನಾನು ರಂಗಭೂಮಿಗೆ ಮತ್ತೆ ಬರಬೇಕು ಅಂತ ನಾನು ಒಂದು ಎರಡು ಮೂರು ವರ್ಷಗಳಿಂದ ತಲೆಯಲ್ಲಿ ಕೊರಿತಾ ಇತ್ತು. ನಾನು ಹೇಗೆ ಬರಬೇಕು ರಂಗಭೂಮಿಗೆ? ರಂಗಭೂಮಿಯಲ್ಲಿ ಒಬ್ಬ ನಟನಾಗಿದ್ದವನು, ತುಷಾರ್ ಶೆಟ್ಟಿ ಇವರೆಲ್ಲ ಹೇಳಿದ್ರೆ ನಾನು ಎಲ್ಲ ತಂಡಗಳಲ್ಲೂ ಕೆಲಸ ಮಾಡಿದೆ, ಯಾವುದೇ ಒಂದು ತಂಡದವನಲ್ಲ ನಾನು ಬೆಂಗಳೂರಿನಲ್ಲಿ. ಯೋಚನೆ ಮಾಡುವಾಗ ಒಂದು ನಾನು ಆಗ ಸಣ್ಣದ ಯುವಕನಾಗಿದ್ದಾಗ ಮಾಡೋಕ್ಕಾಗದಿರೋ ನಾಟಕಗಳನ್ನು ಮಾಡಬಹುದಲ್ಲ, ನಾನೇ ಹಣ ಹಾಕಿ ನಿರ್ಮಾಣ ಮಾಡಿ ಒಂದು ಜನ ಆತ್ಮೀಯರು, ಅದರಿಂದ ಏನು ಸಾಧ್ಯ ಆಗುತ್ತೆ? ನಿನ್ನ ಪ್ರಸ್ತುತತೆ ಏನು ಬಂತು ಅದರಲ್ಲಿ? ಒಬ್ಬ ಆ್ಯಕ್ಟರ್ ಅಷ್ಟೇ ನೀನು. ಸೊ ಅವನು ಹೇಳಿದಾಗ ಪ್ರಕಾಶ್ ಅವರು ಬಂದಿದ್ದಾರೆ ಅಂತ ಜನ ಬರ್ತಾರೆ, ಆಮೇಲೆ ಬರುವುದಿಲ್ಲ. ಬಂದು ಇಲ್ಲ ಅಂದರೆ ಅಷ್ಟು ಎನರ್ಜಿ ಇಲ್ಲ ಮರ ಇದೆ ಅಂತಲೇ ಹೇಳಿ ಹೋಗ್ತಾರೆ. ಸರಿ, ಒಂದು ತಂಡ ಮಾಡಿದರೆ ಎಂತಾಗ್ತದೆ? ಇಷ್ಟು ತಂಡಗಳಿರುವ ಕಡೆ ನಾನು ಒಂದು ತಂಡ ಮಾಡಿ, ಸರಿ, ಅವ್ರ ಹತ್ರ ಹಣ ಇದೆ, ಅವರಿಗೆ ಜನ ಬರ್ತಾರೆ, ಅವ್ರು ನಾಟಕ ಮಾಡ್ತಾರೆ, ಓಡಾಡ್ತಾರೆ, ಅದರಿಂದ ಏನಾಗುತ್ತೆ ಅಲ್ಲ ಅಂತ ಯೋಚನೆ ಮಾಡ್ತಾರೆ. ನಾನು ಶ್ರೀಪಾದ್ ಭಟ್ರನ್ನ ಒಂದು 10 ವರ್ಷಗಳ ಹಿಂದೆ ನೋಡಿದ್ದೆ ಈ ಕಡೆ ಪ್ರಯಾಣ ಮಾಡಬೇಕಾದ್ರೆ. ಅವರನ್ನು 10 ವರ್ಷದ ಹಿಂದೆ ನೋಡಿದಾಗ ಅವರ ಸುತ್ತಲಿನ ಮಕ್ಕಳು ಒಂದು ಮಕ್ಕಳ ನಾಟಕ ಚಟುವಟಿಕೆ ಮಾಡ್ತಾಯಿದ್ವು. ಈ ಥರದ ಒಂದು ಸೌಂದರ್ಯವನ್ನು, ಈ ಥರದ ಒಂದು ಎನರ್ಜಿಯನ್ನು ತರುವ ಇಂಥವರು ನನ್ನ ಕನಸಿನಲ್ಲಿ ಆಗಲೇ ಬಿದ್ದಿದ್ದು. ಸೊ ನಿರ್ದಿಗಂತ ಕಟ್ಟುವಾಗ ಮೊದಲು ನಾನು ಯಾವುದೇ ಸರ್ಕಾರಕ್ಕೆ ಹೋಗಬಾರ್ದು, ಇನ್ನೊಬ್ಬರ ಕೃಪಾಪೋಷಿತ ಮಂಡಳಿ ಆಗಬಾರ್ದು, ಹಾಗಾದಾಗ ಇನ್ನೊಬ್ಬರ ಆಲೋಚನೆಗಳು ನಮಗೆ ಬರುತ್ತೆ, ಅದು ನಿರಂತರವಾದ ಬೇರೆ ಕೆಲಸ ನಡೆಯಲ್ಲ ಅಂತ. ನಾನು ಮೊದಲು ಒಂದಷ್ಟು ಇನ್ವೆಸ್ಟ್ ಮಾಡಿ ಕಟ್ಟಿದೆ ಅದನ್ನು ಉಳ್ಕೊಳ್ಳಿಕ್ಕೆ ಸ್ಥಳ ಕಡತ. ಎಲ್ಲ ಕೇಳೋರು ಎಂತ ಮಾಡ್ತಿದ್ಯಾ ನೀನು ಅಂತ, ನನಗೆ ಗೊತ್ತಿಲ್ಲ ಅಂತ. ಮತ್ತೆ ಅಲ್ಲಿ ಆದಾಗ ಅಲ್ಲಿ ಬರುವ ಬೇರೆ ಬೇರೆ ಹಕ್ಕಿಗಳನ್ನು ನೋಡಿದೆ. ಒಂದು ತುಂಬ ಪ್ರೊಟೆಸ್ಟ್ ಥಿಯೇಟರ್ ಮಾಡೋರು, ಆ್ಯಕ್ಟಿವಿಸ್ಟ್ಗಳು, ಬುದ್ಧಿಜೀವಿಗಳೆಲ್ಲ ಬಂದು, ನಾವಿದ್ದೇವೆ ನಿಮ್ಮಲ್ಲಿ, ನೀನೆಂತ ಮಾಡಿ, ಇಷ್ಟು ಮಾಡಿದ್ರೆ ನಾವು ನೋಡ್ಕೊಳ್ತೇವೆ. ಇಲ್ಲ, ಮೊದಲು ನೀನು ಬೇಡ ಅಂತ ಡಿಸೈಡ್ ಮಾಡಿದ್ದೇನೆ ನಾನು ಅಂತ. ನನಗೆ ನೀವು ಬೇಡ ಅಂತ ಡಿಸೈಡ್ ಮಾಡಿದ್ದೇನೆ. ಎಲ್ಲರನ್ನು ಒಳಗೆ ಕರ್ಕೊಳ್ಳಿಕ್ಕಾಗೋದಿಲ್ಲ, ಯಾಕಂದರೆ ನಾನು ನನ್ನನ್ನು ಮಾರಿಕೊಳ್ಳುವುದಿಲ್ಲ, ನನಗೆ ಗೊತ್ತಿರೋದು ನೀವು ನನ್ನ ಮಾರ್ತೀರಾ ಅಂತ ಗೊತ್ತು ನನಗೆ ಅಂತ. ಮತ್ತು ಶಾಲೆ ಮಾಡ್ಬೋದು. ಆಗ ಶ್ರೀಪಾದ ಭಟ್ರ ಹತ್ರ ನಾನೊಂದಷ್ಟು ಪ್ರಾಮಾಣಿಕತೆಯನ್ನು, ಕೆಲಸವನ್ನು, ಅನುಭವ ದೊಡ್ಡದಿತ್ತು. ನಮ್ಮ ಆಶಯ ಇಷ್ಟೇ. ಇಲ್ಲಿ ನಾವು, ನೀವು ಕೆಲವರು ಯಾಕೆ ನಾವು ಇದು ಪ್ರತಿರೋಧದ ಮಾತಾಡ್ತಿಲ್ಲ, ಸೊ ಜಾಸ್ತಿ ಮಾತಾಡೋದು, ಅಲ್ಲಿ ತನಕ ಹೋಗೋದು ಬೇಡ. ಮೊದಲು ಕರ್ನಾಟಕದ ಎಲ್ಲ ರಂಗ ತಂಡಗಳು ಈ ನೇಹದ ನೇಗೆ ಒಳಗೆ ಬರೋಣ. ಒಳಗೆ ಬರ್ತಾ ನಮ್ಮ ನಮ್ಮ ಆಯಾ ಪ್ರಾಂತದ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಣ. ರಂಗಮಂದಿರ ಇಲ್ಲ ಅನ್ನೋದು ಸಮಸ್ಯೆ ಇದೆ, ಒಂದು ಕಾವುಗೂಡಿಲ್ಲ ಒಂದು ಸಮಸ್ಯೆ ಇದೆ, ಯುವಕರಿಗೆ ಅವಕಾಶಗಳು ಕಮ್ಮಿ ಆಗ್ತದೆ. ಇವಕ್ಕೆ ಅವನಿಗೆ ನೋಡಿ, ಅವನು ನೀನಾಸನಲ್ಲಿ ಓದಿದ್ರು ಕೂಡ ಈ ಥರ ಆಲೋಚನೆಗಳ ನಾಟಕ ನನಗೆ ಗೊತ್ತಾಗೋದಿಲ್ಲ ಅಂತಾನೆ. ಅದು ಮುಗ್ಧತೆ. ನಾವು ಈ ಥರ ಒಬ್ಬೊಬ್ಬರನ್ನ ಬೆಳೆಸ್ಕೊಳ್ತಾ ಕೆಲಸ ಆಗ್ಬೋದು. ಇವರು ಒಂದು ಥಿಯೇಟರ್ ಮಾಡ್ತೀನಿ ನಾನು, ನನ್ನ ಕ್ರಮ ನಿರ್ದಿಗಂತದಂತಹ ಅದು ನಮಗೆ, ನನಗೆ ರಂಗಭೂಮಿ ಇಂಪಾರ್ಟೆಂಟ್ ಆಗ್ತಿಲ್ಲ, ರಂಗಮಂದಿರ ಇಂಪಾರ್ಟೆಂಟ್ ಆಗ್ತಿಲ್ಲ, ಈ ಥರದ ನಾಟಕಗಳನ್ನು, ಈ ಥರದ ಆಲೋಚನೆಗಳನ್ನು ಹುಟ್ಟು ಹಾಕುವ ಒಂದು ಇನ್ಕ್ಯುಬೇಟರ್ನ ಅವಶ್ಯಕತೆ ಜಾಸ್ತಿ ಆಗ್ತದೆ ಅಲ್ವಾ. ಅಂದರೆ ನಾವು ಕೂಡ ನಮ್ಮ ಪ್ರಯೋಗಗಳಲ್ಲಿ ಸೋಲುವುದಕ್ಕೆ ಸ್ಥಳವೇ ಇಲ್ಲ ನಮಗೆ. 2-3 ವರ್ಷ ಮಾಡಿಕೊಂಡು ಅದನ್ನು ಗೆಲ್ಲೇಬೇಕು ಅನ್ನೋದು, ಅದನ್ನು ತೆಗೆದು ಮೊದಲು ಈ ಸಂಭ್ರಮಿಸುವ ವಾತಾವರಣ ಬೆಳಿಬೇಕು ನೋಡಿ. ಎಲ್ಲರೂ ಒಂದು ಕಡೆ ಸೇರಿದರೆ ಎಂಥ ಅದ್ಭುತವಾದ ಫೆಸ್ಟಿವಲ್ ಆಯಿತು ನೋಡಿ. ಇದರಲ್ಲಿ ಸಾಹಿತಿಗಳನ್ನು ನಾವು ಶ್ರೀಪಾದ ಭಟ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಗೊತ್ತಾಗೋ ವಿಷಯಗಳೇ ಅವು. ಹೆಂಗೆ ಒಂದು 10-15-20 ವರ್ಷ 3-4 ದಶಕಗಳ ಹಿಂದಿನ ರಂಗಭೂಮಿಯಲ್ಲಿ ಸಾಹಿತ್ಯ ಮತ್ತು ರಂಗಭೂಮಿ ಇತ್ತು, ಈಗ ಸಾಹಿತಿಗಳೆಲ್ಲ ಹೋಗ್ಬಿಟ್ರೆ ರಂಗಭೂಮಿ ಒಂದು ಕೊಡೆ ಇದೆ. ಪೇಂಟಿಂಗ್ ಇತ್ತು ನಮ್ಮ ಜೊತೆ, ಮ್ಯೂಸಿಕ್ ಇತ್ತು ನಮ್ಮ ಜೊತೆ, ಯಂಗ್ಸ್ಟರ್ಸ್ ಇದ್ರು ನಮ್ಮ ಜೊತೆ, ದ್ವೀಪಗಳಾಗಿದ್ರು ಆಗಿ ನಾವುಗಳು ದ್ವೀಪಗಳಾಗಿ ಕೂತ್ಕೊಂಡಿದ್ದೀವಿ. ಇದು ಒಂದಾಗಬೇಕು ಮೊದಲು. ಇವರು ಈ ತಂಡದ ನಾಟಕಕ್ಕೆ ಆ ತಂಡಕ್ಕೆ ಸಂಬಂಧಪಟ್ಟವ್ರು ಬರೋದೇ ಇಲ್ಲ ಅವ್ರಿಗಾದ್ರು. ಹಣ ಅನ್ನೋದು ದೊಡ್ಡ ವಿಷಯವೇ ಅಲ್ಲ. ನನ್ನ ಕನಸು ಈಗೇನು ಹೇಳ್ತಿದ್ದೀನಿ ಅಂದರೆ, ಈ ನಿರ್ದಿಗಂತದ ನೇಹದ ನೇಗಿಯ ಉತ್ಸವ ನೋಡಿದ್ವಿ, ಇಲ್ಲಿ ನಮ್ಮ ಮಕ್ಕಳು ನಾವೆಲ್ಲ ಬಂದ್ವಿ, ಒಂದಷ್ಟು ಜನ ಬಂದ್ವಿ, ಕ್ರಿಸ್ಟಿ ಅಂತವರು ಇನ್ನಂಥವ್ರು ನಿಂತು ಸೇರಿದ್ವಿ. ಮುಂದೆ ಇಲ್ಲಿಯ ಒಂದು ಅಲಾಶಿಯಸ್ನ ಒಂದು ಪರ್ಮಿಷನ್ ತಗೊಳ್ಳಿಕ್ಕೆ ನಾನು ಬರಲಿಕ್ಕೆ ಆಗೋದಿಲ್ಲ. ಆದರೆ ನೀವುಗಳು ಸೇರಿ ಕೂತು ಬಂದು ನಾವು ಮಾಡ್ತೀವಿ, ನಾವು ತಗೊಳ್ತೀವಿ ಅಂತಂದ್ರಲ್ಲ, ಅದನ್ನು ನೆಕ್ಸ್ಟು ನೀವುಗಳು ಉತ್ಸವ ಮಾಡಬೇಕಾದ್ರೆ ನಾವು ಬಂದು ನಿಲ್ತೇವೆ. ನಿಮ್ಮ ಸಮಸ್ಯೆಗಳೇನು ಅನ್ನೋದನ್ನು ನಾವಿಂಗೆ ಇಲ್ಲುವ ಹತ್ತಲ್ಲ, ಒಂದು 30 ಜನ ಸೇರಿ ಅದಕ್ಕಂತ ಒಂದು ಸಭೆ ಮಾಡಬೇಕು. ಇದರಲ್ಲಿ ಇವರದೊಂದು ಬಲ ಇದೆ, ಅವರದೊಂದು ಬಲ ಇದೆ, ಈಕೆದೊಂದು ಬಲ ಇದೆ. ಈ ಬಲಗಳು ಸೇರಿದರೆ ನಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ನಮ್ಮಲ್ಲೇ ಇದೆ. ಫ್ರಟರ್ನಿಟಿ ಅಂದರೆ ಅಲ್ಲ, ಫ್ರಟರ್ನಿಟಿ ಅಂದರೆ ಇದೊಂದು ರೂಲ್ ಅಲ್ಲ, ಅದು ಹಾಗೆ ಆಗೋದು ಅಲ್ಲ, ಹಂಗೆ ಆಗೋದೇ ಹಾಗೆ. ಅಂದರೆ ನಾವು ಬೆಳಿಬೇಕಾದ್ರೆ, ಮುಂದಾಗಬೇಕಾದ್ರೆ ಈ ನೆಲ ಬಹಳ ಅದ್ಭುತವಾದ ಎಲ್ಲ ಬೀಜಗಳನ್ನು ಬೆಳೆಸುವ ಗುಣ, ನಾವೆಲ್ಲರೂ ದೊಡ್ಡ ಮರಗಳಾಗುವ ಬೀಜಗಳೇ. ಆದರೆ ಈ ಬೀಜಗಳು ಬೆಳೆಯಕ್ಕೆ ಬೇಕಾದ ನೆಲ ಇಲ್ಲ. ನಮ್ಮ ಭೂಮಿ ಹಸನಾಗಿಲ್ದಿದ್ರೆ ನಾವು ಎಷ್ಟು ಶಕ್ತಿಯುತ ಬೀಜವಾದರೆ ಬೆಳೆಯೋದೇ ಇಲ್ಲ. ಅದು ಒಬ್ಬರು ಇನ್ನೊಬ್ರು ಬೇಕಾಗತ್ತಲ್ಲ, ಅದೇ ಅಲ್ವಾ ಪ್ರಕೃತಿ. ನಾವು ಸೇರ್ಲಿಕ್ಕೆ ಸಾಧ್ಯ ಆದರೆ, ಇದು ಒಂದು ಸಲ ನಾನು ಬಂದು ಮಾಡಿ, ನಾವೆಲ್ಲ ಇನ್ನೂ ಮಾಡ್ತಾ ಹೋಗ್ಬೇಕಿದೆ, ಇದು ಕಂಟಿನ್ಯೂಸ್ ಆಗ್ತಾ ಹೋಗ್ಬೇಕು. ಒಂದೊಂದು ನಾಟಕಕ್ಕೆ 400 ಜನ 500 ಜನ ಬರ್ತಾರೆ ಅನ್ನೋದು. ಹಾಗಲ್ಲದೆ ಇಲ್ಲಿಯ ನಾಟಕಗಳಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ನ ಬೇರೆ ಬೇರೆ ಆಲೋಚನೆಗಳ ಕೇರಳದಿಂದ ಒಬ್ಬ ಅರುಣ್ಲಾಲ್ ಇರ್ಬೋದು, ಇನ್ನೊಂದು ಊರಿನಿಂದ ಶಕೀಲ್ ಇರ್ಬೋದು, ಇನ್ನೊಂದಿರ್ಬೋದು, ಇವರನ್ನು ನಮ್ಮ ತಂಡಗಳಿಗೆ ಒಳಗೊಂಡು ಬಂದು ನಾಟಕ ಮಾಡಿಸಿ ನಾವು ತೆಗೆದುಕೊಳ್ಳುತ್ತೇವೆ, ನಮ್ಮ ಪ್ರತಿಭೆಗಳು ಅಲ್ಲಿ ಹೋಗಿ ಕೆಲಸ ಮಾಡುತ್ತವೆ, ನಾವು ಈ ಕೊಟ್ಟುಕೊಳ್ಳುವಿಕೆಯನ್ನು ಮಾಡ್ಕೋಬೇಕು. ಹಾಗಾದಾಗಲೇ ಬೇರೆ ಬೇರೆ ಚಿಂತನೆಗಳು ನಮಗೆ ಬರೋದು, ಬೇರೆ ಬೇರೆ ಮತ್ತು ಕಲಿಕೆಯ ಮಾದರಿಗಳು ಚೇಂಜ್ ಆಗ್ತಾ ಹೋಗುತ್ತಲ್ಲ. ಇವತ್ತಿನ ಯಂಗ್ಸ್ಟರ್ಸ್ಗೆ ಬೇಕಾದ ಟ್ರೈನಿಂಗು ಒಂದು ಟೆಕ್ಸ್ಟ್ ಜೊತೆನೆ ಆಗಬೇಕಲ್ಲ, ಅದರ ಪ್ರಾಕ್ಟೀಸ್ ಜೊತೆನೆ ಆಗಬೇಕಲ್ಲ. ಆ ಥರದ್ದಕ್ಕೆ ನಾವು ಹಿರಿಯರಾದವರು ಮಾಡಬೇಕಾಗಿರೋದು, ನಾವು ಮುಂದೆ ಹೋಗ್ಬಾರ್ದು. ಇನ್ನಾಯಿತು, ಯಾಕಂದರೆ ಮುಂದಿರೋರು ಮುಂದಿನ ಜನ್ರೇಷನ್ನೇ, ಮಕ್ಕಳು ಮತ್ತು ಯುವಕರು. ಮುಂದಿನ 40 ವರ್ಷದ ಪ್ರಪಂಚ ಅವ್ರದ್ದು, ಅವ್ರನ್ನ ಕೇಳಿಸ್ಕೊಳ್ಬೇಕಾಗಿದೆ, ಅವ್ರ ಜೊತೆ ನಾವು ಕೆಲಸ ಮಾಡಬೇಕಾಗಿದೆ. ನಾವು ನಿಜದ ಅರ್ಥದಲ್ಲಿ ಹಿರಿಯರಾಗಬೇಕಾಗಿದೆ. ಹಿರಿಯರಿದ್ದಾಗ ನಾವು ಬಂದು ನಿಂತ್ಕೋಬೋದ ಅನ್ನೋ ಹೆದರಿಕೆ ನಾವು ಉಟ್ಬಿಟ್ರೆ, ಅವ್ರಿಗೆ ಭಯ ಬಂದುಬಿಟ್ರೆ ಕಲಿಯಲ್ಲ. ಸೊ ದಿಸ್ ಈಸ್ ಅ ಒಂದು ತುಂಬ ಆಲೋಚಿಸ್ತಾ ಇಂಥ ಒಂದು, ಅದಕ್ಕೆ ನಾನು ಮೊದಲು ಸಂಭ್ರಮಿಸೋದು ಕಲಿಯೋಣ ಅಂತ. ಸಂಭ್ರಮ ಆದಾಗ ಈ ಸಂಭ್ರಮವನ್ನು ಹೆಂಗೆ ಉಳಿಸ್ಕೊಳ್ಳೋದು ಅಂತ ಗೊತ್ತಾಗ್ತಾ ಹೋಗುತ್ತೆ. ಅದು ಯಾವಾಗತ್ತೆ, ನಮ್ಮ ಎಲ್ಲರ ಆಶಯಗಳು ನೋಡಿ, ನಮ್ಮ ನಮ್ಮ ವಿಭಿನ್ನತೆ ಇರಲಿ, ನಮ್ಮ ನಮ್ಮ ಭಿನ್ನತೆ ಇರಲಿ, ನಮ್ಮ ನಮ್ಮ ಅಸ್ತಿತ್ವಗಳಿರಲಿ, ನಮ್ಮ ನಮ್ಮ ಐಡೆಂಟಿಟಿ, ನನ್ನ ತಂಡ ಅಂತ ಬೇಕದು. ಆದರೆ ಎಲ್ಲರೂ ಸೇರಿದ್ದೀವಿ ಇಲ್ಲಿ, ನಾನು ಉಳಿಸ್ಕೊಳ್ತೀನಿ ಅಂತ. ಸೊ ಆದ್ದರಿಂದನೇ ಭಾಳ ಕ್ಲಿಯರಾಗಿ ನಾವು ನಾಕಟ್ಟಿಗೆ ಟಿಕೆಟ್ ಇಡಲಿಲ್ಲ ಬೇಕಂತ ಈ ಸಲ. ನಮಗೆ ಅದೆಲ್ಲ ಬೇಕಾಗಿತ್ತು, ನಮಗೆ ಬರೋದು ಬೇಕಾಗಿತ್ತು, ಸಂಭ್ರಮಿಸೋದು ಬೇಕಾಗಿತ್ತು. ಪ್ರತಿ ಎಲ್ಲ ನಾಟಕಗಳನ್ನು ನಿರ್ದಿಗಂತ ಮಾಡಲಿಲ್ಲ, ಹಾಕೊಳ್ಳೋದು 2 ನಿಮಿಷ ಅದು ಅಲ್ಲ. ಆಯಾ ತಂಡಗಳನ್ನು ಹುಡುಕಿ, ಧಾರವಾಡದ ತಂಡನೋ, ಚಿಕ್ಕಮಗಳೂರಿನ ತಂಡನೋ, ಬೆಂಗಳೂರಿನ ತಂಡನೋ, ಮಂಗಳೂರಿನ ತಂಡನೋ, ನೀವು ನಾಟಕ ಮಾಡಿ. ನಾಟಕ ಆದಮೇಲೆ ನಾಟಕ ನಿಮ್ಮದು, ನಿರ್ದಿಗಂತದ್ದಲ್ಲ. ನೋ ಓನರ್ಶಿಪ್ ಹಿಯರ್. ನಾವು ಇಷ್ಟು ವಿಶಾಲವಾಗಿ ಯೋಚನೆ ಮಾಡ್ತಾ ಈ ವೈಶಾಲ್ಯತೆಯನ್ನು ಸಮುದ್ರದ ತೀರದಲ್ಲಿದ್ದೇವೆ, ಆ ಸಮುದ್ರದ ವೈಶಾಲ್ಯ ನಮಗೆ ಬರ್ತಿದ್ರೆ ಹೇಗೆ ಅಲ್ವೇ? ಆ ವೈಶಾಲ್ಯತೆ ನಮ್ಮ ಮುಂದೆ ಇರೋದು ನಮ್ಮನ್ನು ಹೆದರ್ಸೋಕ್ಕಲ್ಲ, ನೀನು ಸಣ್ಣವನು ಅಂತ ಹೇಳೋದಕ್ಕಲ್ಲ, ನನ್ನ ವೈಶಾಲ್ಯತೆಯನ್ನು ನೀನು ಕಲಿತ್ಕೊ ಅಂತ ಹೇಳೋದಕ್ಕೆ ತಾನೆ. ನಮ್ಮ ಕಡೆಯಿಂದ ನಾವು ನಿಮ್ಮನ್ನು ಏನನ್ನಾದರೂ ಕೇಳಿಸಿಕೊಳ್ಳುವ ಬೇಡಿಕೊಳ್ಳುವ ಮುಂಚೆ ಹತ್ತು ಹೆಜ್ಜೆ ಮೊದಲು ನಾವು ನಡೆಯೋಣ ಅನ್ನೋ ನಿರ್ಧಾರ ಮಾಡಿದ್ವಿ. ಯಾಕಂದರೆ ಅಟ್ಲೀಸ್ಟ್ ಇಷ್ಟು ನಡೆದು ಬಂದ್ರಲ್ಲ ಇವರು ಅನ್ನೋದಾಗಲಿ. ಸೊ ನಾವು ಹತ್ತು ಹೆಜ್ಜೆ ಬಂದಿದ್ದೇವೆ, ನೀವೊಂದು ಹೆಜ್ಜೆ ಬಂದಿದ್ದೀರಿ, ಒಟ್ಟಿಗೆ 100 ಹೆಜ್ಜೆ ಹೋಗೋಣ. ಸಾಧ್ಯತೆಗಳಾಗತ್ತೆ. ಈ ಉತ್ಸವ ಮುಂದಿನ ಸಲ ಆದಾಗ ಬರೀ ಮಂಗಳೂರು ಆಗದೆ ಮಂಗಳೂರಿನ ಉತ್ಸವ ಇಲ್ಲಿಂದ ಉಡುಪಿಗೆ ಹೋಗಿ ಕಾಸರ ಅಂದರೆ ಹೋಗಲಿ, ಒಂದು ನಾಟಕ 4 ಶೋ ಆಗಲಿ, ಒಂದು 5 ಶೋ ಆಗಲಿ ಅಲ್ವಾ. ಹಿಂಗೆ ಆಗ್ತಾ ಹೋದರೆ ಭಾಳ ಸ್ಟ್ರಾಂಗ್ ಆಗಿ ಒಂದು ನಮ್ಮ ಪ್ರತಿಭೆಗಳಿಗೆ, ನಮ್ಮ ಭಾಷೆಗೆ, ನಮ್ಮ ಜೆಸ್ಚರ್ಗಳಿಗೆ, ನಮ್ಮ ಆತಂಕಗಳಿಗೆ ಒಂದು ಒಳ್ಳೆ ವೇದಿಕೆ ಆಗ್ತಾ ಹೋಗುತ್ತೆ. ಈ ಮೂಲಕ ನಾವು 10 ಜನಕ್ಕೆ ಹೇಳ್ಬೋದು. ಸೊ ನಮ್ಮ ಆಶಯ ಅಂದರೆ ಒಂದೂವರೆ ವರ್ಷಗಳಲ್ಲಿ ಇಡೀ ಕರ್ನಾಟಕದ ಎಲ್ಲ ಪ್ರಾಂತಗಳ ರಂಗ ತಂಡಗಳನ್ನು ಒಂದು ನೇಹದ ನೇಯ್ಗೆ ಮಾಡಿ ಒಂದು ಸರಪಳಿ ಮಾಡಲಿಕ್ಕೆ ಸಾಧ್ಯ ಆದರೆ ನಿರ್ದಿಗಂತಕ್ಕೆ ನನಗಷ್ಟು ಸಾಕು. ಸೊ ಇಲ್ಲಿ ಮಾಡಿದ್ರೆ ಗೊತ್ತಾಗತ್ತೆ, ಎಲ್ಲರೂ ಬಂದು ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಹಬ್ಬಕ್ಕೆ ಬಂದು ಕಾನ್ಸ್ ಫೆಸ್ಟಿವಲ್ಗೆ ಹೋದಂಗೆ, ಇನ್ನೊಂದು ಫೆಸ್ಟಿವಲ್ಗೆ ಹೋದಂಗೆ, ಇಡೀ ಭಾರತ ದೇಶದಲ್ಲಿ ಎಷ್ಟೆಷ್ಟೋ ಲಿಟ್ರರಿ ಫೆಸ್ಟಿವಲ್ಗಳಿದೆ. ನಮ್ಮ ಕನಸು ಈ ವರ್ಷದ ಕೊನೆಯಲ್ಲಿ ಮುಂದಿನ ವರ್ಷದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಲಿಟ್ರರಿ ಫೆಸ್ಟ್ ನಾವು ಮಾಡಬೇಕು ಅಂತ. ಅದಕ್ಕೆ ಮುಂಚೆ ಮೊದಲು 2 ಚಿಕ್ಕ ಉತ್ಸವಗಳನ್ನು ಮಾಡಿ ಮೊದಲು ಇಲ್ಲಿ ಗೆಲ್ಲಬೇಕು ನಾವು ಅಂತ ಅಂದ್ಕೊಂಡ್ವಿ. ಈಗ ನಮಗಂತೂ 100ನೆಯ ಬಲ ಬಂದಿದೆ. ಅದಕ್ಕೆ ನಾವೆಷ್ಟು ಜೊತೆಯಾಗ್ಬೋದು, ನೀವೆಷ್ಟು ಜೊತೆಯಾಗ್ಬೋದು, ನಮಗೇನಾದರೂ ಒಂದು ಪರಿಹಾರವನ್ನು ಕಂಡುಕೊಂಡು ಹೋಗ್ತಾನೆ ಹೋಗ್ಬೇಕು. ಒಟ್ಟಿಗಿರುವ ಸಂಭ್ರಮಿಸುವ ಗುಣವನ್ನು ಮೊದಲು ಬೆಳೆಸ್ಕೊಂಬೇಡ. ಅದಾದ ಮೇಲೆ ಪ್ರತಿರೋಧ ಅದರೊಳಗೆ ಬರಬೇಕಾಗಿರೋದು ಮುಂದಿಂದು ಯೋಚನೆ ಮಾಡ್ತಾ ಹೋಗೋಣ ಅಲ್ವಾ. ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ಲವಿಂಗ್ ಅವರ್ ಜಾಬ್. ಅದಾದ್ಮೇಲೆ ಮಿಕ್ಕಿದ್ದೆಲ್ಲ ಬರ್ತಾ ಹೋಗುತ್ತೆ ಅಲ್ವಾ. ಅಷ್ಟೇ, ಥ್ಯಾಂಕ್ ಯು.
0: ಇಷ್ಟವರೆಗೆ ನಟ ಪ್ರಕಾಶ್ ರಾಜ್ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ಬಾಲ ಪ್ರತಿಭೆ ಯಶ್ವಿತ್ ಎಚ್ ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಬಹುಮುಖ ಬಾಲ ಪ್ರತಿಭೆ ಯಶ್ವಿತ್ ಎಚ್ ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.
2: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
3: ಹಲೋ, ಹಾಯ್, ನಮಸ್ಕಾರ, ಅಸ್ಸಲಾಮು ಅಲೈಕುಂ. ಕೇಟೊಂಡುಲಾರಿದ್ದೆ ರೆಡಿ ಸಾರಂಗ್ 107.8 FM. ಇದೇ ರಂಗ ರಂಗರು ಜೀವನ, ಎಲ್ಲರೂ ಒಂದೈತು ಒಟ್ಟೈತು ಮುಂಡ್ರೋ ಏಕೈಕ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮವೇ ಇದೆ. ಮೈಕಲ್ ದಬಲ್ಕ ಕಾರ್ಯಕ್ರಮ ಇಂಡತೋ ಮೈಕಲ್ ದಬಲ್ಕ ಕಾರ್ಯಕ್ರಮತ್ತೆ ಎಲ್ಲರಿಗೂ ಕಲ್ಬುನರ್ಞ ಸ್ವಾಗತ. ಎಪ್ಪವು ನಂಗೆ ಮೈಕಲ್ ದಬಲ್ಕ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಬಿಸಿಯೊತ್ತೊಟ್ಟಿಗೂ ಬೇರೆ ಬೇರೆ ಮಾಹಿತಿಗಳೊಟ್ಟಿಗೂ ಬೇರೆ ಬೇರೆ ಬಿರಂದರೊಟ್ಟಿಗೆ ನಂಗೆ ಮುಂಡೆಂಟು ಬಂದೊಂಟಿದ್ದೆ. ಸೊ ಇಂದು ಕೂಡ ನಂಗಳೊಟ್ಟಿಗೆ ಅವ್ರ ಬಿರಂದರ್ ಖಂಡಿತವಾಗಿಟ್ಟುಕೊಂಡು ಉಂಡು ಅದು 6-7 ನಾನು ಖಂಡಿತವಾಗಿಟ್ಟು ಕೂಡ ಚೆಲ್ಲೆ ಇಂಡತ್ತೆ. ನಂಗಲೇ ಟಾಪಿಕ್ ಕೂಡ ಮಾದಕ ವ್ಯಸನ ಮುಕ್ತ ಸಮಾಜ ಖಂಡಿತ ಮಾಹಿತಿ ಇದು ಅಗತ್ಯ ಮಾಹಿತಿ ನಂಗೆ ಪಲ್ಕ ಬರೀನಾ ಎಂಕೆತು ಅವರು ವಿಚಾರ ಕೊಡಬೇಕು. ಚೆನ್ನಂಗೆ ಈ ದುಶ್ಚಟಂಗ ಅದು ವ್ಯಕ್ತಿಯ ಬದುಕು ಅವಂಡ ಕುಟುಂಬ ಸಮಾಜದ ಮೇಲೆ ಅವರು ನೇರ ಪರಿಣಾಮ ಕೂಡ ಬೀರರಂಟು ಕೂಡ ನಂಗೆ ಎಲ್ಲರಿಗೂ ಗೊಂತಿಲ್ಲಂಕೆತು ಅವರು ವಿಚಾರ. ಅದರ ಸೇವನೆ ಇಟ್ಟಿಕೋ ಅದು ದೈಹಿಕ ಮಾನಸಿಕ ಆರೋಗ್ಯತೆ ಮೇಲೂ ಸಮಾಜದ ಆರೋಗ್ಯತೆ ಮೇಲೂ ಕೂಡ ಬೆಲ್ಲರು ಪರಿಣಾಮ ಕೂಡ ಬೀರದ ಇಟ್ಟಿಕ್ರೆ ಆಯಸಬಲು ಮಾದಕ ವ್ಯಸನ ತಡೆಗಟ್ಟುಗೂ ಬೇನೈತು. ಈ ಸಮಾಜದ ಎಲ್ಲ ವಿವಿಧ ಸ್ತರತ್ತು ಆಲ್ಮಾರು ಕೂಡ ಇದು ಒಟ್ಟಿಗೆ ಕೂಡಿತೆ ಕೈ ಜೋಡಿಸಿರಂಕೆತ್ತು ಅನಿವಾರ್ಯತೆ ಖಂಡಿತ ಮಾಹಿತಿ ಕೂಡ ಉಂಟು. ಈ ಹಿನ್ನೆಲೆಯಲ್ಲಿ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಕರ್ನಾಟಕ ನಶಾ ಮುಕ್ತ ಕರ್ನಾಟಕ ಚೊಲ್ರಂಕೆತ್ತು ಅವರು ಅಭಿಯಾನ ನಡಬಾಟಿ ಉಂಟು. ಈ ಅಭಿಯಾನದ ಮೂಲಕ ಈ ಮಾದಕ ವ್ಯಸನರೆ ಹೆಂಗ ತಡೆಗಟ್ಟನು ಇದಕ್ಕೆ ಬೇನಾಯಿತು ಲಂಕೆತ್ತು ಬೇರೆ ಬೇರೆ ರೂಪದಲ್ಲೂ ಲಂಕೆತ್ತು ಕಾರ್ಯಕ್ರಮ ಕೂಡ ನಡೆದುಂಟುಂಡು. ಆ ಅಭಿಯಾನ ಏದು ಕಾರ್ಯಕ್ರಮ ಏದು ಇದರೆಲ್ಲದ ವಿಷಯದಲ್ಲೂ ಕೂಡ ಇಂಡತೆ ಈ ಅವರು ಕಾರ್ಯಕ್ರಮದಲ್ಲಿ ನಂಗೆ ಮುಂಡುವ ಪಿನ ಮಾದಕ ವ್ಯಸನ ಅದರ ಸೇವನೆ ಅಂದ್ರೆ ಸೊ ಅದರ ಬಸ್ತಂಗ ಏದು ಏದು ರೂಪದಲ್ಲಿ ತಡೆಗಟ್ಟ ಇದರೆಲ್ಲದ ವಿಚಾರ ಮಾಹಿತಿ ಇಂಡತನಗಳೊಟ್ಟಿಗೆ ಈ ಅವರು ಕಾರ್ಯಕ್ರಮದಲ್ಲಿ ಮುಂಡುಗು. ಸಾಲಿಡಾರಿಟಿ ಯೂತ್ ಮೂಮೆಂಟ್ ದಕ್ಷಿಣ ಕನ್ನಡ ಇದ್ರು ಅಧ್ಯಕ್ಷರಾಗಿಟ್ಟು ಲಂಕೆತ್ತು ತಫ್ಲೀಲ್ ಯು ಇಲೆ ನಂಗಲೊಟ್ಟಿಗೊಂಡು. ಸೊ ಎಲ್ಡೆ ಆತ್ಮೀಯ ಮಾಹಿತಿ ಪಿರಿಸತ್ತೋಡು ಕೂಡ ಇಂಡತೆ ಇವರು ಕಾರ್ಯಕ್ರಮದಿಗೆ ವೆಲ್ಕಮ್ ಹಾಕೊಂಡೊಳ್ಳೆ ಸ್ವಾಗತ ಸರ್. ಎಸ್ ಓಕೆ, ಹೆಂಗನುಲ್ಲಾರ ಸರ್?
4: ಹುಷಾರುಲ್ಲಾರ.
3: ಎಸ್ ಓಕೆ. ನಶಾ ಮುಕ್ತ ಕರ್ನಾಟಕ ಚೊಲ್ರಂಕೆತ್ತು ಅವರು ಅಭಿಯಾನ ಕೂಡ ನಡಬಾಟಿ ಉಂಟುಲ್ಲಾರಿ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಕರ್ನಾಟಕ. ಈ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಈ ಅವರು ಕರ್ನಾಟಕ ಇದ್ದರು ಸಂಘಟನೆ ಎಂದೇ ಅಸ್ತಿತ್ವಕ್ಕೆ ಬಂದು ಪಿನ ಇದು ಏದು ಸಂಘಟನೆ ಇದರ ಬಗ್ಗೆ ತಿಳಿ ಚಿಲ್ಡ್ರೆನ್ ಟೈಮ್ಗೆ?
4: ಎಸ್, ಫಸ್ಟಿಗೆ ನಾನು ಸಾರಂಗ್ ಕೇಟೊಂಟುಲ್ಲೆ ಎಲ್ಲ ವೀವರ್ಸ್ ಇದು ಲೀಸ್ನರ್ಸ್ ಸಾರ್ಲಾರ್ ಅಂಕೆಲ್ಲರಿಗೂ ನಂಡ ತರಫ್ಲಮರು ಸ್ವಾಗತ ಚಂದೋಂಟು. ನಾನು ಮುಂದುವರಿಕೋ ಇಷ್ಟಪಟ್ರೆ
3: ಓಕೆ.
4: ಸಾಲಿಡಾರಿಟಿ ಯೂತ್ ಮೂಮೆಂಟ್ ಚಿಲ್ಡ್ರದು ಅವರು ಯುವ ಆಂದೋಲನ ಇಟ್ಟಿಕ್ಕರ್
3: ಓಕೆ.
4: ಇದು ಅವ್ರು 40 ವರ್ಷದ ಉಲ್ಗತ್ತು ಯೂತ್ ಆರುಲ್ಲಾರ್ ಅನಲು ಅಂಕೋರು ರೋಡ್ ಮ್ಯಾಪ್ ಕಾಟ್ರದಾಯ ಅವರು ಆಮೇಲೆ ಭವಿಷ್ಯತ್ ಅವರು ಆರ್ಗನೈಸೇಷನ್ ಆಯ್ತು. ಅಪ್ಪ ಇದ್ರ ಕಾರ್ಯ ಎಂದ್ರೆ ಚಂದ್ರೆ ಈ ಸಮಾಜದಲ್ಲಿ ಗುರಿ ಇಂಟಲ್ಲ ಈ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಈ ಸಮಾಜದ ಪ್ರಗತಿಗೆ ಅವರು ನೈತಿಕ ಮೈತ್ರಿ ಸಂಪನ್ನ ಇಟ್ಟುಲ್ಲೆ ಯೂತ್ ಸಾರುಲ್ಲಾರ್ ಯುವ ಸಮೂಹ ಎದುಂಡ ಅನಲು ರೆಡಿ ಹಾಕರು ಬಲ್ತೆ ಅವ್ರ ಗುರಿ ಐಟಿಕರು ಈ ಸಾಲಿಡಾರಿಟಿ ಯೂತ್ ಮೂಮೆಂಟ್
3: ಪ್ರಮುಖ
4: ಉದ್ದೇಶ ಐಟಿಕರ್. ಅಪ್ಪ ಇದ್ರ ಇದ್ಗಾಯ ಅವ್ರ ದೇಹ ದೇಶ ಲೈಕರ್
3: ಖಂಡಿತ ಖಂಡಿತ.
4: ಅಪ್ಪ ದೇಹ ದೇಶ ಚೆಲ್ಲಂಬ ನಂಗಲೆ ಈ ದೇಶದ್ದು ಅವರು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಉಂಟು ಅವ್ರ ಸಚಿವಾಲಯ ಉಂಟು.
3: ಅಪ್ಪ
4: ಆ ಸಚಿವಾಲಯದ ನಂಗೆ ನ್ಯಾಷನಲ್ ಯೂತ್ ಪಾಲಿಸಿ ಅಂತ ಹಾಕ್ರೆ NYP ಅಂತ ರೀಸೆಂಟ್ ಆಯ್ತು ಬರ್ತಿರ್ತ ಬಂದ

0: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ಯಶೋತ್ರಂಗಲ ಕೇಟೊಂಡುಲ್ಲಾರಿ ರೇಡಿ ಸಾರಂಗ್ 107.8 FM. ಇದೇ ರಂಗ್ ರಂಗ್ರೋ ಜೀವನ. ಸೊ ಇಂಡತ್ತು ಅಮೈಕತ್ವಲ್ಕ ಕಾರ್ಯಕ್ರಮದಲ್ಲಂಗ ನಶಾ ಮುಕ್ತ ಕರ್ನಾಟಕ ಮಾದಕ ವ್ಯಸನ ಮುಕ್ತ ಸಮಾಜ ಇದಕ್ಕೆ ಸಂಬಂಧಪಟ್ಟಂತೆ ನಂಗ ಮುಂಡಿ ಉಂಟುಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ದಕ್ಷಿಣ ಕನ್ನಡ ಇದ್ರೆ ಅಧ್ಯಕ್ಷರಾಯಿಟ್ಟುಲ್ಲು ತಫ್ಲೀಲ್ ಯು ಹೈ ನಂಗಲೊಟ್ಟಿಗೊಂಡು ಅನೇಕ ಮಾಹಿತಿಗಳು ಕೂಡ ಇಲ್ಲಿ ನಂಗಲೊಟ್ಟಿಗೆ ತಂದುಂಟುಂಡು. ಶೋತ್ರಂಗಲ ನಿಯಮ ಕೂಡ ಕಾಲ್ ಹಾಕ 6364204949 ಇವರು ಸಂಖ್ಯೆಗೆ ಕಾಲ್ ಹಾಕಿತ್ತು. ನಿಂಗಲ್ಟುಲ್ಲು ಪ್ರಶ್ನೆಗಳು ಕೂಡ ಖಂಡಿತ ಮಾಡಿ ನಂಗಲೊಟ್ಟಿಗೆ ಕೇಕ್ ಅನ್ಚಂತು ಅವರು ಕಾಲರ್ ರೆಡಿ ಉಂಡು. ಆರಂಟು ಕೇಕು. ಹಲೋ
2: ಹಲೋ
1: ಹಲೋ
2: ಹಲೋ
1: ಹಲೋ ಚಲೋ
2: ರೇಡಿಯೋ ಸಾರಂಗತ್ರದಿಂದ ಕಾರ್ಯಕ್ರಮ ನಲ್ಲ ಉಂಡು.
1: ಓಕೆ,
2: ಅದು ಸಾಲಿಡಾರಿಟಿ ಯೂತ್
1: ಖಂಡಿತ
2: ಖಂಡಿತ ಆಲ್ಮಾರು ನಾವು ಪೇರ್ ಬರ್ಮಾ ನಾವು ಬಾರಿ ಬೇರೆ ಕತ್ತೀವಿ.
1: ಖಂಡಿತ
2: ಒಂದು ಸೊಲ್ಯೂಷನ್ ಉಂಡ ನೋಕೋ ಎಂದು ಆವಲ್ಲ ಸೊಲ್ಯೂಷನ್ ಅಪ್ಪ ಹಿಂಗಂತ ಈ ಅವರು
1: ಅಭಿಯಾನ
2: ಮೂಮೆಂಟ್ ಆಕಡೆ ಸ್ವರ ಬಾರಿ ನಲ್ಲ ಸ್ವರ ಇದಕ್ಕಾಯ್ತು ಅದರ ಅಭಿನಂದನೆ ಆಕಡೆ. ಇದಕ್ಕೆ ನಾವು ಜಮಾತ್ ರಂಗವು ಸೇರಿಸಿ ಪ್ರತಿ ವರ್ಷ ಇದಕ್ಕೆ ನಾವು ಸಹಕಾರ
1: ಕೈ ಜೋಡಿಸಲು ಸಹಕಾರ
2: ಎಂದೋಚನೆ. ಈ ಮಾದಕ ವ್ಯಸನ ನಮ್ಮ ಸಮಾಜದಕ್ಕೆ ಹರಾಮಾಯ ವಿಷಯ.
1: ಓಕೆ ಓಕೆ,
2: ಇದು ಆಯೋಗನ ಅದು ನಂಗೆ ಭಾರಿ ಗಂಭೀರವಾಗಿಟ್ಟು ಆಲೋಚನೆ ಆಗಿತ್ತು. ಇದು ನಂಗಲೋ ಇದು ಇಹತ್ತುವೂ ಪರತ್ತುವೂ ಜನರಿಗೂ ತೊಂದರೆ ಆಗೋ ವಸ್ತು. ಇದಕ್ಕೆ ನಾವು ಎಲ್ಲರೂ ಸೇರಿಟ್ಟು ಇದಕ್ಕೆ ಹೋರಾಟ ಹಾಕೋಣ ನನ್ನ ಅಭಿಪ್ರಾಯ.
1: ಓಕೆ ಓಕೆ ಓಕೆ, ಖಂಡಿತ. ಥ್ಯಾಂಕ್ ಯು ಮೊಹಮ್ಮದ್ ವೇಣು. ಓಕೆ ಓಕೆ,
2: ಒಂದನೇ.
1: ಓಕೆ ಓಕೆ ಓಕೆ,
3: ಒಂದೇ ಒಂದೇ.
1: ಓಕೆ, ನೀವು ಪಲಕ ಇಲ್ಲಿ ಕೇಟೊಂಡು ಇಂತ ಮೊಹಮ್ಮದ್ ಅಕ್ಕ. ಓಕೆ, ಮೊಹಮ್ಮದ್ ವೇಣುವರು ಟಿಯಲ್ಲಿ ಕಾಲ್ ಹಾಕಿತ್ತು. ಸೊ ಅದೇ ಫಲಮೆ ನಿಂಗಲೆ ಕಾರ್ಯಕ್ರಮ ಕೂಡ ನಲ್ಲೋರ ಕಾರ್ಯಕ್ರಮ ಅಭಿಯಾನ ಕೂಡ ಬಾರಿ ನಲ್ಲೋರ ಅಭಿಯಾನ ಚೊಲ್ರಂಕಿತ ಅವರ ಫಲಕ ಕೂಡ ಚಂದ ಉಂಟುಂಡು. ಸೊ ಒಟ್ಟಾರೆ ಇತ್ತು ನಾನು ಕೇಕೋಪೋಂಡೆ ಎಂದರೆ ಚೆನ್ನಂಗಿ ಈ ಮಾದಕ ವ್ಯಸನತ್ತೆ ವಿರೋಧ ಹಾಕಿದಲು ಪ್ರತಿಯೊಂದು ಧರ್ಮ ಕೂಡ ವಿರೋಧ ಹಾಕೊಂಡು ಬಂದರು. ಅದರಲ್ಲಿ ನಾರಾಯಣ ಗುರು ಐಟಿಕ್ಕು, ಬಸವಣ್ಣ ಐಟಿಕ್ಕು, ಗಾಂಧೀಜಿ ಐಟಿಕ್ಕು, ವಿವೇಕಾನಂದ ಐಟಿಕ್ಕು, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಐಟಿಕ್ಕು, ಯೇಸು ಸ್ವಾಮಿ ಐಟಿಕ್ಕು, ಎಲ್ಲರೂ ಕೂಡ ಇದಕ್ಕೆ ಅವರು ರೂಪದಲ್ಲಿ ಇದಕ್ಕೆ ಅವರು ವಿರೋಧ ಹಾಕೊಂಡು ಕೂಡ ಬಂದರು. ಪ್ರತಿಯೊಂದು ಧರ್ಮದಲ್ಲೂ ಕೂಡ ಈ ಮಾದಕ ವ್ಯಸನ ಹಾಕೋಗು ತೀರಾಂಡು ಕೂಡ ಐತಿಕ್ಕರೆ ಚೆನ್ನದೆ. ಸೊ ಐಕ್ಯ ಮುಂದಲು ಪಿನೋರು ಕಾಲರ್ ಉಂಟು ಅರಂಡಿ ಕೇಕು. ಹಲೋ
4: ಹಲೋ
1: ಹಲೋ,
4: ಹಾಂ ನಮಸ್ತೆ
1: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು?
4: ಇದು ಸೌತಡ್ಕದಿಂದ ಬಾಲಕೃಷ್ಣ ಶೆಟ್ಟಿ ಅಂತ ಹೇಳಿ.
1: ಬಾಲಕೃಷ್ಣ ಶೆಟ್ಟಿ ಹೇಳಿ ಸರ್. ಹೇಳಿ ಸರ್.
4: ಹೌದು, ನಾನು ಬಾಂಬೆಯಲ್ಲಿ ಇದ್ದೆ ಆವಾಗ. ಈ ಬ್ರೌನ್ ಸುಗರ್ ಆಮೇಲೆ ಅಫೀಮ್ ಚರಸ್ ಇದೆಲ್ಲ ರಾಜರಸವಾಗಿ ಸೇಲ್ ಆಗ್ತಿತ್ತು
1: 2000 ರೂಪಾಯಿಗೆ.
4: 84 ಅಲ್ಲಿ.
1: ಓಕೆ, 1984 ರಲ್ಲಿ
4: ಬೆಳೆದು ಎಂಆರ್ ಆಗಿ ಬೆಳೆದಿದ್ದೆ.
3: ಹೌದು.
4: ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಶಾಲೆಯಲ್ಲೇ ಸ್ಟಾರ್ಟ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನನ್ನ ಅಂದಾಜು ಪ್ರಕಾರ ನಾನು ಫೇಲ್ ಮಾಡ್ತಿದ್ದೆ ಅವಾಗ. ಒಂದು 2 ವರ್ಷ ಮಾಡಿದೆ. ನನ್ಗೆ ಅದರಲ್ಲಿ ಬೇರೆಯವರಿಗೆಲ್ಲ ತೊಂದರೆ ಆಗಿ ನೋಡಿ.
1: ಅಂದ್ರೆ ನೀವು ಮಾರಾಟ ಮಾಡ್ತಿದ್ರಿ ಒಮ್ಮೆ?
4: ಹೌದೌದು, ಮಾರಾಟ ಮಾಡ್ತಿದ್ದೆ. ಬೇಜಾರಾಗಿ ಫ್ರೆಂಡ್ ಒಬ್ಬ ತಿರೋದ
1: ತಮಿಳ್ನಾಡಿನವನು.
4: ಹಾಗೆ ಅದನ್ನ ನಾನು ಲಾಸ್ಟ್ಗೆ ಸಿಬಿಐ ಮೆಸೇಜ್ ಮ್ಯಾನ್ ಆಗಿಯೂ ಕೆಲಸ ಮಾಡಿದೀನಿ ಅದ್ರ ವಿರುದ್ಧವಾಗಿ.
1: ಓಕೆ ಓಕೆ,
4: ಬಿಡ್ಬೇಕಾದ್ರೆ ನಾನು ಅದನ್ನ ಯೂಸ್ ಮಾಡಿ ಅದು ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ಆಮೇಲೆ ಟ್ರೈನ್ ಅಲ್ಲಿ ರಿಟರ್ನ್ ಟಿಕೆಟ್ ಬುಕ್ ಮಾಡಿ ಚರ್ಚಿಗೇಟ್ ಅಲ್ಲಿ ಅದನ್ನ 90 ಕ್ವಾರ್ಟರ್ ಇತ್ತು. 90 ಕ್ವಾರ್ಟರ್ ಒಂದು ಕ್ವಾರ್ಟರ್ಗೆ 25 ರೂಪಾಯಿ ಇತ್ತು ಅವಾಗ.
1: ಓಕೆ,
4: ಅದನ್ನು ಬಿಸಾಕ್ಬಿಟ್ಟು ನಾನು ಚಾನ್ಸಲರ್ ಸಿಗರೇಟ್ ಅಲ್ಲಿ ಸ್ಮೋಕ್ ಮಾಡಿದೆ.
1: ಓಕೆ ಓಕೆ,
4: ರಾತ್ರಿ 12 ಗಂಟೆ ತನಕ ನನಗೆ ಅದ್ರದ್ದು ಇದುವೇ ಇಲ್ಲ, ಪರಿವೇ ಇರಲಿಲ್ಲ ಏನಾಗಿದೆ ಅಂತೇಳಿ. ನಾನು ಟ್ರೈನಲ್ಲೇ ಮಲ್ಕೊಂಡಿಟ್ಟು ಬಿಟ್ಟಿದ್ದೆ.
1: ಅಂದ್ರೆ ನಿಮಗೂ ಕೂಡ ಅದರ ಅನುಭವ ಬಂತು ಅಲ್ವಾ, ಯಾರೆಲ್ಲ ಯಾವ ರೀತಿ ಎಲ್ಲ ತೊಂದರೆಗೆ ಒಳಗಾಗ್ತಿದ್ದಾರೆ ಅಂತ.
3: ಅದೇ ನಾನು ಹೇಳಿದಾಗೆ
4: ಮಾಡ್ತಿದ್ದು.
1: ಓಕೆ,
4: ಬಿಟ್ಟು 30-40 ವರ್ಷ ಆಯ್ತು ಈಗ.
1: ಓಕೆ ಓಕೆ ಓಕೆ, ಇವಾಗ ಒಂದು ನೆಮ್ಮದಿಯ ಜೀವನ ಆಗ್ತಾ ಇದೆ ಅಲ್ವಾ?
2: ಅಷ್ಟೇ ಅಷ್ಟೇ, ನೆಮ್ಮದಿಯ ಜೀವನ ಸರ್. ಯಾಕಂತಂದ್ರೆ ಯಾರಿಗೂ ಇಂತ ಇದು ಬರಬಾರ್ದು.
1: ಖಂಡಿತ ಖಂಡಿತ.
2: ಚಿಕ್ಕ ವಯಸ್ಸು ಅವಾಗೆಲ್ಲ ನಡೀತಾ ಇತ್ತು, ಒಂದು ಹ್ಯಾಬಿಟ್ ಅನ್ನೋದು ಯಾವ ತರ ಚಾ ಕುಡಿದ ಹಾಗೆ.
1: ಹೌದು ಹೌದು ಹೌದು ಸರ್. ಒಮ್ಮೆ ಚಟ
2: ಕುಡಿಯುವಂತೇಳಿ
1: ಹೋಗ್ತೀವಲ್ಲ. ನಿಜ ನಿಜ ನಿಜ ನಿಜ. ಥ್ಯಾಂಕ್ ಯು ಸರ್, ತುಂಬಾ ಸಂತೋಷ ಕಾಲ್ ಮಾಡಿದಕ್ಕೆ.
2: ನಿಮ್ಗೆಲ್ರಿಗೂ ನನ್ನ ತುಂಬಾ ಹೃದಯದ ಧನ್ಯವಾದಗಳು ಸರ್. ಯಾಕಂತ ಹೇಳಿದ್ರೆ ಇದೆಲ್ಲ
3: ನಿಮ್ಮಂತಹ
1: ವ್ಯಕ್ತಿಗಳ ಸಹಕಾರ ಕೂಡ ಬಹಳ ಮುಖ್ಯ ಸರ್
3: ಸಮಾಜದ ಮರು ನಿರ್ಮಾಣದಲ್ಲಿ.
2: ಇಲ್ಲ ಸರ್, ನಾವು ಯಾವತ್ತೂ ರೆಡಿ ಇದೀವಿ, ಯಾವ ಇದು ಹೇಳಿ ನಾವು ಬರ್ತೀವಿ. ಸಮಾಜದ ಒಳಿತಿಗಾಗಿ ಏನ್ ಬೇಕಾದ್ರೂ ನಾವು ಮಾಡ್ತೀವಿ.
1: ಎಸ್ ಓಕೆ ಓಕೆ,
3: ತುಂಬಾ ತುಂಬಾ
1: ತುಂಬಾ ಸಂತೋಷ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಓಕೆ, ಬಾಲಕೃಷ್ಣ ಶೆಟ್ಟಿ ಅಂತ.
3: ಅಲ್ಲ, ಇಲ್ಲಿ ಚಂದ್ರಮೇ ರಾಷ್ಟ್ರೀಯ ಸಮೀಕ್ಷೆ ಎಂದು ಚಿಲ್ರಿ ಆರು ಇದಕ್ಕೆ ಎಡಿಕ್ಟ್ ಅವರಾರ ಇವರು ಮಾದಕ ವಸಂತ ಅದು 80% ಆರು ಮಾರ್ಗ ಅದ್ರ ಪರ್ತ್ ಬಂಡೆ ಏನಂತ ಪಿಡಿ
1: ಅವ್ರಿ
3: ಅಯ್ಯನಕ್ಕಿಂತ ಇದು ಪರ್ತ್ ಬರೋದು ಆವತ್ತ ಬಲ್ತೆ ಸಾಮಾನ್ಯ ಅಂತಲ್ಲ. ಇವನ ಬಾಲಕೃಷ್ಣ ಶೆಟ್ಟಿ ಅಲ್ಲಿ ಚಂದ್ರವಲೆ ಅವರು ಅರಿವ ಅವರು ಸಮಲ್ಲ ಇದು ಇದು ನಂಗಲೆ ದೇಶತ್ಗೆ ಮಾರಕ, ನಂಗಲೆ ಫ್ಯಾಮಿಲಿಗೆ ಮಾರಕ, ನಂಗಲೆ ಸಮುದಾಯತ್ಗೆ ಸಮಾಜತ್ಗೆ ಎಲ್ಲೋ ಮಾರಕ ಇದು ಸಮಲ್ಲ. ಇದು ನಾನು ಹಾಕಿ ತಪ್ಪು ಅಂತ ಇಲ್ಲಿ ಅರಿವು ಆರು ಜೊತೆಗೆ ಈ ಮನುಷ್ಯರ ಆರು ಪಡಿಸಿದಾನ ಪಡಿಸೋನು ಅಂಕೊಂಡು ಬುದ್ಧಿ ಒಂದು ಕೊಡ್ಕರು. ಅಪ್ಪ ಆ ಬುದ್ಧಿನ ಉಪಯೋಗಿಸಿಟ್ಟು ಅಂಕಿ ಇದರಲ್ಲಿ ಪರ್ತ ಬರೋ ಸಾಧ್ಯ ಅವರು
1: ಸಾಧ್ಯ ಅವರು
3: ಮಾತ್ರ ಅದಕ್ಕೆ ಉಲ್ಲೆ ಅವರು ಅಟ್ಮಾಸ್ಫಿಯರ್ ಅವ್ರು ಪರಿಸರ ಈ ಸಮಾಜ ಅಂಕ ಹಾಕಿ ಕೊಡ್ಕೊಂಡು ಬರ್ತಾ ಅದಕ್ಕೆ ಅಡಿಕ್ಟ್ ಆಯ್ತು. ಅವನ ಸಾಮಾಜಿಕ ಬಹಿಷ್ಕಾರ ಹಾಕಿರೋದಲ್ಲ, ಅವನ ಬಳಿ ಮೂಲಗೆ ಅನ್ನೋದಲ್ಲ, ಅವನಿಗೂ ಒಪ್ಪಿಸಿ ಪರಮಂತ ಅಂದ್ರೆ ಡಿ ಅಡಿಕ್ಷನ್ ಅಡಿಕ್ಷನ್ ಆಯ್ಲ ಅವನ ಅದ್ರ ಪರ್ತ ಬರ್ಪಾಟ್ರ
1: ಸ್ವರಂ
3: ಈ ಸಮಾಜದ ಮೇಲೆ ಅದು ಬಿಲ್ಲ ಕರ್ತವ್ಯ ಆಯ್ತಿಕ್ಕಲ್ಲ. ಇಪ್ಪ ನಾವು ಚೆನ್ನಾಗಿ ಸಾಮಾಜಿ ಅಂತ ಚೆನ್ನಾಗಿ ಇಂಡಿಯಾ ಅದನ್ನ ಇಟ್ಟಿಕೊಂಡು ಕೂಡ ಯಾರು ಯಾರು ಅವರು ಮಾದಕ ವ್ಯಸನಕ್ಕೆ ಸಾಧ್ಯತೆ ಉಂಟು ಅದ್ರ ಮುಖ್ಯ ನಾಳೆ ಸರ್ಕಾರ ಮುಂದೆ ಹಾಕಿಲ್ಲ. ನಾವು ಸರ್ಕಾರ ಎಂದಾಕರು ಈ ಬ್ರಿಕ್ಸ್ ಶಾರ್ಕ್ ಏಷ್ಯನ್ ಕಂಟ್ರೀಸ್ ಎಲ್ಲ ಉಂಟಲ್ಲಿ ಈ ಕಂಟ್ರೀಸ್ ಒಟ್ಟಿಗೆ ಅವರು ಒಪ್ಪಂದ ಹಾಕಿತ್ತು ಈ ಮಾದಕ ದ್ರವ್ಯ ಸಾಗಾಟ ಏನಲ್ಲ ಅವರು ಅವರ ಇನ್ಫಾರ್ಮೇಶನ್ ಇಂಟೆಲಿಜೆನ್ಸ್ ತ್ರೂ ಇರ್ತಿಟ್ಟು ಅದರ ವಿರುದ್ಧ ಅವರು ಯುದ್ಧ ಆಕ್ರ ಬಲ್ತೆ ವ್ಯವಸ್ಥೆ ಹಾಕರ್. ನಾನು ಈಸ್ಟರ್ನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಚಂದು ನಾನು ಅದು ಮೊಟ್ಟಲ್ಲ ಗೋಲ್ಡನ್ ಟ್ರಯಾಂಗಲ್ಗೆ ಅವಡೆ ಪ್ರಾಜೆಕ್ಟ್ ಸನ್ರೈಸ್ ಅಂತ ಹಾಕಿರೋದು ಗೌರ್ಮೆಂಟ್ ಹಾಕರ್. ಅದೇ ಬೆಲೆ ಈ ನ್ಯಾಷನಲ್ ಫಂಡ್ ಉಂಟು ಅಗೇನ್ಸ್ಟ್ ಡ್ರಗ್ ಕಂಟ್ರೋಲ್ ಉಂಟಲ್ಲ ಹಾಕಿತ್ತು ಈ ಆಲ್ಮಾರ್ ಆರ್ ಇದಕ್ಕೆ ಅದು ಬುಟ್ಟು ಭಂಡಾರ ಅನ್ನೋರು ಅವರು ಮರು ನಿರ್ಮಾಣತೆ ಅವಕಾಶ ಅಂಕ ಕೊಡ್ಕರೋ ಬಲ್ತೆ ವ್ಯವಸ್ಥೆ ಈ ಸಮಾಜದಲ್ಲಿ ಸರ್ಕಾರ ಹಾಕರ್. ನೀವು ಫಸ್ಟ್ ಕೆಟ್ಟ ಬಲೆ ಧರ್ಮ ಅಲ್ಲ ನಾಳೆ ಈ ಭಾರತ ಸುಂದ ಬಹುತ್ವ ಬೇರೆ ಬೇರೆ ಧರ್ಮ ಉಂಟು ಏದೇ ಧರ್ಮ ಅಂಗಲದೆ ಅನಿಯಾಗಿ ಮಾರ್ ನಾಶ ಅವರ ಬಲ್ತೆ ಸ್ಥಿತಿ ಖಂಡಿತ ಬಿಡಲ್ಲ. ಈ ಮಾದಕ ದ್ರವ್ಯ ಉಪಯೋಗಿಸುತ್ತೆ ಹಂಗಲ್ಲ ಲೈಫ್ ಬಡಕ ಅಂತ ಇಷ್ಟ ಅಲ್ಲ. ನನ್ನ ಹಿಂದೂ ಧರ್ಮ ಒಟ್ಟು ಕ್ರಿಶ್ಚಿಯನ್ ಧರ್ಮ ಒಟ್ಟು ನೀವು ಚಂದ ಮೇಲೆ ಬೇರೆ ಬೇರೆ ಬಸವನ್ನ ಪರವಾದಿ ಮಾರು
1: ನಾರಾಯಣ ಗುರು
3: ಈಗ ಆರು ಮಾದಕ ದೋಷ ಅಂದ್ರೆ ಪರಮ ಇಟ್ಟು ಖಂಡಿತ ಮಾಯ್ತು. ನಾನು ಒಂದು ಲಿಂಕ್ ಪಲ್ಕ ಚಲ್ರೆ ಕುರಾನ್ ಅವ್ರು ಪಲ್ಕೊಂಡು ಕುರಾನ್ ಸೂರ ಅಲ್ಲಿ ಮಾಯ್ದ ಅಂಟ ಅಂಜಾ ಮತ್ತೆ ಅಧ್ಯಾಯ ಅಲ್ಲಿ ತುಂಬಾ ಮತ್ತೆ ಸೂಕ್ತದಲ್ಲಿ ಇದು ಪಡ್ಚೋಣ ಪಡಿಚನ್ ಮೇಲೆ ನಾಲ್ಕು ಚಲ್ರದಾಯ್ತಿಕ್ ಈ ಭೂಮಿಯಿಂದ ಮನುಷ್ಯ ಮಾರ್ಗ ಚಲ್ರದಿಕ್ ಇನ್ನು ನಾವು ಶೈತಾನು ಐ ಯುಕಿಯ ಬೈನಕುಂ ಬೈನಕುಂ ಲದಾವಲ್ ಬಗ್ಲಾ ಫಿಲ್ ಹಮ್ರಿ ವಲ್ ಮೈಸರಿ ವಲ್ ಯಸುದ್ದಕುಂ ಅನ್ ಝಿಕ್ರಿಲ್ಲಾಹಿ ವಲ್ ಸಲಾತಿ ಫಲ್ ಅಂತುಂ ಮುಂತಹು ಉಂಟು. ಅದರ ಅರ್ಥ ಏನು ತೋರಿಸಿದಂತೆ ಹಂಗೆ ಈ ಶೈತಾನ ಅಲ್ಲ ನಾ ಶೈತಾನ್ ಚೂಡ್ರೆ ಪಿಡಿಯಲ್ಲ ಈ ಶೈತಾನರ ಸ್ವರ ಏನು ತೋರಿಸಿದಂತೆ ಹಂಗೆ ನೇರ ನಡುಲು ಮನುಷ್ಯ ಮರ ನಡುವೆ ವೇರತ್ವ ಉಂಡಾಕೋಗು ನಾ ಎಪ್ಪಳ ನಿಕ್ಷೋಭೆ ಉಂಡಾಕು ಗಲಾಟೆ ಉಂಡಾಕೋಗು ನಿಮ್ಮ ಪಡಚೊಂಡ ಮರ್ಯ ತಂಡಕ್ಕೋಗು ಪಡ ನೀವು ಪಡಚೊಂಡ ಪ್ರಾರ್ಥನೆ ಹಾಕಂಟು ಅವನು ನಿಸ್ಕರಿ ಕಾಂಟು ನಿಮ್ಮ ಆಕಾಂಟಿಕೋಗ ಇಟ್ಟು ನಿಮ್ಮ ನಡುಲು ಶೈತಾನು ಕೊನೊಂದು ಬೆಚ್ಚೆ ಇವರು ಟೂಲ್ ಆಯ್ಟಿಕ್ ಈ ಮದ್ಯ ಲಹರಿ ಜೂಜಾಟ ಚೊಲ್ತಾ ಇದೆ ಕಾಟಿಗೆ ಕೇಕ್ರೆ ಆ ಸೂಕ್ತದಲ್ಲಿ ಪರಿಚಯನ ಕೇಕ್ರದ ಅಡ್ಡಿಕ್ರೆ ನೀವು ಜಾಗ್ರೆ ನಿಂಡ ತು ದೂರ ಪೋಣ್ಲೆಂಟ್ ಫಲ ಅಂತ ಮಂತ ಹೋಣ ನೀವು ಅದ್ರ ಬುಡ್ಲಿ ಕೇಕ್ ನಿಂಗೆ ಕೊಚ ಮಗಳ ಬುಡ್ಲಿ ನೀವು ಅದ್ರ ಬುಟ್ಟಿಲ್ಲ ಅಂತ ಹೆಂಗೆ ನಂಗೆ ಹಿಂಗತ್ತ ಸ್ಥಿತಿ ಎಲ್ಲ ಕಾಣಗಿಟ್ರೆ ನೀವು ನಾಶ ಆಡೋರು ಮನುಷ್ಯ ಮಾಡ್ರೆ ನೀವು ನಾಶ ಅವರಾರು ಅಪ್ಪ ನೀವು ಅದ್ರ ಬುಟ್ಟು ನಿಕ್ಕೊಂಡು ಚಲ್ರೆ ಕರೆಕ್ಟ್ ಆರ್ಡರ್ ನಂಗೆ ನಾಗಲೇ ಧರ್ಮತ್ಲೆಲ್ಲ ಕಾಣ ಆಳ್ ಮಾರು ಧರ್ಮ ಬುಟ್ಟು ನಡ್ಕೊಂಬು ಅದ ಇದೇ ಧರ್ಮ ಎತ್ಲಿ ಕಟ್ ಆಮೇಲೆ ಧರ್ಮತ್ತೆ ನಾಮತ್ತೆ ಬುಟ್ಟು ನಿಂದಪ್ಪ ಇಂಗತ್ತದೆಲ್ಲ ಉಂಡವರು
1: ಉಂಡವರು ಉಂಟು ಎಸ್ ಇಪ್ಪ ಎಪ್ಪಿನವ್ರು ವಿಷಯದಲ್ಲಿ ನಂಗೆ ನೋಕ ಪಾಯಿಂಟ್ ಇಪ್ಪ ನೀವು ಚೆಂದ ಧರ್ಮತ್ತೆ ಇಂಗನೆಲ್ಲ ಚೆಂದಂಟ ಹೆಂಗೆ ಇದ್ರೆ ಫಾಲೋ ಆಕ್ರಂಗ ಬಾರಿ ಕೊರಡಿ ರಾರ ಐತಿಕ್ಕಿರಾರು ಬಟ್ ಆಯಂಗು ಮಾದಕ ವ್ಯಸನ ಇದೆಂದ್ರು ಇದ್ರ ಸೇವನೆ ಆಕ್ರಂಗಲೇ ಆಲ್ಮಾರು ಕೂಡ ಇಬ್ಬರ್ತಿಗೆ ನಂಗೆ ನೋಕೆ ಪೋಲೆ ಜಾಸ್ತಿ ಜಾಸ್ತಿ ಆಯ ಉಂಟುಲ್ಲಾರು ಅದುಮಲ್ಲ ಅಂಟಿ ಮುಂದಲೆಲ್ಲ ಅವರು ಪ್ರತಿಷ್ಠಿತ ಅವರು ಶಿಕ್ಷಣ ಸಂಸ್ಥೆ ಇಟ್ಟಿಕ್ಕು ಅಥವಾ ಏದಾ ಅವರು ವಿದ್ಯಾರ್ಥಿ ಮಾರೇ ಟಾರ್ಗೆಟ್ ಹಾಕೊಂಡಿದ್ದಾರೆ ಬಟ್ ಇಬ್ಬರ್ತಿಗೆ ಬಾಲಿವುಡ್ ಐಟಿಕ್ಕು ಸ್ಯಾಂಡಲ್ವುಡ್ ಐಟಿಕ್ಕು ಪ್ರತಿಯೊರು ಇದು ಕ್ಷೇತ್ರದಲ್ಲೂ ಇದು ವ್ಯಾಪಕವಾಗಿ ಬಲ್ಚೊಂಡು ಪೋಯಿರು ಚೆನ್ನಂಗೆ ಅದವರು ಕರಾಳ ಛಾಯೆ ಇತ್ತು ಮೂಡಿಯೊಂಡು ಪೋಯಿರೆಂಡು ಕೂಡ ಚೆಲ್ಲ ಎಂದುಕೊಂಡು ಈ ಮಧ್ಯಮ ವರ್ಗತ್ತೆ ಕೆಳವರ್ಗತ್ತೆ ವಿದ್ಯಾರ್ಥಿ ಮಾರೆ ಇಂಗಲಮೇ ಅವರು ಟಾರ್ಗೆಟ್ ಹಾಕೊಂಡುಲ್ಲಾರಂಟ್ ಇದು ಅವರು ಪ್ರಶ್ನೆ ಇದೆ ಸಹಜಮಾಯಿಟ್ಟು ಕಾಡ್ರಿ ಎಂಚನಿಗೆ ಸ್ವಭಾವತ್ತಲ್ಲಿ ಆರು ಇದಕ್ಕೆ ಒಗ್ಗಿಕೊಳ್ಳಲ್ಲೆ ಎಂಚನೆ ಈ ಅವರು ಸೇವನೆಗೆ ಈ ಚಟತಗೆ ಬೋಳಲ್ಲೆ ಹಂಗೆ ಪಿನ್ನೆ ಪಿನ್ನೆ ಇತ್ತು ಪೋಯಂಟು ಬಂಡಾರ ಬಟ್ ಹಂಗೆ ವಿದ್ಯಾರ್ಥಿ ಮಾರೇ ಅಂಗಲಿಂಗಲೆಲ್ಲ ಟಾರ್ಗೆಟ್ ಹಾಕರು ಎಂದಿರ್ತೀವಿ
3: ನಂಗಲ್ಲಿ ವಿದ್ಯಾರ್ಥಿ ಮಾತಿಕ್ಕರಾರು ಯುವಕ ಮಾರಿಕ್ಕರಾರು ಬರ್ಬು ಅಂಕ ದುನಿಯಲ್ಲ ಅವರು ರಂಗ ರಂಗ ಬಲೆ ಕಾಣು ಕಲರ್ ಕಲರ್ ಬಲೆ ಎಂಜಾಯ್ ಹಾಕೊಂಡು ನೇರಾಯ್ತ ಲೈಫ್ ಹ್ಯಾಪಿನೆಸ್ ಸಂತೋಷ ಏದಲ್ಲಿ ಉಲ್ಲೇಟ್ಪಿಂಟು ಅಂಕ ಬಿಡಲೆ ಹಂಗೆಂದಾಕ್ರಾರು ಈ ಕ್ರೀಡೆ ಇಲ್ಲಂಟ ಓದ್ರದು ಇನ್ನು ಬೇರೆ ಬೇರೆ ಅಮ್ಮಲ್ಲ ಉಂಡ ಇನ್ನತ್ತದ್ಲಿ ನೇರಾಯ ಸಂತೋಷ ಉಲ್ಲೇಂಟ ಅಂಕ ಗೊತ್ತಿಲ್ಲ ಹಂಗ ಬೇರೆಕರು ಈ ಸಿಗರೇಟ್ ಬಲ್ಚೆಂಟ್ ಕಂಡೆ ಅಂಟ ಹಂಗೆ ನೀವು ಕಲ್ಲ ಕುಡ್ಚಂಟ ಕಂಡೆ ಅಂತ ಹಂಗೆ ಇದಿಲ್ಲ ಹಾಫಿ ಮಲ್ಲ ನೆಕ್ಸ್ಟ್ ಸ್ಟೇಜ್ ಅದು ಸ್ಟಾರ್ಟಿಂಗ್ ಮಂಡ್ ಇಂಗತ್ತದ ಟಿಕ್ಕರ್ ಇದು ನನ್ನ ಮಜ ಕಿಟ್ರಿ ಅಂತ ನಂಗೆ ಸ್ಟೂಡೆಂಟ್ಸ್ ಸಿಕ್ಕರಾರು ಇಲ್ಲಂಟ ನಂಗೆ ನಂಗೆ ಕಾಲೇಜಲ್ಲಿ ಪಡ್ಚೊಂಟಿಕ್ಕುಂಬೋ ಇಲ್ಲಂಟ ನಂಗೆ ಸ್ವರಾಕರೋಡ ಯೂತ್ ಆರಿಕ್ಕರಾರು ಆಗ ಆರ ಹೆಂಗಿರ್ತ ಓ ಅದು ಭಾರಿ ನಲ್ಲವರು ತಲೆಗೆ ನಶಪತ್ತರು ನಂಗೆ ಎಂದ ಪಿಡಿಯಲ್ಲ ಭಾರಿ ಖುಷಿ ಅವರು ತಲೆಗೆ ಚಲ್ರಾರು ಹತ್ರ ಅದು ಹಂಗ ಆದ್ರೆ ಅದು ಮೆಲ್ಲ ಮೆಲ್ಲೆ ಅದರ ಮುಟ್ಟ ಬರತೊಡಂಗರ ಅದು ಒಮ್ಮೆ ಇನ್ನೊಂದು ಜನ ಉಂಟಾಗಿ ಈ ಸ್ವರತ್ತವಡೆ ಇಲ್ಲ ಫ್ಯಾಮಿಲಿ ಟೆನ್ಷನ್ ಚಮ್ಮ ಟೆನ್ಷನ್ ಇಕ್ಕರು ಟೆನ್ಷನ್ ಮರದು ಕಂಡೊಂಟು ಪೊಂಡು ಇದೆಲ್ಲ ಇಟ್ಟಿಕ್ಕರು
1: ಇದೆಲ್ಲ ಇಟ್ಟಿಕ್ಕರು ಅಂತ
0: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ
1: ಕಾಲರ್ ಉಂಟು ಆರಂಟು ಕೇಕು ಹಲೋ
5: ನಾನು ಕೊಟ್ಟಾರದಿಂದ
1: ಕುಸುಮಕರಣ್ಣ ಹೇಳಿ ಸರ್ ಹೇಳಿ ಸರ್ ಸರಿ
5: ನಮಸ್ತೆ ಸರ್ ನಿಮ್ಗೆ
3: ನಮಸ್ತೆ ನಮಸ್ತೆ
5: ಅದೇ ನಿಮ್ಮ ಮಾತುಕತೆ ಕೇಳ್ತಾ ಇದ್ದೆ ಹಾಗಾದ್ರಿಂದ ಅದು ಫಸ್ಟ್ ಗೆ ಹೇಳಿದ್ರಿ ಎಂತದು ಮನೆಯವರೆಲ್ಲ ಪಾಕೆಟ್ ಮನಿ ಕೊಡ್ತಾರೆ ಮತ್ತೆ ಎಲ್ಲಿಗೆ ಹೋಗ್ತಾರೆ ಅಂತ ನಾವು ನೋಡುದಿಲ್ಲ ಅಂತ ಕೇಳಿದೆ ಹೇಳುದು ಅದು ಎಷ್ಟು ಅಂತ ಎಲ್ಲರನ್ನು ಅವ್ರ ಹಿಂಬದಿ ಹೋಗ್ಲಿಕ್ಕೆ ಆಗ್ತದೆ ಇದನ್ನು ಮಾರಾಟ ಮಾಡುದನ್ನು ನಿಲ್ಲಿಸುದಿಲ್ಲ ಈಗ ಗುಡ್ಕಾ ನೋಡಿ ಬಂದು ಮಾಡಿದ್ರು ಎಲ್ಲ ಆಯ್ತು ಅದು ಸಾದ ಗುಡ್ಕ ತಿನ್ಬಹುದು ಅಂತ ಆಯ್ತು ಸಾದ ಗುಡ್ಕ ಎದುರಿಗೆ ಇಡುದು ಅದರ ಸಣ್ಣ ಸಣ್ಣ ಹೊಗೆ ಸುಕ್ಕುದು ಸಣ್ಣ ಸಣ್ಣದು ಪಕೆಟ್ ಅದರೊಟ್ಟಿಗೆ ಕೊಡುದು ಮತ್ತೆ ಅದು ಎಲ್ಲಿಂದ ಬರ್ತದೆ ಸಿಗರೇಟ್ ಇಲ್ಲ ಮಾರ್ಲಿಕ್ಕಿಲ್ಲ ಗೂಡಂಗಲಿಯಲ್ಲಿ ಮೆಲ್ಲ ಅಡಿಯಲ್ಲಿ ಕೊಡುದು ಅದೆಲ್ಲ ಮಾಡ್ತ ಅದನ್ನೆಲ್ಲ ನಿಲ್ಸಬೇಕು ಇವರು ಅದೆಲ್ಲ ನಿಲ್ಸಿದ್ರು ಸರ್ಕಾರಕ್ಕೆ ಅದರಲ್ಲಿ ಎಂತ ಫೈದಾ ಜಾಸ್ತಿ ಅಂತ ಈಗ ನೋಡಿ ಮಾದಕ ಇದು ಮದ್ಯ ಸೇವನೆ ಅದನ್ನು ಬಂದೇ ಮಾಡುದಿಲ್ಲ ಬಂದ್ ಕೆಲಸಲ್ಲ ಬಂದ್ ಮಾಡ್ತಾರೆ ಹೇಳ್ತಾರೆ ಅದು ಅದೇ ಮಾಡುದಿಲ್ಲ ಆದ್ರೆ ಮತ್ತೆ ಎಂತ ಮಾಡುದು
3: ಹೌದೌದು ಇದು ಇವರು ಹೇಳುವಾಗೆ ಒಂದು ಏನಂತ ನಾವು
1: ಸರ್ ಪ್ರಶ್ನೆ ಏನಾದ್ರೂ ಇದೆಯಾ
5: ಪ್ರಶ್ನೆ ಏನಿಲ್ಲ ಅದೇ
1: ಅದೇ ಅದೇ
5: ಕೊಟ್ಟಿರಲ್ಲ ಯಾವ್ದೇ ಭಾಷೆ ಆಗ್ಲಿ ಯಾವ್ದೇ ಧರ್ಮದಲ್ಲಿ ಆಗ್ಲಿ ಅದೊಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟರು ನೀವು ಇಂಥದ್ದು ಇದು ಸಾಕಾಗುದಿಲ್ಲ ಒಳ್ಳೆಯ
1: ಹೌದೌದು
5: ಒಳ್ಳೆ ಆಗ್ಲಿ ನಿಮ್ಗೆ
1: ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ ನಾಳೆ ಕುಸುಮಕರ ಕೊಟ್ಟಾರ ಎಲ್ಲ ಕೂಡ ಚಲ್ರಿ ಅದೇ
3: ಅದೇ ಇದು ಅದಿಪ್ಪ ನಂಗೆ ಬಿಸಿಯಿಂದ ಚಂದಂಟ ಹಂಗೆ ಅಲ್ಲಿ ಮದ್ಯತೆ ಬಿಸಿ ಬಂತು ಗುಡ್ಕತೆ ಬಿಸಿ ಹಾಕಿ ಇದು ಆರು ಹಾಕರು ಅಲ್ಲಿ ಮೇಲಮೆಟ್ಟಿ ಅಂತ ಚಂದ್ರ ಚಂದಂಟ ಹಂಗೆ ಇದನ್ನ ಸರ್ಕಾರನೇ ಹಾಕರು ಸರ್ಕಾರಕ್ಕೆ ಗುಡ್ಕ ಬ್ಯಾನ್ ಹಾಕಿಟ್ಟು ದಾಕ ಸರ್ಕಾರಕ್ಕೆ ಮದ್ಯ ಬ್ಯಾನ್ ಹಾಕಿಟ್ಟು ಈ ಸೊಸೈಟಿನಲ್ಲಿ ಹಾಕಂಟ ಅವ್ರ ಅಭಿಪ್ರಾಯ ಮೇಲಮೆಟ್ಟಿ ಚಂದ್ರಂಟ ಅಲ್ಲಿ ಚಿಂತದೆ ಅದಕ್ಕೆಲ್ಲ ಗೊತ್ತಿದೆ ಕಲ್ಲಿ ಅವರು ನಾಳೆ ರಾಜ್ಯದವರು ಮುಖ್ಯಮಂತ್ರಿ ಅಂತ ಆ ಮುಖ್ಯಮಂತ್ರಿ ಒಟ್ಟಿಗೆ ತೆಲ ಆಲ್ಮಾರ್ ಪೋಯಿಟ್ ಗೇಟಾರ ನೀವು ಮದ್ಯ ಬ್ಯಾನ್ ಹಾಕೋರು ಉಂಟು ಅದಕ್ಕೆ ಒಂದು ವೇರಿಯಬಲ್ ಕಾ ಮಧ್ಯ ಚೊಲ್ರದು ನಂಗಲೆ ರಾಜ್ಯತ್ತಗುಲ್ಲೆ ಬಿಲ್ಲಿ ಇನ್ಕಮ್ ಆಯ್ತಿಕ್ರಂಟ್ ನಾ ಇನ್ಕಮ್ ಸೋರ್ಸ್ ಅದಾಯ್ತಿಕ್ರ ನಂಗೆ ಆಳ್ಮಾರ್ಗ ಸಂಬಳ ಎಲ್ಲ ಕೊಡ್ತೋಂಟುಲ್ಲೇ ಅದಲ್ಲಿ ಅಂಟ ಇಚ್ಛಾಶಕ್ತಿನೇ ನೀವು ಉಪಡ ಚಿನ್ನ ಬೆಲೆ ಸರ್ಕಾರದಗೆ ಇಚ್ಛಾಶಕ್ತಿ ಇನ್ನೇ ಅಂತ ಹೆಂಗೆ ಅದ್ರ 25,000 ಅದು ಉದಾಹರಣೆ ನಮ್ಮಲ್ಲಿ ಮುಂದಿನ ಕಾಲದಲ್ಲಿ ನೀವು ಓರೋ ಕಿಲೋಮೀಟರ್ಗೆ ಒಂದು ಗಡಂಗ್ ಅಂತ ಕಂಡು ತಿನ್ನಾರ ಕಿಲೋಮೀಟರ್ಗೆ ಒಂದು ಮೇಲೆ ಕಾಣ ಅಂತ ಕಂಡೋಗಿಟ್ಟ ಟಾಡಿ ಸ್ವಾಪ್ ಸಾರಾಯಿ ಅಂಗಡಿ ಅಂತ ಅದೊಂದು ಸರ್ಕಾರದ ಇನ್ಕಮ್ ಪಾಯಿಂಟ್ ಇಂತ ಆದರೆ ಬಲಮಾಯ ಹೋರಾಟದಲ್ಲಿ ಎಲ್ಲರೂ ಸೇರಿ ಹೋರಾಟ ಹಾಕಿ ಸಬ್ಲ ಅದು ಬಂದೈತೆ ಅದರ ಪುನಃ ನಿಂಕೆ ತೊಟ್ಟ ಸಾರಾಯಿ ಅಂತಿಂತ ಅದೊಂದು ಭಾರಿ ಫೇಮಸ್ ಲಾಟ್ರಿ ಬೆಲ್ಲ ಅದೊಂದು ಭಯಂಕರ ಫೇಮಸ್ ಅಂತ ಅದೊಂದು ಸರ್ಕಾರ ಕರ್ನಾಟಕ ಸರ್ಕಾರ ಸೀಲ್ ಅಂತ ಅದಿಲ್ಲ ತೊಟ್ಟ ಸಾರಾಯಿ ಅಂತ ಅದರ ಶಕ್ತಮಯ ಹೋರಾಟ ಹಾಕಿಕೊಂಡದ್ದು ಅದನ್ನ ಪಟಗೋಯ್ತು ಅದು ಇಂಕ ನಲ್ಲಿ ಇನ್ಕಮ್ ಕೊಡ್ತಂತೆ ಅವ್ರ ಕಾಲ ಬರು ಆ ಕಾಲತ್ತು ನಮಗೆಲ್ಲರೂ ನಲ್ಲ ನಲ್ಲ ಬಲಮಾಯ್ಟು ಹೋರಾಟ ಹಾಕಿ ಅಂತಕಂಡಂತ ಹಂಗೆ ಸರ್ಕಾರತ್ಗೆ ಬೇರೆ ಇನ್ಕಮ್ ರೂಟ್ ಸಹ ಉಂಡು ಚಂದ ಕಾತಿ ಕೊಡ್ತುಟ್ಟು ಮದ್ಯ ಗುಟ್ಕ ಇದು ಬಲ್ತೆ ನಿಪ್ಪಟ್ಟು ಸಾಧ್ಯ ಉಂಟು ನಂಗೆ ಹೆಪ್ಪಲು ಏನ ಅವ್ರ ಭರವಸೆ ಅಲ್ಲಿ ಅವ್ರ ಮರ ನಿರ್ಮಾಣ ಸೊಸೈಟಿ ಹಾಕೋದ್ಲಿ ಅವ್ರ ಘನತೆನ ಕೊಡಿ ಜೀವಕ್ಕೂ ಸಾಧ್ಯ ಉಂಡು ಮೆಲ್ಲ ಮೆಲ್ಲ ಆವು ಇನ್ಶಾಲ್ಲ ನಂಗೆ ಆ ಸ್ಟೇಜಿಗೆ ಬರುವ ಅಂತ ನಾನು ನಂಗಲ್ಲಿ ಕುಸುಮಾಕರ ಚೆಲ್ಲೋಗು ಬಯಸ್ತಾರೆ
1: ಎಸ್ ಓಕೆ ಫಿನರ್ ಸೈಡ್ಲಿ ಇಪ್ಪ ಔತ್ತಲು ವರ್ತ ಗಾಂಜಾ ವ್ಯಸನಿ ಉಳ್ಳಂಟ ಹೆಂಗೆ ಔತ್ತರಂಗಲೇ ಸಹಕಾರ ಹಂಗ ಅವನಿಗೂ ಕೊಡ್ಕ್ರಂಕೆ ತೋರು ನಲ್ಲೋರು ಬಾಂಧವ್ಯ ಏ ರೂಪದಲ್ಲಿ ಇಕ್ಕೊಂಡುಂಟು ಚಂದ್ರ ಕನ್ನಡ ಅವನು ವ್ಯಸನಿ ಐತಿಕ್ರೆ ಬಟ್ ಅವನು ಪರ್ತವರೆಗೂ ಚೊಮ್ಮೆ ಟ್ರೈ ಹಾಕೊಂಡಿಕ್ರೆ ಬಟ್ ಟ್ರೈ ಹಾಕೋಗು ಎತ್ತರ ಪ್ರಯತ್ನ ಪಟ್ಟಂಡ ಹೆಂಗು ಅವನಿಗೂ ಅವರು ಮುಕ್ತಮಾಯ ಅವರ ಅವಕಾಶ ಕೆಟ್ಟಿಲ್ಲ ಆ ಸಂದರ್ಭದಲ್ಲಿ ಔತ್ತರಂಗಲೇ ಸಹಾಯ ಸಹಕಾರ ಏ ರೂಪದಲ್ಲಿ ಇಕ್ಕೊಂಡುಂಟು
3: ಇಪ್ಪ ನಂಕೆಲ್ಲ ನಿನ್ನೆ ಮುಟ್ಟಾರು ಅವರು ಯುವಕ ಅವರು ವಿದ್ಯಾರ್ಥಿ ಆರು ಮಾದಕ ವ್ಯಸನತ್ತಿಗೆ ಒಳಗ ಇರಾಚಂತ ನಂಗೆ ಪಿಡಿಯಿಟ್ಟು ಇಟ್ಕೊಂಡೆ ಅಂತ ಹಂಗೆ ನಾ ಅವನ ಬಾಹ್ಯ ಕನೆಕ್ಷನ್ ಒಂದುಂಡ ಅದು ಸ್ಟಾಪ್ ಹಾಕೋಗು ಪ್ರಯತ್ನ ಹಾಕೋದು ಅದಲ್ಲ ಅಂತ ನಂಗೆ ಚೆಮ್ಮೆ ಕೌನ್ಸಿಲಿಂಗ್ ಸೆಂಟರ್ ಉಂಟು ಸಲಹಾ ಕೇಂದ್ರ ಎಲ್ಲ ಉಂಟು ಆ ಸಲಹಾ ಕೇಂದ್ರ ಇತ್ತುಗಳ ಕುಟುಂಬ ಪ್ರೈವೇಟ್ ಉಂಡು ಸರ್ಕಾರಿ ಉಂಡು ಜಂಡ ಮುತ್ತು ಅಂಗಲ ಕುಟಿಯ ಹೋಯ್ತು ಅಂಕ ಬರಾಬರಿ ಕೌನ್ಸಿಲಿಂಗ್ ಹಾಕ ಕೌನ್ಸಿಲಿಂಗ್ ಚೊಲ್ಲುಂಬೋ ನಂಗಲ ಮೈಕಾಲ್ ತೋರ್ಪೆ ಕೌನ್ಸಿಲಿಂಗ್ ಅಂಟುಂಡು ಅದರ ಹಿಲ್ಡಾ ರಾಯಪ್ಪನ್ ಐ ಮನ್ನಡ ಪಾಟ್ರದ ಐ ಮರ ಮತ್ತೆ ಚಮ್ಮಿಗತ್ತೆ ಕೇಸ್ ಬಂಡ್ ತುಂಬ ಹಬ್ಬ ಮಾರು ಬುಲ್ಪಿಟ್ಟು ಉಂಟು ಬಂಡವರ್ ಎಂಗನ ಹಂಗೆ ಎಂಗನ ಹಂಗೆ ನಂಗಲ ಮಕ್ಕಳು ನೀ ಬಚ್ಚ ಹಾಕೋರು ನಂಡ ಮಕ್ಕಳ ನಾನು ಪೆತ್ತೆ ನೋನು ನಂಡೆ ಬೇತ ನಾನು ಒಂದು ತಿಂಗಳು ಬೆಚ್ಚಿಟ್ಟು ಇತ್ತರ ಬಯ್ಯಾಕೆ ನಂಡೆ ನಾನು ಅದು ತಿಂಗತ್ತೆ ನಂಬಲ್ಲಿ ನಿಂದು ನಾ ಕೊಲ್ರಿ ಅಂತ ಚೊಲ್ರ ಅಂಟ ನಕ್ಕು ಎಂದ ನಕ್ಕೆ ಎಂದಿಗೆ ಚೇಕೊಂಡುಂಟು ಐಮ ಕೇಕ್ರಂಟು ಆ ಉಮ್ಮ ಮಾರು ಬಂತು ಬುಲ್ಪಿಡಂಬೋ ನಂಗಲ್ಲ ಕೈ ತಡಿಯಲ್ಲ ಬೆರಕ್ರಂಟ ಐಮ ಚಿಲ್ರ ಐಮ ಚಂತು ಬೇರೆ ಬೇರೆ ರೂಪದಲ್ಲಿ ಅವನೆಲ್ಲ ಟ್ರೈ ಹಾಕ್ರೆ ಹೆಂಗೆ ಈಗ ಜೀನ್ಸ್ ಜೀನ್ಸ್ ಪ್ಯಾಂಟ್ ಇಲ್ಲೇ ಆದರೆ ಈ ಸ್ಟಿಚ್ ಎಡಲಲ್ಲ ಅದರೆಲ್ಲ ಬುಡುಪಾಟಿತ್ತು ಅದರ ಎಡಲೆಲ್ಲ ಬೆಚ್ಚಿತ್ತು ಹಂಗ ಬಂಡಾರು ಮಕ್ಕ ಬಂದಿಟ್ಟು ಟಾಯ್ಲೆಟ್ಲು ಬಾತ್ರೂಮ್ಲು ಗಂಟೆ ಗಟ್ಟಲೆ ದೈಕರಾರು ಅವ್ರ ಬಲಿಕರಾರು ಇದಕ್ಕೆ ಪಿಡಿ ಅವ್ಲ ಅಂತ ಹಿಂಗೆ ಎಂದ್ರೆ ಹಾಕಿ ಉಂಟುಲ್ಲಾರ ಅಂತ ಹಿಂಗೆ ಪಿಡಿ ಅಪ್ಪ ಸ್ಟೇಜಿಗೆ ಅದು ಸ್ಮೆಲ್ ಅಡ್ಕರ ಶೂ ಪಾಲಿಸ್ ಅದೆಲ್ಲ ಅದಕ್ಕೆಲ್ಲ ಇದಿಟ್ಟು ಅದು ಹಾಕರದೆಲ್ಲ ಇಕ್ಕರ ಅದಾವ ನಿಂಕೆ ಈ ಬೆಲ್ಲಿ ಅವರು ವರ್ಗತ್ಲಿ ಕಾಣಕ್ಕಿಟ್ಲೆ ಅದ್ರ ಸ್ಲಮ್ ಏರಿಯಾತ್ಲಿ ಪಿನ್ನ ಈ ಅಲಮಾರಿ ಬಲ್ತಿ ಜನಾಂಗ ಇಕ್ಕರಲ್ಲಿ ಅನ್ನ ಮಕ್ಕಳೆಲ್ಲ ನಂಕೆ ಅದು ಕಾಣಕ್ಕಿಟ್ರಿ ಸ್ಮೆಲ್ ಎಡ್ಕರದು ಅಂತ ಕಂಡಂಟ ಹಂಗೆ ನಿಂಗೆ ಅಪ್ಪಮ್ಮೆ ಎಚ್ಚರ ಅವನ್ ನೀಲ ಮಕ್ಕ ಏನೇ ಹಿಂಗತ್ತೆ ಸ್ವತ್ಲೆಲ್ಲ ಒಟ್ಟಿಗೆ ಡೌಟ್ ಬಂದಂಟ ಹಂಗೆ ಒಡ್ಮೇಲೆ ಎಟ್ಟಾಕ ಹಾಕರಲ್ಲ ಹಳವೆಯಲ್ಲಿ ಹಂಗೆ ಆಯ್ತಿಗೆ ಬೇರೆ ಒಂದು ಆಯ್ತಿಕ್ಕು ಅಪ್ಪ ತಿಳಿ ನಿಗಿರಬೇಕನ ಅವರು ನಾವೆಲ್ಲ ಮಕ್ಕಳು ನಂಗೆ ನಿಗಿರಬೇಕಂತ ಬೇನಾರ ಬೇಕರು ಬರೀ ಎಕ್ಸ್ಪ್ರೆಸ್ ಆಯ್ತು ನಾ ಪಾಕೆಟ್ ಮನಿ ಸಹ ಕೊಡ್ಕೋತೀರಾ ಅವ್ರ ಪೈಸೆ ಎಕ್ಸ್ಟ್ರಾ ಬಂದಲ್ಲಿ ನಂಗೆ ಅದೇನು ಎಕ್ಸ್ಟ್ರಾನು ಇರ್ತದಲ್ಲ ಆ ಎಸ್ ಪಿ ಚೊಲ್ಲೋದು ಬಗ್ಗೆ ಬಲ್ಕಲ್ಲ ಹಂಗೆ ಇನ್ವೆಸ್ಟಿಗೇಷನ್ ಹಾಕೊಂಬು ಮಕ್ಕಳ ಬಲ್ಕರಿಂಬು ಕೆಟ್ಟರೆ ಮಾಹಿತಿ ಆಯ್ತಿಕ್ಕರ ಅದು ಪಡ್ಲರ್ಸ್ ಮಾರಿನ ಚೆನ್ನಲ್ಲ ಸಾಗಾಟ ಹಾಕರಂಗ ಬಲ್ತೇನಲ್ಲ ನೀನು ಪಡ ಕೇಟವಲ್ಲೇ ಅದರಿಂದ ವಿದ್ಯಾರ್ಥಿ ಮಾರೇ ನಡುವಲ್ಲು ಅದಾದ ಅದಕ್ಕೆ ಬಲಿ ಅವ್ರು ಕೆಟ್ಟಂಟಾಗಿ ಅದ ಐಟಿಕಲ್ಲ ಮಾರ್ಕೆಟ್ ಸ್ಪೀಡ್ ಮಾರ್ಕೆಟ್ ಅದು ನನ್ನ ಸಹಪಾಠಿ ಐಟಿಕಂಡಂಟಾಗಿ ನಾನು ಭಾರಿ ಸ್ಪೀಡ್ ಸ್ಪ್ರೆಡ್ ಅವ್ರದ ಐಟಿಕರ್ ಅದು ಬೆಲ್ಲ ಬರಬೋ ಎಲ್ಲ ಪೋಡಮ್ಮ ದನ ಜಾಗ್ರತೆ ಹಾಕಿಲ್ಲ ಅಂದ್ಕೊಂಡೆ ಅಂಟಂಗೆ ನಾಶ ಖಂಡಿತ
1: ನಾಶ ಖಂಡಿತ ಅಂತ ಎಸ್ ಓಕೆ ಇಪ್ಪ ಅವತ್ತಲು ಹೆಂಗನೆ ಫೈಂಡ್ ಔಟ್ ಹಾಕ ಓನು ಡ್ರಗ್ಸ್ ಎರ್ತೊಂಟುಲ್ಲ ಅಂತ ಚಿಂತೆ ಅವತ್ತರ ಹೆಂಗನೆ ಫೈಂಡ್ ಔಟ್ ಹಾಕ ಅದು ಹೆಂಗನೆ ಸಾಧ್ಯ
3: ಇಪ್ಪ ನಾನು ನಿಂಗೆ ರೊಟ್ಟಿ ಚಂದ ಬೆಲೆ ಮೇಲೆ
1: ಓಕೆ
3: ಹಂಗೆ ಆ ರೊಟ್ಟಿಗೆ ಇಕ್ಕೋ ಇಷ್ಟಪಡಲೆ ಸೆಪರೇಟ್ ಅಟಿಕೋಪ್ ಇಷ್ಟಪಡ್ರಾರು
1: ಓಕೆ
3: ಚೆನ್ನಾರ ಹಂಗ ಮೇಕ್ರಾರು ಅಂತ ಪಲ್ಕ ಇಲ್ಲ ಓದು ಇಂಟ್ರೆಸ್ಟ್ ಇಲ್ಲ ಸ್ಕೂಲ್ ಕಾಲೇಜ್ ಇಂಟ್ರೆಸ್ಟ್ ಇಲ್ಲ ಸೋಷ್ಯಲ್ ಆಯ್ತು ಮಿಂಗಲ್ ಅವ್ಲೆ
1: ಓಕೆ
3: പിന്നെ ഞങ്ങളെ പ്രജ്ഞ കൗൺസിലിംഗിലെ നിർദ്ദേശക്ക് ചെന്ന ബലമേ ഈ റൂം വന്ന് ആക്കി തയ്ക്കറാറ് ബാത്റൂം പോയിട്ട് ഗണ്ട ഗട്ടില ഉടമേ തയ്ക്കറാറ് പിന്നെ അങ്ങനെ ഒരു മൂമെൻറ്റിൽ ബിഹേവിയറിൽ ചേഞ്ചസ് നമുക്ക് നോക്കുകയല്ല കിട്ടു ഇങ്ങനെക്കുമ്പോൾ അതിനെ നെഗ്ലക്ട് ആക്കും പോലെ ഇല്ല അങ്ങനെ ഫ്രണ്ട്സ് മാറേ മേലും നിഗ വെക്കണം ഇങ്ങനെയുള്ള ആവുമ്പോൾ ತಿಳಿ ಜಾಗ್ರತೆ ಹಾಕೋಣ ಮಾತ್ರಲ್ಲ ಸ್ಕೂಲ್ ಟೀಚರ್ಸ್ ಮಾರು ಅವತ್ತು ಪೇರೆಂಟ್ಸ್ ಮಾರು ಅವರು ರೆಗ್ಯುಲರ್ ಆಯ್ತು ಹಂಗಲ ಬ್ಯಾಗ್ ಚೆಕ್ ಹಾಕರೋದು ಹಂಗಲ ಬಿಹೇವಿಯರ್ ಮೇಲೆ ಅವ್ರು ನಿಗಾ ಬೇಕು ಹಿಂಗೆ ಹಾಕೋ ಸ್ಕೂಲ್ ಅಂತೂ ವೆರಿ ಸ್ಟ್ರಿಕ್ಟ್ ಆಯ್ತು ಹಾಕೋಣ ಕೇಕೋರು ಸ್ಕೂಲ್ ಆಟ ಸ್ಕೂಲ್ ಪರ್ತ್ ಗಿಟ್ಟಲಿ ಅಂತ ಅವಾಗ ಸ್ಕೂಲ್ ಔಟ್ ಹಂಗ ಅವತ್ತಿಗೆ ಫೋನಲ್ಲಿ ಇಪ್ಪ ಈ ಜಂಡಿ ಹೇಳಿದೆ ಕರೆಕ್ಟ್ ಆಯ್ಕೊಂಡೆ ಅಂತ ಹೆಂಗೆ ಎಲ್ಲ ಅವ್ರು ಪಿನ್ ಎಲ್ಲೂ ಪೊಲೀಸರ ಕೈಲಿ ಅವರು ಅವ್ರ ಹಂಗೆ ಬೇಕಾದ್ರೆ ಹಂಗ ಹೀ ಮ್ಯಾನ್ ಸೂಪರ್ ಮ್ಯಾನ್ ಅಂದಲ್ಲ ಅನುಕೂಲ ಅವರ ಸಹಕಾರ ಮುಖ್ಯ ಇದ್ರೆ ತಡೆಯಿರೋದಿಲ್ಲ ನಾನು ನಾನು ಜವಾಬ್ದಾರಿ ಹಿಡ್ಕೊಂಡು ಟೀಚರ್ಸ್ ಮಾರು ಹಿಡ್ಕೊಂಡು ಅವರು ಅವರು ಸ್ಟೂಡೆಂಟ್ಸ್ ರೇ ಅವರು ಯೂತ್ ರೇ ಲೈಫಲ್ ಮೇಲೆ ಸ್ಟೇಕ್ ಹೋಲ್ಡರ್ ಮಾರಾಟಿ ಎಲ್ಲ ಅವರು ಟೀಚರ್ಸ್ ಮಾರು ಪೇರೆಂಟ್ಸ್ ಮಾರು ಹಿಂಗೆಲ್ಲ ಸಮಾಜ ತೀರಿಯ ಮಾರು ಅಪ್ಪ ಈಗ ಎಲ್ಲರಿಗೂ ಅದರ ಕರ್ತವ್ಯ ಉಂಟು ಈಗ ಎಲ್ಲರೂ ನಗಳ ಮೇಲೆ
1: ಸ್ವಭಾವತ್ತಿಲ್ಲ ಆರು ಕೂಡ ವ್ಯಸನಿ ಐತಿ ಪರಿಸ್ಥಿತಿ ಕೈಗೊಂಬ ಐತ ಸೊ ಇದು ನಂಗೆ ಬಹಳ
3: ನಡ್ಬಿಡ ಚಂದ ಬಲ್ಲ ಮಾನಸಿಕ ನೆಮ್ಮದಿ ಅದು ಯಾರ ಕೂಡ ಅಂಬು ಫ್ಯಾಮಿಲಿಯು ಅವ ಸ್ಕೂಲು ಅವ ನೀವೇ ಸ್ವರ್ಥ ಜಾಗಲು ಅವ ಅಪ್ಪ ಅಲ್ಲ ನೆಮ್ಮದಿ ತೇಡ ಜಾಗ ಅದು ರಾಂಗ್ ಆಗಿಪೋಯಿ ಅಂತ ಹೆಂಗೆ
1: ಅದು ಭಾರಿ ಕಷ್ಟ
3: ಅದು ಭಾರಿ ಕಷ್ಟ ಇನ್ನು ಪರ್ತ್ ಬರೋ ಭಂಗ ಉಂಟು ಅವನು ಕಂಪ್ಲೀಟ್ ನಾಶ ಅವರ ಅವನ ನಾಶ ಅವರ ಫ್ಯಾಮಿಲಿ ನಾಶ ಹಾಕ್ರ ಈ ಸಮುದಾಯತೆ ನಾಶ ಹಾಕ್ರ ಈ ದೇಶತೆ ನಾಶ ಹಾಕ್ರ
1: ಎಸ್ ಓಕೆ ಈ ಎಲ್ಲ ಬಿಸಿಯತ್ತಲ್ಲೂ ಕೂಡ ನಂಗೆ ಆಯ್ತರ ಎಂದರೆ ಇದ್ರವರು ಜವಾಬ್ದಾರಿ ಹೇಳ್ಕೊಣ ಅವರು ಸೊ ಅದೇ ಪೋಲೆಮೆ ನಂಗೆ ಅಂಕಿ ಎಂದ್ರೆ ಕೊಡ್ಕೋ ಇಷ್ಟು ಚಂದನ ಕಂಡೆ ಹಂಗೆ ಅದ್ರ ಪರ್ತ್ ಬರೋಕ್ಕೆ ಎಂದ್ರೆ ಪ್ರಯತ್ನ ಪಟ್ಟಂಟಂಗೆ ನಂಗೆ ಅಂಕ ಸಹಕಾರ ಕೂಡ ಕೊಡ್ಕೋಣ ಅವರು ಸೊ ಇಪ್ಪ ನಿಮಗೆ ಈ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಕರ್ನಾಟಕದಲ್ಲೂ ಕೂಡ ನಶಾ ಮುಕ್ತ ಕರ್ನಾಟಕ ಅಭಿಯಾನ ಕೂಡ ಹಾಕೊಂಡ್ರ ಖಂಡಿತ ಮಾಹಿತಿ ಇಪ್ಪ ಅಭಿಯಾನ ಬೇರೆ ಬೇರೆ ರೂಪದಲ್ಲಿ ಕೊರೆ ಬಂತು ಪೋಂಡು ಬಂತು ಪೋಂಡು ಬಟ್ ನಿಂಗೆ ಇದ್ರ ಏದ್ ರೂಪದಲ್ಲಿ ಎರ್ತಂ ಪೋಂಡಾರ
3: ಎಸ್ ಇದು ನಂಗೆ ಪ್ರೇರಣೆ ಹೆಂಗೆ ನಂಗೆ ಕೇಂದ್ರ ಸರ್ಕಾರ ಭಾರತ್ ನಶಾ ಮುಕ್ತ ಭಾರತ್ ಅಂತ ಒಂದು ಅಭಿಯಾನ ಉಂಡದು ಆಲ್ರೆಡಿ ಅಪ್ಪ ಅಂಕ ಪೂರಕಮಾಯ್ತು ಮುಂಜಾನೆ ಬಲೆ ಅವರು ಚಂಡೀಗಢ್ ಪಂಜಾಬ್ಲು ಕೇಂದ್ರ ಗೃಹ ಸಚಿವಾಲಯ ಗೃಹ ಸಚಿವ ಅವಡೆ ನಡಪಾಡಿದ ಪ್ರೋಗ್ರಾಮ್ ಅವರು ಈ ಡ್ರಗ್ ಸಾಗಾಟ ಈ ಮಾದಕ ಸಾಗಾಟ ಪಿನ್ನೆ ಅಭಿಷೇತ್ಲು ನಡೆದವರು ಪ್ರೋಗ್ರಾಮ್ ಅವಡೆ ಕೇಂದ್ರ ಸರ್ಕಾರ ಚೆಲ್ರಿ ಈ ಒಂದು ವಿಷಯದಲ್ಲಿ ನೀವು ಸ್ಟೇಟ್ ರಾಜ್ಯ ಪಿನ್ನೆ ಬೇರೆ ಆಡಳಿತ ಎಂದೆಲ್ಲ ಉಂಡ ಅದು ಎಲ್ಲ ಸಹಕಾರ ತರೋಣ ಈ ವಿಷಯದಲ್ಲಿ ಜೀರೋ ಟಾಲರೆನ್ಸ್ ಹಿಡ್ಕೊಂಡು ಉಂಟು ಚೆನ್ನಂತ ಹೆಂಗೆ ಇಂಥದ್ದು ಖಂಡಿತ ನಿರ್ದಯ ಮಾಡಿ ನೀವು ಆ್ಯಕ್ಷನ್ ಹಿಡ್ಕೊ
1: ಓಕೆ
3: ಅಪ್ಪ ನಾನು ಸರ್ಕಾರಕ್ಕೆ ಪೂರಕಮಾಯ್ತು ಈ ದೇಶದ ಅಭಿವೃದ್ಧಿಗೆ ಪೂರಕಮಾಯ್ತು ಸಾಲಿಡಾರಿಟಿ ಯೂತ್ ಮೂಮೆಂಟ್ ಇವರು ನಶಾ ಮುಕ್ತ ಕರ್ನಾಟಕ ಆಲ್ಮಾರ್ಗ್ ಆಲ್ಮಾರ್ ಈ ಬಿಸಿಯತ್ಲಿ ಎಜುಕೇಟ್ ಆಗ ಅಂಕ ಜಾಗೃತಿ ಮೂಡಪಾಟಾಗ ನೀವು ತಪ್ಪಿಟ್ಟು ಇದ್ರೆ ಮುಟ್ಟಪೋತೀರಾ ಚಂತ ಅರಿಪಾಟಗು. ಆರು ಆಲ್ರೆಡಿ ಆದ್ರೆ ಮುಟ್ಟಮುಟ್ಟ ಪೋಯಣ, ಆರು ಆದ್ರೆ ಮುಟ್ಟ ಪೋಯಿಟ್ಲ ದೂರದ ಕಂಡಣ, ತಪ್ಪಿಟ್ಟು ಆದ್ರೆ ಮುಟ್ಟ ಪೋಂಡ.
1: ಓಕೆ,
3: ಚಿಲ್ಲ ಅವ್ರ ಸಂದೇಶ ಕೊಡ್ಕೋಗು, ಅದ್ರ ಬೈಕ್ ಪೇಜ್ ಉಂಡ ಹಾಕೋಗು. ನಂಗೆ ಬೇರೆ ಬೇರೆ ಕಾರ್ಯಕ್ರಮ ಹಾಕಿ ಉಂಟುಲ್ಲ ರ್ಯಾಲಿ
1: ಕುರೇಂದ್ರ ಚಂದ್ ಹಂಗೆ ಪ್ರತಿಯೊರ ಮೊಹಲ್ಲ ತಂಗಲು ಜವಾಬ್ದಾರಿ ಹೆಂಗನ ಬೇನಿದೆ.
3: ಎಸ್,
1: ಪ್ರತಿಯೊರ ಮೊಹಲ್ಲತ್ತೆ ಕಮಿಟಿ.
3: ಎಸ್,
1: ಅದೇ ಎಂದ್ರೆ ಚಲ್ಡಾರ
3: ಅದೇ ಅದೇ ಆ ಅವರು ನಂಗೆ ಫಸ್ಟ್ ಗುರು ಅವರ ಕಾಲ್ ಆಗಿತ್ತು.
1: ಓಕೆ ಓಕೆ,
3: ಪಯಲ್ಲ ಅದೇ ಚಂತ ನಗಲೆ ಮೊಹಲ್ಲ ಎಂದುಂಡು, ನಗಲೆ ಜಮಾತ್ ಎಂದುಂಡು. ಆ ಜಮಾತ್ರ ಎಲ್ಲ ಸಹಕಾರ
1: ಖಂಡಿತ
3: ಹಿಂಗ ಪ್ರೋಗ್ರಾಮ್ ಹಾಕ್ರಿ ಅಂತ ಕಂಡಂಟ ಹಿಂಗೆ ನಂಗೆ ತಂಡ ನಂಗಡೆ ಎತ್ತೋಗು ಮಾತ್ರ ಬಾಕಿ ಇಲ್ಲೇ ಈ ಸೊಸೈಟಿ ಎಲ್ಲರಿಗೂ ಬಂದು ಈ ಮಾದಕ ವ್ಯಸನ ಮುಕ್ತ ಸಮಾಜ ಎಲ್ಲರಿಗೂ ಅಪ್ಪ ನಂಗೆ ಎವ್ರಿ ಅವ್ರು ಪ್ರತಿಯೊಂದು ಜಮಾತ್ಗೆ ಪ್ರತಿಯೊಂದು ಮೊಹಲ್ಲತ್ಗೆ ಪೋಯಿಟ್ಟು ಅವಡೆ ಕಮಿಟಿ ಉಂಡಾಕಿತ್ತು. ಕಮಿಟಿ ಉಂಡಾಕಿತ್ತು ನಂಗೆ ಹಂಗಲ್ಲ ಎಚ್ಚರ ಹಾಕಿ ಅಂತ ಕಂಡೆಂಟ ಹಂಗೆ ಏದೇದು ವಿಧತ್ತಲ್ಲ ಇದು ಬಂದು ಚಂದು ಕೊಡ್ತೇನೆ ಅಂತ ಹಂಗೆ ನಂಗೆ ತಡೆಯೋ ಸಾಧ್ಯ ಇಲ್ಲ. ಇನ್ನೊಂದು ಡ್ರಗ್ ಸಾಗಾಟ ಹಾಕೋಂಗ ಪೆಡ್ಲರ್ಸ್ ಉಂಟು ನ್ಯಾಚುರ ಆಮೇಲೆ ನೀವು ಇವತ್ತಿಗೆ ಎತ್ತಾಡ್ತು ಬೋಲೆ ತಡೆಯೋ ಪ್ರಯತ್ನ ಸರ್ ನಿಂಗೆ ಹಾಕ ಮತ್ತೆ ಈ ಸೊರ ಸುಲಭಲ್ಲ ಇದು ಅವರು ಇಂಟರ್ನ್ಯಾಷನಲ್ ರಾಕೆಟ್ ಐಟಿಕರ್ ಚರ್ಚೆ ಪೈಸರ್ದಲ್ಲ ಬಿಲಿಯನ್ಸು ಮಿಲಿಯನ್ಸು ಬಿಲಿಯನ್ಸ್ ನಡ್ಕೊ ಡಾಲರ್ ನಡ್ಕೊ ವಯ್ಯಾಟ ಎಸಬಲು ಅತ್ರೇ ಸ್ಟ್ರಾಂಗ್ ರ್ಯಾಕೆಟ್ ಐಟಿಕರ್ ಇದು.
1: ಅಪ್ಪ
3: ಅದರ ಪುಟ್ಟಪಾಟವು ಎಲ್ಲರ ಪ್ರಯತ್ನ ಬೇಣ ಅವರು ನಾಳೆ ಮಕ್ಕಳ ಬಚ್ಚವಾಕು ಇದರಲ್ಲಿ ನಿಂಡತ್ತು ಈ ಮೊಹಲ್ಲಾತೆ ಆಲ್ಮಾರೆ ಪ್ರತಿ ಬರ್ತಾರೆ
1: ಎಂಗಂತೆ ಡ್ರಗ್ಸ್ ಸೇವನೆ ಆಕ್ರಂಗ ಉಳ್ಳಾರಂಡು ಕೂಡ ಗುಂತಿಕ್ಕಿಲ್ಲ ಆಯ್ಸಬಲ್ ಹಿಂಗಂತ ಅವರು ಕಾರ್ಯಕ್ರಮ ಹಾಕೆಂಟ ಹೆಂಗ್ ಪೆಂಡಿಂಗ್ ಅಲ್ಲ ಅನಿಂಗ್ ಅಲ್ಲ ಅಂಕಿ ಅವರು ಇದ್ರ ಬಗ್ಗೆ ಜಾಗೃತಿ ಮಾಹಿತಿ ಕೊಡ್ತೇಂಟ ಹೆಂಗ್ ಅಂಗಲ್ಟ ಅವರು ಜಾಗೃತಿ ಉಂಡ ಅವರು. ಸೊ ಖಂಡಿತ ಮಾಡಿ ಆಂಗ್ಲ ಮಕ್ಕಳೇ ಆದ್ರೆ ಪೋವತ ಪೋಲೆ ತಡೆ ಹೋಗುಕುಲ್ಲ ಅವ್ರ ಪ್ರಯತ್ನ ಖಂಡಿತ
3: ಮಾಡಿ ಎಂದಿಗಿಂತ ಹಾಕೊಂಡು ಚಂದಂತ ಹೆಂಗೆ ಕಲ್ನೆ ಕಲ್ಲು ಜೂನ್ ಕಲ್ಲು ಜೂನ್ ಇದೇ ಸೆಂಟ್ ಅಲೋಸಿಯಸ್ ಕಾಲೇಜು ಸೇರಿಟ್ಟು ಜಿಲ್ಲಾ ಪಂಚಾಯತ್ ಒಟ್ಟಿಗೆಲ್ಲ ಸೇರಿಟ್ಟು ಅವ್ರು ಪ್ರೋಗ್ರಾಮ್ ಹಾಕಿತ್ತು ಈ ಇದೇ ಇದೇ ಬಿಸಿಯತ್ತಲ್ಲಿ.
1: ಓಕೆ,
3: ಅಪ್ಪ ಒಟ್ಟು ಡಿ ಸಿ ಕೆ ವಿ ರಾಜೇಂದ್ರ ಅಲ್ಚಂತ ಈ ಸ್ವರ ಮೇನ್ ಆಗಿ ಇಟ್ಕೊಂಡು ಯೂತ್ ಐಟಿ ಕರೆಂಟ್ ಯೂತ್ ಯಾವುದೇ ಆಯ್ತು ಸ್ವರ ಇಂಥ ಮಾದಕ ಸಾಗಾಟ ಕಂಡಿಟ್ಟೆ ಕಂಡಂಟ ಹೆಂಗೆ ಅರಂಗೆ ವ್ಯಸನ ಮಾಡಿದ್ದಂಟ ಹೆಂಗೆ ಅದರ ಇನ್ಫಾರ್ಮೇಶನ್ ಆಡಳಿತಕ್ಕೆ ತರೋನುಂಟು. ಎಂಬಿಎ ಚಂದಂತ ಹೆಂಗೆ ಯೂತ್ ಐಟಿಕರು ಈ ಸಮಾಜತೆ ಕಲ್ಲು ಕಾದು ಅಂತ ಈ ಸಮಾಜದ ಕಲ್ಲು ಕಾದು ಯೂತ್ ಐಟಿಕರಂಟ್ ಅಪ್ಪ ನಿಮ್ಮ ಹಾಕೊನೆಯ ಸ್ವರ ಐಟಿಕರಂಟ್ ಅಪ್ಪ ಆ ಎಲ್ಲ ಬಿಸಿಯತ್ತು ಫ್ಯಾಕ್ಟರ್ ಮನಸ್ಸಲ್ಲಿ ಬೆಚ್ಚಿಟ್ಟು ಸೊಲಿಡಾರಿಟಿ ಯೂತ್ ಮೂಮೆಂಟ್ ಈ ಸ್ವರತ್ತಿಗೆ
1: ಎಸ್. ಓಕೆ, ಏನೇದು ಕಾರ್ಯಕ್ರಮ ಹಾಕೊಂಡುಳ್ಳಾರೆ ಇಪ್ಪ ಅವತ್ತೂ ಭೇಟಿ ಕೊಡ್ತೊಂಡುಳ್ಳಾರೆ ಅದು ಹೆಂಗನೆ ಏದು ರೂಪದಲ್ಲಿ ಆಯಿಂಟುಂಟು ನಂಗೆ ದಕ್ಷಿಣ ಕನ್ನಡದಲ್ಲಿ ಹೆಂಗನೆ ಇದರ ಕಾರ್ಯಕ್ರಮ ಆಯಿಂಟುಂಟು
3: ದಕ್ಷಿಣ ಕನ್ನಡದಲ್ಲಿ ಅವರು ಅವರು ಜಾತ ಜಿಲ್ಲಾ ಜಾತ ಅಂತ ಎಲ್ಲ ರಾಯತ್ತಲು ಇದರ ಬಗ್ಗೆ ಎತ್ತರ ಆಳ್ಮಾರ್ಗತಿ ನಂಗೆ ಪ್ರತಿಯೊಂದು ಅವತ್ತಿಗೆ ಹೋಗು ಸಾಧ್ಯ ಇಲ್ಲ.
1: ಓಕೆ ಓಕೆ ಓಕೆ,
3: ಲಿಮಿಟೆಡ್ ರಿಸೋರ್ಸ್ ಸಿಕ್ಕು.
1: ಓಕೆ,
3: ಹಂಗೆ ಅವ್ರ ಪಲ್ಕ ಬಾಳು ಬಾಳಿಗೆ ಅದು ಎತ್ತರ ಸ್ಪೀಡ್ಗೆ ಎತ್ತ.
1: ಓಕೆ,
3: ಇವಾಗ ರೇಡಿಯೋ ಮುಖಾಂತರ ಇಡೀ ಜಿಲ್ಲೆ ಆಳ್ಮಾರು ಅವತ್ತು ಗೆತ್ತೋ ಸಾಧ್ಯ ಉಂಟು. ಇದೂ ದಾರಿ ಐಟಿಕರು
1: ಖಂಡಿತ.
3: ಅದೇಬಲೆ ಈ ಪೋಸ್ಟರ್ಸ್ ಹ್ಯಾಂಡ್ ಬಿಲ್ಸ್ ಇವತ್ತದೆಲ್ಲ ಅವತ್ತು ಗೆತ್ತ ಪಾಟಿತ್ತು ಆಳ್ಮಾರ್ ನೀವು ಒಣ ಇಳ್ಕೊಳ್ಳೋ ಟೈಮ್ ಚಂತು ನಂಗೆ ಹಂಗಲ್ಲ ಎಚ್ಚರ ಹಾಕ್ರ ಬೋಲ್ತೆ ಕಾರ್ಯಕ್ರಮ ಚರ್ಚೆಯ ಪ್ರೋಗ್ರಾಮ್ ಈ ಎಲ್ಲ ಇದು ನಿರಂತರ ಮಾಡಿಕ್ಕು ಈ ವರ್ಷವೂ ಹಾಕುವ ಬಂದ ವರ್ಷವೂ ಹಾಕುವ ಇದು ನಿರಂತರ ಈ ದೇಶದಲ್ಲಿ ಎತ್ತರ ತೋಳ ಈ ಈ ಒಂದು ಬಿಲ್ಲು ಪಿಡುಗೊಂಡ ಅದು ತೊಲಗಳವರು ತೊಳನ ಈ ಕಾರ್ಯಕ್ರಮ ಹಾಕುವ ಅದರ
1: ಸಾಮಾಜಿಕ ಹೊಣೆಗಾರಿಕೆ ಅಂತ ನಂಗೆ ಭಾವಿಸಿ.
3: ಎಸ್,
1: ಸೊ ಅಪ್ಪ ಮಾತ್ರ ನಂಗೆ ಇವರು ಮದ್ಯವ್ಯಸನ ಮುಕ್ತ ಸಮಾಜ ನಿರ್ಮಾಣ ಹಾಕೋದು ಸಾಧ್ಯ ಉಂಟಲ್ಲೋ ನಂಗೆ ಕಾರ್ಯಕ್ರಮದ ಟೈಮ್ ಕೂಡ ತಿಂದುಂಟು ಬಂದುಂಟು. ಲಾಸ್ಟ್ಗೆ ಆ ಕೇರಿಗೆ ಎಂದ್ರೆ ಚಲೋ ಇಷ್ಟಪಡ್ರು ಅವ್ರ ನಲ್ಲೋರ ಸಂದೇಶ ನಂಗೆ ಶ್ರೋತೃ ಮಾರ್ಗಂ ಮಾದಕ ವ್ಯಸನಿ ಸೇವನೆ ಹಾಕಿಂಟು ನಂಕುಂ ಆಕ್ರೆ ಆಕಾತಂಕುಂ ಸೊ ಅದೇ ಫಲಮೆ ಎನಿ ನಂಗೆ ವಿದ್ಯಾರ್ಥಿ ಮಾರ್ಗಂ ಎಂದ್ರೆ ಚಲೋ ಇಷ್ಟಪಟ್ರೆ
3: ಮಾದಕ ವ್ಯಸನತೆ ವಿರುದ್ಧ ಅವರು ಅಭಿಯಾನ ಹಾಕಿಂಟುಲ್ಲ. ಅಪ್ಪ ಇದು ಅವರು ಬಾಕಿ ಎಲ್ಲ ಕಾರ್ಯಕ್ರಮ ಬಲ್ಲ ಇದು ಅವರು ಕಾರ್ಯಕ್ರಮ ಅಂತ ಆಲ್ಮಾರು ಬೇರಿಕಂಟ್ ಆ ನಾ ಸೊಲಿಡಾರಿಟಿ ಉಂಟಲ್ಲ ಆರೇ ಆ ಕಟ್ಟಿಂಗ್ ಅಥವಾ ಕಾರ್ಯಕ್ರಮ ಅಂಗಲೊಟ್ಟಿಗೆ ಈ ಜಿಲ್ಲೆಯ ಎಲ್ಲ ಆಲ್ಮಾರು ಚೇರಿಯವನು ಬೆಲ್ಲಿಯವನು ಎಲ್ಲರೂ ಆಲಿಂಗ ಪೆಲ್ಲಿಂಗ ప్రతివర్తం సహకార హక్కు. ఈ సహకారత్ ఇంపార్టెన్స్ ఎందు వచ్చిందంటే ఇది నీళ్ళ అవుతుని బెల్చ నీళ్ళ రాయత బెల్చ అది ఉలిపాటిక్కు నీళ్ళు నెగ్లెక్ట్ ఆకంటే బెల్చ పొండేది నీళ్ళ రాయత్తేది ఆ పూల బెల్చ అది వాపస్ ఖండితమైతే కిట్టాలి.
1: ఎస్ ఓకే, భారి ఒక నల్ల ఒక మాహితి అక్కరిగే కూడా చెన్నారు. ఒట్టారే ఇతి నీళ్ళే నష్టాముక్త కర్ణాటక అభియాన్ ఎందుండ అది యశస్వి ఆవటం శ్రోత్రమారే నగల సమాజత్ వివిధ స్థరత ఆల్మారం అదే పోలే నగల సముదాయ తాల్మారం కూడా ఈ సాలిడారిటీ యూత్ మూమెంట్ కర్ణాటక ఎందుర ఒక నల్ల ఒక అభియాన ఏర్తుంటుండ సే నో టు డ్రగ్స్ ఖండితమైట్టు ఇదిగు కైజోడిసిన అవరు ఇద్దరు యశస్విగు కూడా నాకు కారణకర్తరావును చొల్రంకెతో విచారతొట్టుగు మాదక వ్యసన ముక్త సమాజతో నిర్మాణకు ఎల్లరూ కూడా సహకరాక నగల పల్లీరే మొహల్ల కమిటీలు కూడా ఓరో కమిటీ ఉండా ఎందుర ఉండాకెత్తే అవడం కూడా ఈ మాదక వ్యసనతే విరోధ మా ఇటు ఒక నల్లూరు ప్రోగ్రామ్ సహకరంకితో ఒక ప్రయత్న ప్రతి ఒక్క మహల్లతుల ఆకును చుల్లరంకితో నల్లూరు పలక తొట్టుకు. సో ఇండతే మైకతులక కార్యక్రమం ఇప్పటి ఉంటులే సాలిడారిటీ యూత్ మూమెంట్ దక్షిణ కన్నడతో తఫ్లీల్ యు ఇద్దరి అధ్యక్షరాయిట్టుల తఫ్లీల్ యు మాదక వ్యసనముక్త సమాజత బిసేతుల అనేక మాహితిలో కూడా ఇండతి ఇవరు కార్యక్రమతులు కూడా తింది ఇతరుతో పిరిసతోడు కూడా నాకు రొట్టిగా ఇవరు కార్యక్రమతులే బాగు ఇసేకి నింకి పిరిసనొరుజు కల్బునొరుజు నంది. శ్రోత్రమరే ఇది ఇండతో మైకల్త బలక కార్యక్రమంతో బిసియా మాదక వ్యసనముక్త సమాజ ఇదికి సంబంధపడ్డది నంగ ముండి ఇది ఇండతో మైకల్త బలక కార్యక్రమం నెక్స్ట్ బిల్లేసే పినరు బిసియా తొట్టుకి ఖండితమైటం నగల దింగల భేటీ అతరతోలు కేటోని కొరు ఇది రెడీ సారంగ్ 107.85 ఇదే.
6: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
7: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
8: ಹಲೋ ಪುಟ್ಟ.
6: ಡ್ಯಾಡಿ ಡ್ಯಾಡಿ ನಾಳೆ ಸಂಡೇ ಝೂಗ್ ಹೋಗೋಣ ಪ್ಲೀಸ್.
8: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ, ಹೋಗು ಅಮ್ಮಂಗೆ ಹೇಳು.
6: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
9: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.85.
10: ಬಹುಮುಖ ಬಾಲ ಪ್ರತಿಭೆ ಯಶ್ವಿತ್ ಎಚ್ ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364240949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
11: ನಾನು ಸದಾಶಿವ ಆಳ್ವ ತಲಪಾಡಿ, ಯಕ್ಷಗಾನ ಕಲಾವಿದ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ.
1: ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಡೆದ ಕಾನದ ಕಟದೆರು ತುಳು ಯಕ್ಷಗಾನ ನಡೆಸಿಕೊಡುವವರು ಸತ್ಯಸಾರಮಾನಿ ಯಕ್ಷಗಾನ ಕಲಾಮಂಡಳಿ ಮಿಜಾರು. ಇದೀಗ ಕಾನದ ಕಟದೆರು ತುಳು ಯಕ್ಷಗಾನದ 5ನೇ ಕಂತು.
2: ಸಂತೋಷ ಅತಿಕ್ರಮಣ ಮಲ್ತಿದಗ್ಲಿಂದ ಪ್ರಶ್ನೆ ಮಾಡ್ಕೊಡ ಏನ ಧರ್ಮ ಏನ್ ನಾವು ಸತ್ಯದ ಅಂಚಾದ ಏರು ಎದುರುಂತಿ ಎಂದಲ್ಲ ಅಗ್ಲಿನ ಸೋಪಾವನಂಚಿನ ಜವಾಬ್ದಾರಿ ಎನ್ನ ಮುಲ್ತಾಯಿ ನಂಚಿನ ರಕ್ಷಣೆ ಮಾಡ್ಪುರ ಕರ್ತವ್ಯ ಎನ್ನ ಐಕ ಬೋಡಾದಿನಗ್ಲಿನ ತಡತಿ ನಂಚಿನ ಸತ್ಯ ವಿಚಾರ ಅತಿಕಾರ ಬುಲಿನಿಯಾನು ಪುನಾರಗುಡದಿನ ಸತ್ಯ ಘಟನೆ ಅಂಚಂದ ಈ ಚೌಂಡಿಗೆ ಸರಿಸಮಾನಾದ ಹೋರಾಟ ಮಾಡ್ಕೊಡು ನಾನು ನಿಖಲಿ ಸಾಮಾನ್ಯರಂತೂ ಅತ್ತೆ ಅತ್ತ ನಿಖಲಿ ಇತ್ತ ಪಂಡಿನಿ ಕೇವಲ ಕಾಣದ ಘಟದಿರು ಪಂಡಿತ ನಿಖಲ ಹಿನ್ನೆಲೆ ಅತ್ತೆನ ಅತ್ತನಿಗೆಲ್ಲ ಪುರಪುದಾಲ ಉಂಡ ಮುನೇನು ಮಾತ ಪಂಡರಿಂದ ಯಾನು ತಿರಿಯೋನಲ್ಲಿಯಾ ಅಂದ ಕೇನುವೆ
3: ಅಪ್ಪೆ ಎಂಗ್ಲಿಗೆ ಪುಟ್ಟಿ ಪುರಪುದರಿಡಿ ಕಾನದ ಕಟದಿರ ಹಿಂದೆ ಲೆತ್ತೇರಿ ಅಂಡ ಇರ್ನ ಬಾಯ್ಡ್ ಒಂದು ಶಬ್ದ ಬತ್ತಂದೆ ಉಚ್ಚಾರ ತತ್ತದ ಬತ್ತನದ ಅನ್ನು ಗೊತ್ತಿ ಎಂಚ ತುಂಡಲ ಅವು ಏನನು ಕೊಣ್ಣು ಬಂದು ಎಂಚ ತುಂಡಲ ಅವು ಒಂದು ಬಂಡರು ಎಂಚಲ ತೂಪನ ಜಾಯಮಾನದ ಕಲಿ ಎಂತಲ ನೋಡಿದರೆ ನೋಡಿ ಮಾತಾಡು ತಾಯಿಗಳೆಂದು ನೋಡಿ ಭ್ರಮಿಸಲು ಬೇಡ ಪರಸ್ತ್ರೀಯರ ಅಂಚ ಅನ್ಯತಾ ಭಾವನೆ ಎಂಗ್ಲಡ ಖಂಡಿತ ಇಜ್ಜಿ ಅಪ್ಪೆ ಲಕ ಅಪ್ಪೆನ ಗೌರವ ಭಾವನೆ ಎಂಗ್ಲು ತೂತಿನ ಕಲ್ಲು ಅಂಡ ಎಂಗ್ಲಿನ ಪುಟ್ಟು ಪೊರಪು ಕಾನದ ಕಟದಿರಂತೆ ಲೆಪ್ಪೇರಿ ಮೂಲ ತುಳುನಾಡು ಐಟಲ ಕಿಜನುಟ್ಟು ಕಿಜನುಟ್ಟು ಬರ್ಕೆದ್ದು ಬತ್ತ ಎಂಕಲ ಪುಟ್ಟು ಬಂಡಗ ಬಂಗಾಡಿ ಬಂಗಾಡಿದ ಮಣ್ಣು ಐಟಲ್ ಎಂಕಲ ಮೂಲ ಓಲುಂದಕ್ಕೆಂಡ ಇಟ್ಟೆ ಕೊಪ್ಪ ಪೆರಿಯ ಮಂಜದ ಮಣ್ಣು ಎಂಕಲೇನ ಮೂಲ ಆ ಮೂಲದ ಮಣ್ಣಿಡ್ದು ಕಿಜನುಟ್ಟುಗ ಪೋಯ ಕಿಜನುಟ್ಟುಡ್ದು ಎಂಕಲಿಡ ಇಡೀ ಇನಿಸ್ತಾನಿಗೆ ಯಾದನ ಆ ಮಣ್ಣಿಡ್ದ ಅದನ್ನು ಗುಳೆನ ಗುಳೆ ಪಾವಡ್ದು ಬಂಗಾಡಿದ ಮಣ್ಣಿಡ ಗುಳೆನ ಗುಳೆ ಪಾವಡ್ ಅಂತ ಆಸೆ ನಾಯರ ಕರ್ತದ ನಾಯರ ಮಲ್ತ ಉಂಗುರದ ನುಗ ಪಲಾಯಿನ ಮಲ್ಪಾವಂಡ ಅಂಚನೆ ಕಾರಿ ಕವಿಲದ ಜತೆನ ಮಲ್ತಂದು ಕಂಡ ರತ್ತದ ಆತದೆ ಅಂದ್ಕೊಂಡ ಬಿತ್ತು ಅಂಜಿ ಬೋಡು ನನಗ ಇಕ್ಕೇರಿದ ಸೀಮೆಡು ಉಂಡುದು ತೆರೆದು ಇಕ್ಕೇರಿದ ಸೀಮೆಗೆ ಹೋದು ಶಿವಪ್ಪ ನಾಯಕ ಶಿವಪ್ಪ ನಾಯಕ ಹೇಳ್ದ ಕೈ ಒಟ್ಟದು ಇನ್ನು ಅಧಿಕಾರ ಬಿದೆಯನ್ನು ಬಸಂತ ಗೋಪನ ಅಂಚಿನ ಪೊರ್ತಪ್ಪ ಆ ಪೊರ್ತುಡು ಎಂಗ್ಲಿ ಬತ್ತ ಹುಟ್ಟು ಪೊರಪ್ಪು ಎಂಗ್ಲನ ಮೂಲ ತುಳುನಾಡು ಮಲೆನಾಡದ ಮಣ್ಣದ ಸಿರಿನ ತುಳುನಾಡದ ಮಣ್ಣದ ಬುಳೆಪಾವನ ಎಂಗ್ಲಿಗೆ ಹನುಮಂತ ಕೊರಡು ಒಂದು ಪ್ರಾರ್ಥನೆ
2: ಕಾನದ ಕಟದರೆ ಅಧಿಕಾರ ಬಲನು ಕೊನವರ ಅಪ್ಪಣೆಗೆ ಏನೊಂದಿಲ್ಲ ಸಂತೋಷದ ಅಪ್ಪಣೆ ಕೊರಪ್ಪ ಅಂಡ ಪೋನಗಳು ಬರಿ ಕೈ ಇಟ್ಟು ಪೋನದಲ್ಲಿ ಆಯ್ತು ಬೋಡಾದು ಈ ರಡ್ಡು ಸೂರ್ಯನಿಗಲ ಅಮರ ವೀರನಿಗೂ ಒಪ್ಪ ಒಂದಿಲ್ಲ ಅದೇ ತಂದೆ ನನ್ನಂಚಿ ಬಾತರ ಬರೋದಿಲ್ಲ ಓಲಿಗೆ ಗುಡಿಗಟ್ಟಾದ ಪೂಜೆ ಮಲ್ಪೇರ ಅವ್ರು ಈ ಚೌಂಡಿಗಳ ಒಂದು ಪೂಜೆ ಎಂದು ಕೊರು ಏನನ್ನು ನಂಬಿನಗ್ಲಿಗೆ ಇಂಬುನು ಕೊರ್ದು ಕಾನದ ಘಟದ ನೋಟು ಚೌಂಡಿಲ ಉಲ್ಲಲು ಬಂದು ತುಳುನಾಡದು ತೆರಪಾದ ಕೊರ್ಪನ ಧರ್ಮ ಅಂಚಾದು ನೆಕ್ಕೊಂಜಿ ನಿಖಲ ಅನುಮತಿ ಕೊರಪ್ಪ
3: ಈ ಮೃತುಡೆಂಗ್ಲೊಂಜಿ ಪಾತ್ರ ಎಂದು ಕೊರಪ್ಪ ತುಳುನಾಡದ ಮನ್ನಡಿ ಎಂಗುಲು ಒಲ್ಪ ಉಂತುವನ ಅಲ್ಪ ಎಂಗ್ಲು ಕಾನದ ಘಟದ ರೀತಿನಲ್ಪ ಕಾನದ ಘಟದ ಒಟ್ಟುಗು ಚಾಮುಂಡಿ ಬಕ್ಕ ಬಂಟೆ ಗುಳಿಗೆ ಉಲ್ಲೆ ಎಂದು ಎಂಗ್ಲು ಬಂದು ತುಳುನಾಡದ ಮನ್ನಡಿ ಮನೆಪಾವ ಸಾದಿ ಬಿಡ್ತು
2: ಸಂತೋಷ ಬಂದು

ಈ ಕಾರಣದ ಭೈರವರಸನ ಮೂಲದ ಮಾಣಿರು ಸಂಬಂಧಿಸ ಬಾವೆ ಬಾವೆ ಬಂಡ ಎನ್ನ ತಂಗಡಿ ನಿಕ್ಕೋರಿಯ ಅಂಚಾದು ನಮ್ಮ ಬಾವೆ ಬಾವೆ ಬೂರಿಯ ಅಂಡ ನಮ್ಮ ಇನ್ನು ಪಿದಾರಿನ ಉದ್ದೇಶದಾತ.

0: ಮಾಡಲು ಹಕ್ಕುವ ಮಾತಿನೊಟ್ಟಿಗೆ ಬಾತಿರುವ ನಮ್ಮಗಳು ಭೇದ ಭೇದ ಇರಬಲ್ಲಿ ಒಗ್ಗಟ್ಟಿಡಿ ಇಪ್ಪುಡು ಬಂದ್ಬು ಲೆಕ್ಕ ಬೆನ್ಪು ನಾಯಿ ಅಂಚನೆ ಏರು ಪುರ ನಮ್ಮಗಲು ಪಿಸಿರುಡುಲ್ಲೇರ ಅಗ್ಲೇನು ಪುರ ಒಂಜಿ ಮಲ್ತೊಂದು ಏರಿಗೆ ಪುರ ವಾ ಬಂದ ಅವನ ನಿವಾರಣೆ ಮಲ್ತೊಂದು ಮಾತಿರ್ನೊಟ್ಟಿಗೆ ಎಡ್ಡೆಡಿ ಪುರ
1: ಮಾವ ಮುಗೇರ ಜಾತಿಡು ಅಣ್ಣ ಕೆಲ ಒಂಜಿ ಜವಣರು ಸಾದಿ ಜಾತಿ ಪೋವನ್ನುಲ್ಲೇರಿ
0: ಸಾದಿ ಜಾತಿ ಪೋವನ್ನು ಮಲ್ಲೇಡ ದಾದ ಮಲ್ಪೋ
1: ಅಕ್ಲೇನ ಸರಿ ಸಾದಿ ಕೊಂದರಡು
0: ಬುದ್ಧಿ ಕಲ್ಪವಡು
1: ಅತ
0: ಆ ಬೇಲೆ ನೀಲ ಮಲ್ಪೋ ನಿನ್ನಡಿ ಏನಲ್ಲ ಸೇರಿ ಸಾವನ್
1: ಅತ ಐಕ್ ಬೋಡಾದು ನಮ್ಮ ಕಾರಣದ ಭೈರವರಸ ನಮ್ಮ ಮೂಲದ ಮಣಿರಾದು ನಮ್ಮ ಸ್ವಾರ್ಥ ಕಾವಡು ಅಕ್ಲೇ ಪೋದು ನಮ್ಮ ಬುದ್ಧಿವಾದ ಮಾಡೋಡು
0: ಏರೇರು ಎಂಚೆಂಚ ಉಲ್ಲೇರಿ ಅಕ್ಲ ಅಂಚೆಂಚ ಉಲ್ಲೇರ ಅಂತ ತೂವದು ಬರೋಣ ಐಕ್ ಬೋಡ ದಾದ ಮಲ್ಪನು ನಮ್ಮ ಇಂಚ ಪಾತೆರೊಂದು ಉಂಟುಂಡ ಆಪುಂಡ ಒಮ್ಮೆ ವಿಹಾರಕ್ಕೆ ಪೂರ್ಣ

ಮಾಪು ನಟ್ಯರು ನಟ್ಯರು ಇಜಿದ್ದನಗ ಆ ಪರಬೇರೆಗೆ ಬರ್ತೀನಿ.

0: ಎಂಗಲೆ ಕೆರ್ನಿಯಿಂದ ಅಂಡ ಆಯ್ತು ಕೆರೆದು ಓಡಿ ನಾ ಬಲಿ ಪಡಿತೀನಿ ಬಲಿ ಬಂದೆ ಮೂಲೆ ಉಂತದ ಅಂದ ಅಂಡ
1: ಅಂಚಿನ ಜಾತಿ ದಕ್ಕಲ ನಿಕುಲು
0: ಅಂಚಿನ ಜಾತಿ ದಕ್ಕಲ ಅಂದತ್ತೆ ಕಲ್ವೆ ಏ ಪಾಂಡ್ರೆ ಖಂಡಿದೆ ಅಂತ ಬಂದ್ಪೇನ ಪನ್ ಪೂಜೆ ಅಂಚನೆ ಎಂಗಲ ಆ ಜಾಯಮಾನಿಗೆ ಸೇರ್ನಕ್ಕಲತ್ತೆ ಅಂಚಾದ ಪನ್ಪುಣು ತಂಕ ಇತ್ತಂಡ ಎಂಗಳ ಲಡೈ ಮತ್ತದಿಗೆ ಎಂದ್ರೆ ಅವೇನು ಬುಡುದು ನಿಕಲ ಆ ಪರಬನ ಕಾರು ಪತ್ತು ಅವೇನು ಪತ್ತು ಉಂದೇನು ಪತ್ತು ಬಂಡ ಅವೇ ಕಲಿರ್ದಾವಂದಿ.

ఎంత నా ముప్ప దాల వేల యాన్ బర్ప.

0: ಹಾಗೆ ನಕಲೆ ತಾಂಡ ತೆರಿಗೆ ಪುಣ್ಯಾತು ಲಡಾಯಿ ಬಡಾಯಿ ಎಡಗುರದ
1: ಗಡಿಕಲ್ಲ
0: ದೇವಣ್ಣ ಬಲ್ಲಲ್ರಿ ಸ್ವಲ್ಪ ಗಡಿಕಲ್ಲದ ನ್ಯಾಯ ಒಂದೊಂದಿಗೆ ನಮ್ಮ ಕಾದಾಂಡಲ್ಲ ನಮ್ಮ ನಾಲ್ಕು ಜನ ಮುಲ್ಪವಲ್ಲ ಎಡಮೂರದ ಅರಸಲಿಗೆ ನ್ಯಾಯ ಕೊರ್ಪವನಂಚಿನ ನಮ್ಮ ಧರ್ಮ ಅಲ್ಲ ಅಂದ್ರೆ ಮುಲ್ಪನೆ ನಮ್ಮ ಉಂತುನು ಕೊಡ್ತಿ ಪ್ರಾಯದ ಎಡಮೂರ ಬಳ್ಳಾಲ್ರಿಗೆ ನ್ಯಾಯ ಒದಗಿಸಾದು ಕೊರಡು ಹೋಯ್ ಬಂದ.

0: ಲಕ್ಷಣ ಬಲ್ಪ್ಲಿ ಮಿಕ್ಕೆ ಚೆನ್ನಯ್ಯ
1: ಅನ್ನ
0: ಜೀವನ ಬರೀ ನಾವು ತಪ್ಪಂದು ಬಗೆ ನಾವು ತಿಕ್ಕ
1: ಖಂಡಿತವಾದ
0: ನಮ್ಮ ಹೆಣ್ಣಿನಗೆ ಈ ಭೂಮಿಯ ವ್ಯಕ್ತಿ ಓರು ನಡಪರ
1: ಸಾಧ್ಯ
0: ತಾನೊಂದು ಬಗೆದರೆ ಬಿದ್ದಿ ಬೇರೊಂದು ಬಗೆ ಇದು ಒಂದು ನಮ್ಮ ಗಾಯ ಕಂಡು ಬಂದ ಪಡುಮಲ ತಾಶಾಡಬ್ರಹಿಣ್ಣು ನಮ್ಮ ಮಟ್ಟಲ್ಲಿ ಕುಲವನ್ನು ಬುದ್ಧಿ ತೀರ್ಪು ಬರ್ತವು ಪಡುಮಲದ ಅರಸರು ಎಡ್ಡೆ ವಿಷಯ ತೀರ್ಪದ ಗುರಿಯರಿ
1: ಖಂಡಿತ
0: ದಾನ ಮಲ್ಪಾಲೆ ಈ ಪ್ರಪಂಚದ ಬಲ್ಪು ತುಪ್ಪನಾದ ಬರ್ತವು ಅಪ್ಪೆ ನೋಡ್ತಾರೆ ಯೋಗ ಭಾಗ್ಯ ನಮ್ಮ ಬಾಲ ದಿಕ್ಕನ್ನು ಹೆದ್ಕೊಂಡು ತಾದನ ನಮ್ಮ ಮಡಿಗುಂಟಾರ ತರಬೋಯರಿ
1: ಅಂದಿ
0: ಎಂತ ತರದ ಮಡಲು ಬಾರ್ದು ಅಪ್ಪೆ ತೈತರಿ ನಮ್ಮ ತೂತುರು ನೆಚ್ಚಿ ಕೇಂದ್ರ ನೆಚ್ಚಿ ಆಡ ವಿಷಯ ಬುದ್ಧಿ ತೆರಿನ ಬರ್ತು ನಮ್ಮ ತಿಕ್ಕಿದ್ಕೊಂಡು
1: ಅಂದಿ
0: ತುಯ್ಯನಯ್ಯ ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡ್ತಾರ ಬಡ ಮಾಡ್ತಾ ಬಳ್ಳಾಡ್ರಿ ಜೋಕುಲ್ ಎಡ್ಡೆ ಅವಳು ವಿದ್ಯಾವಂತರ ಅವಳು ಬುದ್ಧಿವಂತರ ಅವಳು ನೀತಿವಂತರ ಅವಳು ಗುಣವಂತರ ಅವಳು ಈ ನೆಲೆಟ್ಟಿ ಎಡ್ಡೆ ಆಶಯ ಕೊರಿಯರಿ
1: ದೇವರೆಲ್ಲ ಕಲಿಗಳ ಜೀವನ ಬರ್ತದೆ
0: ಪಡುಮಲದ ಬಲ್ಲಾಂಡ್ರ ತಂಗಿ ಜಿಲ್ಲ ಮಲ್ಲೇಜಿ ಮಾಮಣ್ಣನ ಇಲ್ಲ ಆಶಯ ಕೊರಿಯರಿ ಬಜ್ಜಿಲು ಬಣ್ಣಂಗ ಐತಿ ಈ ಸರ್ರ ಬುಳೇದಿನಿ ತುಯ್ಯನಯ್ಯ ಅಣ್ಣದಾರೆ ಮಲ್ಪವನೆ ಕಡೆತ ಒಂಜಿ ಪೊರ್ತುಗು ತಾದನ ತತ್ತುಕೊಂಡು ಪಡುಮಲದ ಬಲ್ಲಾಂಡ್ರೆ ಕೇನ ವಿಷಯ ನಮಗ್ ಕೊರಂದೆ ಮಾತುಕೊಂಡು ಅಪ್ಪಡ್ತು ನುಡಿ ಬಂಡದು ಗಡಿಬಾರ್ದು ಬಿದ್ದಣ್ಣಕ್ಕನಮ್ಮ ಸೇನ ಒಡೆ
1: ಒಡೆ
0: ಬರಪ್ಪಿ ದೇವಣ್ಣ ಬಲ್ಲಾಡ್ರಿ ಆರಿಗೆ ಅನ್ಯಾಯ ಮಲ್ಪಿ ಅಂದಣ್ಣ ನೀವ ಅನ್ಯಾಯಗಾರಿ ಚಂದುಗಿಡಿ ಗಡಿಗಳಲ್ಲಿ ಇಂಚಿದೆ ತಂಚಿ ಬಾರ್ದಾಗೆ ದಾರಿ ಮಲ್ಪವಾನ.

0: ಕೋಟಿ ಚೆನ್ನೈ ಅಪ್ಪದ ಜೀವನ ತತ್ವದ ನಡೆದಿನ ಗುಲತ್ತಿ
1: ಅತ್ತೆ
0: ಓಲು ಅನ್ಯಾಯ ನಡಪುಡು, ಓಲು ಅಧರ್ಮ ನಡಪುಡು, ಅಲ್ಪ ಸುರಿಯಡು ಸಾಧಿಸ ಬರ್ತಿನಗಳು, ಏರಿ ಎದ್ದೆಡು ಬರ್ಪೆರ ತಿಗಲೆಡು ಸಾಧಿ ಬರ್ತಿನಗಳು ಅಂಚಿನಲ್ಪ ಅನ್ಯಾಯ ಮಲ್ತಂ ನಿತ್ಯ ಮಂಡಿಯ ವಿಚಾರ ಪೂರ್ತಿತ್ತಿನಲ್ಲ ಮಣಿಪಂದ ಕುಲ್ಲಿ ಅಂದಾಂಡ ದಾದಾವು ಪಣ್ಣ
1: ನಮ್ಮನೆ ಮಲ್ಪಂದ ಕುಳ್ಳಂದಾಂಡ ಬೀರದಕ್ಕಲ ಸ್ಥಿತಿಗತ ದಾನೇ ಆಗುತ್ತಣ್ಣ ಅನ್ಯಾಯ ಓಲಪ್ಪಣ ಅವನ್ನ ಖಂಡಿಸವಡು ಮುಖ ನಿಷೇಂಡು ಏರು ನೇರವಾದ ಪಾತ್ರ ಬೇರ ಆಯ್ನ ಬಿರವಡು ಏರ್ಲೆಜ್ಜಿರಿ ಏರು ಸುಳ್ಳು ಮಣ್ಪೇರ ಆರ ಬಿರವಡು ಸಾರ ಜನರಿ ನಮ್ಮ ಜೀವನ ಅಂಚಾರ ಬಲ್ಲಿ ನೇರ ಇತ್ತು ನೇರ ಖಂಡಿಸವಡು
0: ವಿಷಯ
1: ಪ್ರಕರಣ ಅತ್ತಿ ಮೂಲಿತ್ರ ಗಡಿಗಲ್ಲ ಅವಳು ಉಂಡತ್ತ ಅಲ್ಲಿ ಕಮಲ.

ಇನ್ನು ಇದಾದಲ್ಲ ಅನ್ಯಾಯ ಬಂದು ಗಡಿ ಕಲ್ಲು ಅಡಿಗೆ ಬತ್ತ ಗಡಿ ಕಲ್ಲಿಗೆ ಕೈ ಮಾಡ್ದಾರೆ. ಒಂದು ದೇವಣ್ಣ ಬಳ್ಳಾಳರಿಗೆ ನ್ಯಾಯ ಒದಗಿಸೋಣ ಅಂದ್ಬಿಟ್ಟು ನಿಟ್ಟಿಡಿ ಅಂದ್ರೆ ಬತ್ತಿನ ಗಡಿ ಕಲ್ಲದ ಮಿತ್ತಿನ ಕೈಯನ್ನು ಬಾಡಿಯನ್ನ ಕೈಯನ್ನು ಕೊಲ್ತದ.

ಭಕ್ತಿನಿ ಮಾತೆತ್ತಿ ಎಂಕುಲು ಮಲ್ಪುನ ಚಿತ್ತಿನ ಕಜ್ಜಗೆ ಅಡ್ಡಾದ್ರಿಗುಲು ತೊಂದುಲ್ಲರಿ ದಾದಂ ನೆನ್ನಿಯರಿಯ ಎಂಕುಲು ಏರಿಂದ ನೆನ್ನಿಯ ನಿಕ್ಲೇ ಪಂಪಿನಿ ಉಂದೆ ನಿಕ್ಲ ನಿಕ್ಲೇಗ್ಲ ಒವೇ ರೀತಿಯ ಸಂಬಂಧ ಐತಿ ಎಡ್ಡೆಪ್ಪುದ ಬೇರೆ ಎಂಕುಲು ಮಲ್ತೊಂದುಲ್ಲ

0: ಒಂದು ವೇಳೆ ಗಡಿಗಲ್ಲ ಮಿತ್ತು ಕೈ ಬಲ್ತಾಡ ಕೈತ ಗಂಟಿನ ಮಡಿಪಟ್ಟ ಆಗುತ್ತೆ ಕೈತ ಗಂಟಿನ ಪೊಲಿಪ್ಪ
1: ಗಡಿಗಲ್ಲ
0: ಏನ ಲಾವಾಡಿಯ ಏನ ಲಾವಾಡಿ
1: ಎಣ್ಮೂರು ದೇವಣ್ಣ ಬಲ್ಲ ಆರೋಗ್ಯ ಅಕ್ಷಯ ಆಶ್ರಯ ಗೊರ್ರ ಬತ್ತನಗಳು ದೈವತುನ ಕೇ ಮರಬಲ್ಲ ಮಂತ್ರಿ ಚಂದುಗಡಿಯನ್ನೇ ಮಲ್ತಿ ಈ ವಿಷಯ ತೆರೆದಿ ಮೂಲಿತ್ರ ಗಡಿಯೆಲ್ಲ ಕರಬಾಡಿ ಅವೆಂದರ್ತಿ ಇಡಗೇದಿ ಕದಪ್ರ ಎದ ಮಲ್ತನಗಳು ಅಂಚಾದಿ ದೇವಣ್ಣ ಬಲ್ಲಲ್ರಿ ಅನ್ಯಾಮಲ್ ಪರಬತ್ತನಗಳೆಂಗ್ಲತ್ತಿ ಕೇಮರ ಬಳ್ಳಲ್ ಚಂದು ಬಿಡಿಗೆ ಸರಿಯಾದ ಅನ್ಯಾಮಲ್ ಪರವರ್ತನಗಳೆಂಗು
0: ನಿನ್ನ ಒಲಿತ ಬುದ್ಧಿ ಮೂರು ತೂಪಣ್ಣ
1: ಒಲಿತ ಬುದ್ಧಿ ಬಣ್ಣ
0: ಒಲಿತ ಉಚ್ಚಿಲು ಪಾತ್ರ ನಿನ್ನ ತೂಪನ ಬುದ್ಧಿ ಬಚ್ಚಮ್ಮ ಒಂಜಿ ಪಾತ್ರ ಇನ್ನ ಗಡಿಗಲ್ಲಿ ಇಂಚಿ ಬಾಡರೆ ಬೈದಿನ ನಿಖಲು ಮೋಸಕಾರ ಸುದ್ದಿ ಗೊತ್ತಿತ್ತು ತೆರೆದು ಬೈದಿನಿ ಎಂಟೆ ಪಾತ್ರ ದೇವಣ್ಣ ಬಲ್ಲ ಖಾರ ಬತ್ತದೆ ದುಮ್ಮುಪಾಯಣ
2: ಬದುಕರ. ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಡೆದ ಕಾನದ ಕಟದಿರು ತುಳು ಯಕ್ಷಗಾನದ ಐದನೇ ಕಂತು ಕೇಳಿದಿರಿ. ನಡೆಸಿಕೊಟ್ಟವರು ಸತ್ಯಸಾರಮಾನಿ ಯಕ್ಷಗಾನ ಕಲಾಮಂಡಳಿ ಮಿಜಾರು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ಲಾಲ್ಬಾ ಲೇಡಿ ಲೊಸ್ಟೋರ್ ಕೊಟ್ಟಾರ ಚೌಗಿ ಕೋಳೋ ಪಣಬೋ ರಾರ್ಬಾ ಸುರತ್ಕಲ್ ಕೆರೆಸಿ ಮುಕ್ಕ ಪಾವಂಜ ಅಳಗಡೆ ಕೋಲ್ನಾಡ್ ಕಾರ್ನ ಮುಲ್ಕೆ ಪಡುವುದ್ರೆ ಎರ್ಮಾ ಉಚ್ಚಿಲ ಕಾಪು ಕಟ್ಪಾಡಿ ಉದ್ಯೋಗ ಉಡುಪೆ ರೈಟ್ ಹೋಗ್ಲಿ.
2: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ನಿಕ್ಲಿಕೆನೊಂದು ಲರ ರೇಡಿಯೋ ಸಾರಂಗ 7.8 ಎಫ್ಎಂ ಇನಿತ ತುಳು ಕಾರ್ಯಕ್ರಮಗು ನಿಕ್ಲೆಗ್ ಮಾತ್ರೆಗ್ಲ ಮೋಕೆ ದಿಂಜಿ ಸೊಲ್ಮೆಲು ಇನಿತ ಈ ಕಾರ್ಯಕ್ರಮಡ್ ಇಂಚಿಪ್ಪ ಶ್ರೀ ಒಡಿಯೂರು ರಥೋತ್ಸವ ತುಳುನಾಡ ಜಾತ್ರೆ ತುಳು ಸಾಹಿತ್ಯ ಸಮ್ಮೇಳನ ಈ ಲೇಸಿಡ್ ತುಳುನಾಡದ ಸಾಹಿತ್ಯ ಪರಂಪರೆ ಈ ವಿಚಾರದ ಬಗೆಟ್ ಪಾತಿರ್ನಾರ್ ಶ್ರೀಮತಿ ಮಲ್ಲಿಕಾ ಜೇರೈ ಗುಂಡ್ಯಡ್ಕ
1: ಮಾತೆರಿಗಳ ಎಡ್ಡೆಪ್ಪುಲನು ಬಯಕೊಂದು ತುಳುನಾಡದ ಸಾಹಿತ್ಯ ಪರಂಪರೆದ ಬಗೆಟ್ ಎಂಕ್ ಒಂಜಿ ಅವಕಾಶ ಕೊರ್ತೇರು ಇಟ್ ಏತು ಮಾತ ಬರ್ಪುಣು ಪಂಡದು ನಿಖಿಲು ತೆರಿಯ ನೋಡು ಎನ್ನ ವಿಷಯಡು ದಲ ಬದಲಾವಣೆ ಬತ್ತುಂಡ ಐನು ಮಾಪು ಮಲ್ತದು ಮಟ್ಟೆಲ್ಗೆ ಪಾಡು ನೋಡು ಪನ್ಪುನ ಭಿನ್ನಾವದೊಟ್ಟುಗು ಎನ್ನ ಪಾತೆರನು ಸುರು ಮಲ್ತೊಂದುಲ್ಲೆ ಬೈಲು ಕಂಡೊಲೆಡು ನೇಮದ ಕಳಕುಲೆಡ್ಲ ಕೇಂದು ಬಂದು ಪುನಂಚಿನ ಉರಲು ಕಬಿತೆ ಸಂಧಿ ಪಾಡ್ದನೊಲೆ ತುಳುತ್ತ ಸುರುತ್ತ ಕಾವ್ಯ ಸಾಹಿತ್ಯ ಅನ್ಪನೊಲಿ ಇನಿಕ್ಲ ಕಂಡದಪ್ಪುನಗ ನಟ್ಟಿನಡ್ನಗ ಸಾನ ಗರುಡಿಲೆಡು ಕೋಲನೇಮ ಆವೊಂದುಪ್ಪುನಗ ಆಂಜನಕುಲು ಪುಂಜನಕುಲು ಪಂಡೊಂದುಪ್ಪುಲೆಕೊ ತುಳುತ್ತ ಪ್ರಾಕದ ಕಬಿಕುಲು ಪದ ಕಟ್ಟದು ಪಂಡೊಂದಿತ್ತಿರು ಅಕುಲೇ ತುಳುಟ್ಟು ಕಾವ್ಯ ಮೊಡೆದು ಕಟ್ಟಿನಕುಲು ಅಂಚತುಂಡ 500 ವರ್ಷಗುದುಂಬು ಸೋದೆ ವಾದಿರಾಜ ಸ್ವಾಮಿಲು ತುಳುತ್ತ ದಶಾವತಾರ ಲೇಲೇಲೇ ಪದ ಕಟ್ಟಿನಾರು ತುಳುತ್ತ ದೇವಿ ಮಹಾತ್ಮೆ ಶ್ರೀ ಭಾಗವತದಂತಿಚ್ಚಿ ಲಿಖಿತ ಕಾವ್ಯಲು ನನಲಾತ್ ಪಿರಾಕದ ಕಾವ್ಯ ಸಾಹಿತ್ಯಲು 11ನೇ ಶತಮಾನದ ನಡುಕಾಲ ಮುಟ್ಟ ತುಳುಟ್ಟು ಲಿಖಿತ ಸಾಹಿತ್ಯ ರಚನೆ ಆತಜಿ ಪನ್ಪಿನ ತಿಳುವಳಿಕೆ ಇತ್ತುಂಡು ತುಳು ಗ್ರಂಥ ಸಾಹಿತ್ಯಗೂ ಒಂಜಿ ಪ್ರೇರಣೆ ತಿಕ್ಕಿನೆಲ ಅವೇ ಕಾಲೋಡು 1834 ಇಡೆಗು ಬತ್ತಿನ ಬಾಸೆಲ್ ಮಿಷನ್ ದಕುಲು ಸುರುಟ್ಟು ಮುಲ್ಪದ ತುಳು ಬಾಸೆನು ಕಲ್ಪುನ ಕಜ್ಜವೆಂದಿರು ಬರವುಗು ಸರವುಗು ಅಕುಲು ಕನ್ನಡ ಲಿಪಿನು ಗಳಸೊಂಡಿರು ಅಕುಲು ಮಲ್ತಿನ ಮಲ್ಲ ಮಟ್ಟದ ಕಜ್ಜೋನ್ ಪಂಡ ತುಳುಟ್ಟು ಅನುವಾದ ಸಾಹಿತ್ಯ ಪುಟ್ಟುಪಾಡ್ನವು ಐಟು ಮತ್ತಾಯನ ಸುವಾರ್ತೆಲು ನೀತಿ ವಚನಲು ಕೀರ್ತನೆಲು ಪ್ರಾರ್ಥನೆಲು ಇಂಚಿತ್ತಿ ಬೂಕುಲು ಬತ್ತಿನವು ಸುರುತ್ತ ಉದಿಪ್ಪು ಐಡ್ದು ಬೊಕ್ಕ ತುಳು ನಿಘಂಟು ರಚನೆ ಪಾಡ್ದನ ಗಾದೆಲಿನ ಸಂಗ್ರಹ ಇಂಗ್ಲಿಷ್ ವ್ಯಾಕರಣ ಇಂಚಿತ್ತಿನ ಗ್ರಂಥಲು ಮಾತ ಬತ್ತುಂಡು ಉಂದೆತ್ತ ಪ್ರೇರಣೆದಾನ್ನ ಒಡಿಪುದ ಪಣಿಯಾಡಿ ಶ್ರೀನಿವಾಸ ಉಪಾಧ್ಯರು ತುಳು ಭಾಷೆ ಸಾಹಿತ್ಯದ ಚಳುವಳಿಗೆ ಜತ್ತಿರು ತುಳುಟ್ಟು ಬರೆಪಿನಕ್ಲೆಗು ಮಲ್ಲ ಒಂಜಿ ಮಜಲು ಮರ್ಗಿಲು ದೆತ್ತುಗೊರಿಯರು ಈ ತುಳು ಸಾಹಿತ್ಯ ಪ್ರಕಾರಡು ರಡ್ಡು ನಮೂನೆ ಜನಪದ ಸಾಹಿತ್ಯ ಬುಕ್ಕ ಶಿಷ್ಟ ಸಾಹಿತ್ಯ ಜನಪದ ಸಾಹಿತ್ಯ ಪಂಡ ಅಂದಾಜಿದ ಕಾಲ ಶಿಷ್ಟ ಸಾಹಿತ್ಯಡು ಕಾಲ ನಿರ್ಣಯ ಮಲ್ಪರೆ ಸಾಧ್ಯ ಉಂಡು ನೆಕ್ ಬರವು ಲಿಪಿ ಆಧಾರ ತುಳು ಸಾಹಿತ್ಯನ ಪುದರು ಅಕಲು ಮಲ್ತಿನ ಕೆಲಸ ಮಾತ್ರ ಏನು ಪಂಡೊಂದುಲ್ಲೆ ಇಂದು ಕೃತಿ ವಿಮರ್ಶೆ ಅತ್ತು ಕಾಲಘಟ್ಟದ ಆಧಾರೊಡು ತುಳು ಸಾಹಿತ್ಯನು ಮೂಜಿ ಭಾಗ ಮಲ್ಪೊಲಿ ಪ್ರಾಚೀನ ತುಳು ಸಾಹಿತ್ಯ ಅತ್ತಿನ ಪಳಂತುಳು ಮಿಷನರಿ ಕಾಲದ ತುಳು ಸಾಹಿತ್ಯ ಮೂಜಿನೆದಾದು ಆಧುನಿಕ ತುಳು ಸಾಹಿತ್ಯ ಐಟು ಆಧುನಿಕ ತುಳು ಮಹಾಕಾವ್ಯ ತುಳು ಕವಿತೆ ತುಳು ನಾಟಕ ತುಳು ಕಾದಂಬರಿ ತುಳು ಸಣ್ಣ ಕತೆ ತುಳು ಭಾಷಾಂತರ ತುಳು ಸಂಕೀರ್ಣ ಸಾಹಿತ್ಯ ತುಳು ಜೀವನ ಚರಿತ್ರೆ ಸಂಶೋಧನೆ ಇಂಚ ಮಾತ ಬರ್ಪುಣು ಪ್ರಾಚೀನ ತುಳು ಸಾಹಿತ್ಯ ಅತ್ತಿಂದ ಪಳಂತುಳು 1500 ವರ್ಷದ ಇತಿಹಾಸ ತುಳು ಶ್ರೀ ಭಾಗವತ ಆದಿ ಮಹಾಕಾವ್ಯ 1300 ಕಾಲ ವಿಷ್ಣು ತುಂಗ 1187 ಪುನಿಂಚತ್ತಾಯರ್ನ ಸಂಪೊಲಿಪು ತುಳು ಮಹಾಭಾರತ ನಟಿ 24 ಸಂಧಿ 1557 ಪದ್ಯ 1383 ಕಾಲ ಅರುಣಾಬ್ಜ 2000 ಪುನಿಂಚತ್ತಾಯರ್ನ ಅವು ಸಂಪೊಲಿಪು ತುಳು ಕಾವೇರಿ ಸ್ಕಂದ ಪುರಾಣಾಂತರ್ಗತ 15 ಅಧ್ಯಾಯದೊಂದು ಕೃತಿ ಮೂಜಿನೇ ಒಂಜಿ ಭಾಗ ಮಾತ್ರ ನೆಟ್ಟತಿಕ್ಕದಂಡು 1391 ಕಾಲ ಇಂದು 1487 ಪುಂಚತಾಯನ ಸಂಪೊಲಿಪು ತುಳು ರಾಮಾಯಣ ವಿಷ್ಣು ತುಂಗೋನ ಶ್ರೀ ಭಾಗವತದ ಭಾಗ ಪಂಡದ ನೆತ್ತ ಅಂದಾಜಿ ವಿಘ್ನರಾಜ ಎಸ್ ಆರ್ ಸಂಪಾದನೆ ಮಲ್ತಿನಂಚಿನ 1308 ಕಾಲ ತುಳು ಕರುಣ ಪರ್ವ ಈ ಕೃತಿ ಪೂರ್ಣವಾದ ತಿಕ್ಕದಿಜಿ ಒಂದು ಅರುಣಾಬ್ಜನ ಸಮಕಾಲೀನೋಡು ರಚನೆ ಮಲ್ತದ ಕೃತಿಯಾದು ಪೊಡುವುದು ಅಂದಾಜಿ ತುಳು ದೇವಿ ಮಹಾತ್ಮೆ ಸುರುತ ಅಂದು ಗದ್ಯ ಗ್ರಂಥ ಪೊಸ ಪೊಸತ್ತು ತುಳು ಪದಕ್ಲು ನೆಟ್ಟು ಉಂಡು ಒಂದು ಕಾಲ 1200 ತೆಂಕಿಲ್ಲಾಯ ಪಂದು ನೆಟ್ಟು ಕಬಿನ ಪುದರುಂಡು ಇಂದು ಪುಂಚಿತ್ತಾಯರ್ನ ಸಂಪೊಲಿಪು ಮಿಷನರಿ ಕಾಲದ ತುಳು ಸಾಹಿತ್ಯ 1800 ಇಂದು ಇಂಗ್ಲಿಷ್ ಕಲ್ಪವನ ಸುರು ಅಪಗ ಟಿಪ್ಪು ಸೈತಿ ಬೊಕ್ಕ ಮಿಷನರಿಲು ತುಳು ಕಂಟ್ರಿ ಪಂದು ಲೆತ್ತೆರು 1818 ಬಾಸೆಲ್ ಮಿಷನ್ ಸ್ಥಾಪನೆ ಬುಕ್ಕ ಮಾತ ಸಾಹಿತ್ಯದ ಬೇಲೆಗಳಿಗೆ ಕಾರಣ ಅಂಡ್. 1845 ಮಿಷನರಿ ಜಿ ಎಚ್ ವೈಗ್ಲೆ ಮೇರ್ ಬೊಂಬೈಡ್ ಕಲ್ಲಚ್ಚು ಮುದ್ರಣ ಶುರು ಮಲ್ತೇರು. ಸತ್ಯವೇದ ಕೃತಿನ ತುಳು ಕನ್ನಡಗ ಮುದ್ರಣ ಬುಕ್ಕ ಪಠ್ಯಪುಸ್ತಕ ಧರ್ಮ ಪ್ರಚಾರ ಸಾಹಿತ್ಯ ದಾಸರ ಪದ ಪತ್ರಿಕೆ ಇಂಚಿತ್ತಿನವು ಪೂರ ಮುದ್ರಣ ಅಂಡ್. 1824 ಸಿ ಎಲ್ ಗ್ರೈನರ್ ತುಳು ಭಾಷಾಂತರ ಪಂಡದ ಪುದರಾಯಿನ ಮತ್ತಾಯನ ಸುವಾರ್ತೆನ ತುಳುಕು. 1848 ಜೆ ಜೆ ಅಮ್ಮಣ್ ತುಳುಟು ಎಣ್ಮ ಸಂಗೀತ ಕೃತಿಗಳಿನ ರಚನೆ. 1855 ಜಿ ಕೆ ಮರನ್ ಜಿ ಕೆ ಕೆಮರನ್ ತುಳು ಭಾಷೆ ಕಲ್ತದ ತುಳು ನಿಘಂಟದ ರಡ್ಡು ಸಾರ ಪದೋ ಪದ್ರಾಡು ತುಳು ಸಂಗೀತ ಕೃತಿಗಳು. 1857 ಆಗಸ್ಟ್ ಮೆನ್ನರ್ ಪತ್ತು ಕೃತಿನೂ ಬರೆಯರು. ಪಾಡ್ದನ ಗಾದೆ ಗೀತೆಲೆನು ಸಂಗ್ರಹ ಮಲ್ದಿರು. 1874 ಜೆ ಜೆ ಬ್ರಿಗೆಲ್ 1835 ಜಿ ರಿಟ್ಟರ್ ತುಳುಕಾದ ಬೇಲೆ ಮಲ್ತಿರು. ಮಿಷನರಿ ಪೊರ್ತುದ ದೇಶೀಯ ತುಳು ಸಾಹಿತ್ಯಲು ಅವೇತೋ ಪಠ್ಯಪುಸ್ತಕ ಮುದ್ರಣ ಸಹಾಯಕರಾದ ಭಾಷಾ ಗುರುಕುಲಾದ ಬೇಲೆ ನಿರ್ವಹಣೆ ಮಲ್ತಲ್ಲ ಪಾಡ್ದನ ಗಾದೆ ಭೂತಾರಾಧನೆದ ಬುಕ್ಕುಲು ಅವೇತೋ ಪ್ರಕಟಾಂಡ್. ಆಧುನಿಕ ತುಳು ಸಾಹಿತ್ಯ ಸಾಹಿತ್ಯದ ಅರುಣೋದಯ ಅನ್ಪನೊಲಿ ರಾಜಶ್ರೇ ಇಜ್ಜನ್ನಿನ ಪ್ರಾಚೀನ ತುಳು ಬುಕ್ಕ ಮಿಷನರನಕ್ಲಿನ ಕಾಲಡು ಮಾನ್ಯತೆ ಭಾಷಾ ಪ್ರೇಮ ಶಿಕ್ಷಣ ಸಂಸ್ಕೃತಿ ಬುಕ್ಕ ಧರ್ಮನಿಷ್ಠೆ ಸುರೂತ ಸಾಹಿತ್ಯದ ಉದ್ದೇಶ. 1408 ಮುಟ್ಟ ಒಡಿಪುದ ವಾದಿರಾಜ್ಯರು ದಶಾವತಾರದ ಪದಕುಲೆಯನ್ನು ರಚಿಸಯರು. ರತ್ನಾಕರ ವರ್ಣಿ ಮುದ್ದಣೇರಿನ ಕೃತಿಟ್ಟು ತುಳು ಛಾಯೆ ಸಂಕಯ್ಯ ಭಾಗವತೆರ್ನ ಪಂಚವಟಿ ವಾಲಿ ಸುಗ್ರೀವ ಕಾಳಗೋ 1887 ಸುರೂತ ದೇಶಿ ಕೃತಿಯಾದುಣ್ಣು. ಎಸ್ ಯು ಪಣಿಯಾಡಿ ತುಳು ಸಾಹಿತ್ಯದ ಅರುಣೋದಯಕ್ಕೆ ಹಿನ್ನೆಲೆಯಾದ ಕೆಲಸ ಮಲ್ತಿನ ಮಾಮಲ್ಲ ಜನ ತುಳುಕು ವ್ಯಾಕರಣನ ಪರಿಚಯ ಮಲ್ದಿನರು. ನಂದಳಿಕೆ ಶೀನಪ್ಪ ಹೆಗಡೆ ನಾರಾಯಣ ಕಿಲ್ಲೆ ಮಾಧವ ತಿಂಗಳಾಯ ಸತ್ಯಮಿತ್ರ ಬಂಗೇರ ವಿಠಲ ಹೆಗಡೆ ಬೊಕಾತು ತುಳು ಸಾಹಿತ್ಯಡು ಬರೇರು ಬರೇನ ಪ್ರಮುಖರು. ಮಂಜೇಶ್ವರ ಗಣಪತಿರಾವ್ ಐಗಳ್ ತುಳುನಾಡದ ಅರಸು ವಂಶದ ಇತಿಹಾಸ ಚರಿತ್ರೆ ನಿರೂಪಿಸೈನ ಕೃತಿ. ಬಿ ಎ ಸಾಲೆತ್ತೂರು ತುಳುವ ಇತಿಹಾಸ ಬಡಕಬೈಲು ಪರಮೇಶ್ವರರನ ಭಜ ಗೋವಿಂದಂ ಸಂಸ್ಕೃತ ಕೃತಿ ತುಳುಕು. ಗೋವಿಂದ ಪೈ ಪಂಜೆ ಮಂಗೇಶ್ರಾಯರು ಸೇಡಿಯಪ್ಪು ಕೃಷ್ಣ ಭಟ್ರು ತುಳುಕು ಸುರುಕು ಪ್ರೇರಣೆ ಮಲ್ತಿರು. 1830 ತುಳು ಸಾಹಿತ್ಯ ಚಳುವಳಿ ಸುರುವಾಂಡು. ಆಧುನಿಕ ತುಳು ಮಹಾಕಾವ್ಯ ಮಂದಾರ ಕೇಶವ ಭಟ್ರು ಮಂದಾರ ರಾಮಾಯಣ ಒಂಜಿ ಮಹತ್ವದ ಕೃತಿ. ಉಂದೇಕು ವಾಲ್ಮೀಕಿ ರಾಮಾಯಣನೇ ಪ್ರೇರಣೆ ಆಂಡ ಜೈನ ರಾಮಾಯಣ ತೊರವೆ ರಾಮಾಯಣ ರಾಮಚಂದ್ರ ಚರಿತ್ರೆ ಶ್ರೀ ರಾಮಾಯಣ ದರ್ಶನ ಉಂದೇತೆಯನ್ನ ಪ್ರಭಾವಲು ನೆಟ್ಟುಲ್ಲ. ತುಳುನಾಡದ ಭೌಗೋಳಿಕತೆ ಬುಕ್ಕ ಸಾಂಸ್ಕೃತಿಕ ಪರಿಸರನ್ನು ಗಳಿಸದು ಉಂಡು ನೆಟ್ಟು. 1878 ರಡ್ಡು ಅಧ್ಯಾಯ 1889 ಬಾಕಿದ ಅಧ್ಯಾಯಲು ಪ್ರಕಟಾಂಡು. ಉಂದೇಳ್ದಲ 10 ಪಿರಾವುಡು ರಚನೆ 22 ಅಧ್ಯಾಯ 1800 ಸುಮಾರು 422 ಪುಟ. ತುಳು ಕವಿತೆ ಕನ್ನಡದ ಬರವುಡು ಇತ್ತಿನಕ್ಲೆನ ಪ್ರಮುಖ ಕವಿಕ್ಲೆನ ಒಡನಾಟ ಅಕ್ಲೆನ ಬರವುದ ಪ್ರಭಾವ. ನರ್ಕಳ ಮಾರಪ್ಪ ಶೆಟ್ರು ಎಸ್ ಯು ಪನಿಯಾಡಿ ನಾರಾಯಣ್ ಕಿಳ್ಳೆ ಓನಪ್ಪ ತಿಂಗಳಾಯರು ಕೆ ಗಂಗಾಧರ್ ರಾಮಚಂದ್ರ ಸೀತಾನದಿ ಗಣಪಯ್ಯ ಶೆಟ್ರು ಕೆ ಹೊನ್ನಯ್ಯ ಶೆಟ್ರು ಕೊರಡ್ಕಲ್ ಶ್ರೀನಿವಾಸರಾವ್ ಸುಬ್ರಹ್ಮಣ್ಯ ಶಾಸ್ತ್ರಿ ಜನಾರ್ದನ ಆಚಾರ್ಯ ಇಂಚಿನಕಲು ಕನ್ನಡ ತುಳು ರಡ್ಡೆಲ್ನಗಳಸೊಂದು ಕವಿತೆ ರಚಿಸೈನಕಲು. ಸುರೂತ ಹಂತ 1829 ನರ್ಕಳ ಮಾರಪ್ಪ ಶೆಟ್ರು ಅಮಲು ದೆಪ್ಪಡೆ ಆಧುನಿಕ ಸುರೂತ ಕವಿತೆದ ಕೋಪೆ ಒಂದು ಕವನ ಸಂಕಲನ. 1838 ಪೊರ್ಲ ಕಂಟು ಬುಕ್ಕೊಂಜಿ ಕವನ ಸಂಕಲನ ಸುಧಾರಣಾವಾದಿ ಮನೋಧರ್ಮದು. 1838 ಮೋನಪ್ಪ ತಿಂಗಳಾಯ ಅನಿಷ್ಟ ಪದ್ಧತಿದ ಬಗೆಟ್ಟು ತುಳು ಪದ್ಯಾವಳಿ ಎಂ ಪಿ ವಿ ಶರ್ಮಾ ದಾಮೋದರ ಪುಣಿಂಚತಾಯ ಬಾಡೂರು ಜಗನ್ನಾಥರೈ ಸೀತಾನದಿ ಗಣಪಯ್ಯ ಶೆಟ್ಟಿ ಮುಕುಲ್ನ ಕವನ ಸಂಕಲನ ಪ್ರಕಟ. 1832 ನಾರಾಯಣ ಕಿಲ್ಲೆ ಕಾಣಿಗೆ 32 ಪದ್ಯ ತುಳು ಸಂಸ್ಕೃತಿದ ಬಗೆಟ್ಟು. 1833 ಕೆ ಗಂಗಾಧರ್ ರಾಮಚಂದ್ರ ತುಳು ಪದ್ಯ ಮಾಲಿಕೆ ತಾಯಿ ನೆಲ ಜಲ ಭಾಷೆ ಪನ್ಪಿನೆಟ್ಟು. ಕೆಂತೂರು ದೊಡ್ಡನ ಶೆಟ್ಟಿ ಅವೇತೋ ಕೃತಿಗಳೇನು ಪ್ರಕಟ ಮಲ್ದಿರು. ರಡ್ಡನೇ ಹಂತ ಬಿ ದೋಜಪ್ಪ ಮಾಸ್ತರ್ ಗಣಪತಿ ದಿವಾಣ ಬಡಕಬೈಲು ಪರಮೇಶ್ವರ ಈ ಕವಿಕ್ಲು ತುಳು ಜೀವನ ಕ್ರಮ ಬದಲಾತಿನ ಪರಿಸರದ ಬಗೆಟ್ಟು ಬರೆತಿನಕ್ಲು. 1922 ಗಣಪತಿ ದಿವಾನ ಮೀಸೆ ಇತ್ತಿ ಆಣುಕ್ಲು ಸಾವಿರದ ಒಂಬೈನೂರ ಇಪ್ಪತ್ತನಾಲ್ ಮಾ ವಿಠಲ ಪುತ್ತೂರು ಕೇದಗೆ. ಸಾವಿರದ ಒಂಬೈನೂರ ಎಳ್ಪತ್ತರ ಡೇಟ್ ಬಿ ದೋಜಪ್ಪ ಮಾಸ್ತರ್ ಮಾದಿರನಗಾದೆ. ಸಾವಿರದ ಒಂಬೈನೂರ ಎಳ್ಪತ್ನಾಲ್ ಬಡಕ ಬಯಲು ಪರಮೇಶ್ವರ ತುಳು ನೀತಿ ಪದ್ಯಳು. ಎಳ್ಪನೇ ದಶಕದ ಪ್ರಮುಖ ಗಾದೆಲು ಮಾದಿರನಗಾದೆ ತುಳುತ ಕಾವ್ಯಲೋಕದ ಒಂದು ನೂತನ ಪ್ರಯೋಗ ಅದುಂಡು. ಯಶವಂತ ಬೋಳೂರು ಬುಳೆ ಕಾಣಿಕೆ ಮೇನ ಇರುವತ್ ಮೂಜಿ ಕವನ. ಕನರಾಡಿ ವಾದಿರಾಜ ಭಟ್ಟ ಜೋಕ್ಲೆ ಪದಕಲು ಜೀವನ ಪಾಡ್ದನ. ರತ್ನಕುಮಾರ್ ಎಂ ಅರೆನ ರತ್ನನ ಕರ್ಮ ಮುಪ್ಪ ಕವನಗಳನ್ನ ಸಂಕಲನ. ಪಾಲ್ತಾಡಿ ರಾಮಕೃಷ್ಣಾಚಾರ್ ಪಚ್ಚೆ ಕುರಲು ಇರುವತ್ತೆಮ್ಮ ಕವನಗಳನ್ನ ಸಂಕಲನ. ಎಸ್ ಪಿ ಮಂಚಿ ಪರ್ಪು ಜನಪದೀಯತೆ ಬುಕ್ಕ ಪ್ರಾದೇಶಿಕತೆದ ಕವನ. ಮೂಜಿನೇ ಹಂತ ಸ್ವಲ್ಪ ದಶಕದ ಸ್ವಲ್ಪನೇ ದಶಕದ ಬುಕ್ಕ ಅವೇತೋ ಕವನ ಸಂಕಲನಲು ಪ್ರಕಟಾಂಡು. ತುಳುಟು ಕವಿತೆ ಬರೆಪುನವು ಒಂಜಿ ಸ್ವಾಭಾವಿಕವಾದ ಬುಳೆದು ಬೈದುಂಡು. ಅವೇತೋ ಉದಯೋನ್ಮುಖರು ವಸಂತ್ ಕುಮಾರ್ ಪೆರ್ಲ ಭಾಸ್ಕರ್ ರೈ ಕುಕ್ಕುವಳ್ಳಿ ಕವಿತಾ ರೈ ವಿಜಯಕುಮಾರ್ ಭಂಡಾರಿ ಹೆಬ್ಬಾರ್ ಬಯಲು ಇಂಚ ಗಂಭೀರವಾದ ತೊಡಗ ಒಂದು ಇತ್ತೆಲ ಉಲ್ಲೇರು. ಆ ಮಾಂತ ಕವನಲಿನ ಪುದರು ದಾಖಲಿಸಯರೆ ಕಷ್ಟ. ಆಂಡ ಈ ಹಂತಡು ಪಿದೈ ಬರ್ಪುನ ಕವನಲಿಡು ಬಂಡಾಯ ಆಧುನಿಕತೆ ಶಿಕ್ಷಣದ ಪ್ರಭಾವ ಸುಧಾರಣೆದ ಫಲಶ್ರುತಿನು ತೂವಲಿ. ತುಳು ನಾಟಕ ನೆಟ್ ರಂಗಭೂಮಿ ಬುಕ್ಕ ಬರವು. ಸಾವಿರದ ಒಂಬೈನೂರ ಮುಪ್ಪತ್ತ ಮೂಜಿ ಮಾಧವ ತಿಂಗಳಾಯರ್ನ ಜನಮರ್ಲ್ ತುಳುತ್ತ ಸುರುತ ಪ್ರಕಟಿತ ನಾಟಕ ಆದರ್ಶದ ನಿಲೆತ ಸೊತ್ತುವು. ಮೊಗವೀರ ಜ್ಞಾನೋದಯ ಸಮಾಜದ ನಾಟಕ ಸಂಘ ಸಾವಿರದ ಒಂಬೈನೂರ ನಲ್ಪ ಪಡುಬಿದ್ರಿ ಶಿವಣ್ಣ ಹೆಗಡೆ ಅರ್ನ ವಿದ್ಯದ ತಾದಿ. ನವಯುಗ ವಿಶೇಷ ಸಂಚಿಡು ತುಳುತ್ತ ಕಿರುನಾಟಕಗಳು ಪ್ರಕಟಾಂಡು. ನಿರಂಜನರು ಬರೆಯಿನವು ಮಡಿತ ಚಡಿ ಇಂದು ಪನ್ಪೆರು. ಸಾವಿರದ ಒಂಬೈನೂರ ಐವೇಡ್ದು ಅಜಿಪ್ಪ ಮುಟ್ಟ ಕೆಂತೂರು ದೊಡ್ಡನ ಶೆಟ್ಟಿ ತುಳು ರಂಗಭೂಮಿದ ಸ್ಥಿತ್ಯಂತರಗ ಕಾರಣರಾಯರು. ಪೇಂಟೆ ಬುಕ್ಕ ಆಧುನಿಕತೆನು ಆಚಿರೋಡು ತೂಪಿನ ನಿಲೆಟ್ಟು ಈ ನಾಟಕಲು ಮಹತ್ವವಾಂಡು ಹಿಂದಿ ಸಿನಿಮಾದ ಪ್ರಭಾವಲುಲ ಉಂಡು. ರಾಮ ಕಿರೋಡಿಯನ್ ಕನ್ನಡ ನಾಟಕಲಿನ ಬರೆದು ಪಳಗನಾರು. ರೇಡಿಯೋ ನಾಟಕ ಗ್ರಹಿಕೆಲ್ಲ ಇತ್ತುಂಡು. ಬೇಲಿಡು ಟೈಲರ್ ಬುಕ್ಕ ಮಾತ ಅನಾಥ ಲಭ್ಯ ಇಜ್ಜಿ. ಕಾಂಪರಗ ಕಟಿಪಿಟಿ ಈ ಪಿರಯೊಡ್ಲ ಬರವು ಸರ್ಪಸಂಕಲೆ ಇಂಚಿತ್ತಿನ ಮಾತ ಬರೆತೀರು. ಎಂ ಎಸ್ ಇಬ್ರಾಹಿಂ ತುಳು ರಂಗಭೂಮಿಡು ಮುಸ್ಲಿಂ ರಂಗಕರ್ಮಿಯಾದ ಗುರ್ತಾಯಿನಾರು. ಪೊಣ್ಣು ಸಮಾಜದ ಕಣ್ಣು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೈನೆಟ್ಟು. ಒಂಜಿ ಪೊಣ್ಣು ಆಜಿ ಕಣ್ಣು ಸಾವಿರದ ಒಂಬೈನೂರ ಎಳ್ಪತ್ತೊಂಜೆಟ್ಟು. ಮೋಕೆದ ಪೊದು ನಂಜಿದ ನಾಯಿ ಇಂಚಿತ್ತಿನ ಮಾತ ಬರೆಯಿರು. ಬಿ ಎಸ್ ರೈ ಸಂಶಯದ ಸಂಕಲೆ ಸಾವಿರದ ಒಂಬೈನೂರ ಇಪ್ಪತ್ತಾಜೆಟ್ಟು ಮುದ್ರಿತ ಸುರು ಪತ್ತೆದಾರಿ ನಾಟಕ. ವಿಶುಕುಮಾರ್ ಕೋಟಿ ಚೆನ್ನಯ್ಯ ಸಾವಿರದ ಒಂಬೈನೂರ ಇಪ್ಪತ್ತೇಳು. ಕೆ ಎನ್ ಟೇಲರ್ ರಂಗ ವ್ಯವಹಾರಡು ಭಾರಿ ಗೆಲ್ಮೆ ಪಡೆವನ್ನಾರು. ನಟೆ ನಾಟಕಕಾರೆ ಸಿನಿಮಾ ನಿರ್ಮಾಪಕೆ ನಿರ್ದೇಶಕೆ ಪ್ರಕಾಶಕ್ಕೆ ಇಂಚಿತ್ತಿನ ಬಹುಮುಖ ಪ್ರತಿಭೆ. ಕಲ್ಲದ ದೇವೇರು ಸಾವಿರದ ಒಂಬೈನೂರ ಇಪ್ಪತ್ತೆನ್ಮ. ಏರು ಮಲ್ತಿನ ಆಸ್ತಿ ಯಾನು ಸನ್ಯಾಸಿ ಆಪೆ ವಿಶ್ವಾಮಿತ್ರ ಮೇನಕೆ. ಎಂ ಪುರುಷೋತ್ತಮ ಸಾವಿರದ ಒಂಬೈನೂರ ಇಪ್ಪತ್ತೊಂಬ. ತಮ್ಮಲೆ ಅರುವತ್ತೆ ಕಾಸುದಾಯಿ ಕಂಡನಿ ಬೊಲ್ವದಾಂತಿನ ತುಡರು ಬೊಲ್ಪುದಾಂತಿನ ತುಡರು ಇಂಚ ಮಾತಾ.

0: பி எஸ் ரைக்கிள் சாயிரத்து ஒருமனுத்த அஜிப்பெடுத்து சொன்பமுட்ட முப்ப நாடக சங்கலன சங்கேடு தூணகல இம்பெர்னவே ஹெச்சிகே சாவிரத்த ஒருமனுத்த அஜிப்ப தென்மெட்டு பயமல்லிகே டாக்டர் சஞ்சீவ தண்டகேரி ஜனப்பிரிய நாடக மொய்தீன் கே பி பண்டாரி மச்சேந்திரநாத பாண்டேஸ்வர் ஜனப்பிரியர் கவுன்சிலர் கொக்கண்ணே நெத்தேரா நீரா சஞ்சீவ ஏ சாவிரத்து ஒருமனுத்த எழுப்பெடுது எண்பெடு நாலு நாடக கே கே சாலியான் என் கோபாலகிருஷ்ணா இஞ்சினா அக்கலு ஹெச்சின இந்த பிரகட ஆவோந்து ஆண்ட ஏதோ நாடக பரத்தீர் ஆண்ட ஹெச்சினவு பிரகட ஆவோந்திஜாண்டு தயப்பண்ட கிருதி சௌரிய ஆப்பணுன்னு பண்பன போடிகை இத்தினு எம் வெங்கப்பைய காரந்த டி ஜி முடூர் பாஸ்கர் பங்கேர டா பாலகிருஷ்ண உதய்குமார் அனந்தராம் பங்காடி யு கோபாலகிருஷ்ண ஷெட்டி சகுந்தலா பட்டு கே ஜே கொக்ராடி ரத்னாகர் ராவ் காவூரு கோட போஜராஜ் ஷெட்டி சதானந்த சுவர்ண நந்தலிகே போஜராஜ் ஷெட்டி விஜயகுமார் ஷெட்டி சோமநாத் கர்கேர ரஜினி முகுல்மத்த மும்பை நாட்டக்கலது பொசபிதே கனத்தினக்கலு குதுக்காடி விஸ்வநாத்ரை அமிர்த் சோமேஸ்வர ஜோகுமாரஸ்வாமி கோந்தோலு புத்தூர்த புத்தளி ஏழுவேறு தெய்யாறு ஆட்டோ முகிண்டு சிரி துளு பாடுதன பாடுதன கல்குடே பெரிஞ்சே குத்து தேவு பூஞ்சே டிகே சவுட்டா பிலிபத்தி கடசு மனு இட்யா த்ரிசங்கு பலி ஆதுனிக நாடகங்களின் பிரபாவடதாது நாடகன ரச்சிசாயிரு துளு காதம்பரி துளுட்டு கத்தியகத்தன சுருவாயினே சாவிரத்தோர் மனுத்து முப்பத்தைனெட்டு ஷீனப்ப ஹெகடரின மித்திய நாராயண கத்தைத்த முக்காந்திர சாகித்ய சிந்தகரிகு அண்டந்து கத்தேனாத் காதம்பரியோ பண்பின சர்ச்சை இத்துண்டு அண்டாவு காதம்பரி எஸ் யு பணியாடியர்ன சதி கமலே சாவிரத்தொர்மனுத்த முப்பத்தாஜெட்டு பிரகட்டாண்டு உந்து துளுத்த சுருத்த காதம்பரி ஒஞ்சாத்து வருஷ காதம்பரி பத்துஜி சாவிரத்த ஒருமனுத்த எண்பத்த மூஜெட்டு கெதம்பாடி ஜத்தப்பிரைக்கிளின சோமனதுடி காதம்பரி அவ்வே புதருடு பிரகட்டாண்டு சாவிரத்த ஒருமனுத்த எண்பத்த நாலு நிரஞ்சனிர்ன சிரஸ்மரண காதம்பரி மதப்பந்தி நெம்பு சாவிரத்தோர் மனுத்த எண்பத்தி நாலு மாலிங்கபற்று நார்நஜ்ஜரு சுதிர்காயரு பிரகட்டி செய்யரு சாவிரத்தோர் மனுத்த சொன்பத்த நாலு கேட்டி கட்டி பொம்பாய் தெல்லு ஜானகி பிரம்மவர மூஜி காதம்பரி சாவிரத்தோர் மனுத்த சொன்பத்தால் நாலேட்டு குதுருத கேதகே கப்பு கிடி சாவிரத்தோர் மனுத்த சொன்பத்தென்ம யுகமகிர் நக ரெட் சாவிரத்த ரெட்டு பிரகட்டமல்த்தீரு சாவிரத்தோர் மனுத்த சொன்பத்தாஜெடு குத்காடி விஸ்வநாத் ரைக்கிளின் அலெக்கேஸ்ரீ சாவிரத்தோர் மனுத்த சொன்பத்தேழு கிருஷ்ணசாலியானிர்ன சந்திரலீடு பொல்லாண்டு அவ்வே வருஷ மாதவ பேராஜர்ன நேலே ரெட் சாவிரத்த மூஜெட்டு பிரபாகர நீர்மார்கர்ன தளவாயு துக்கண்ணே ஐதிஹாசிக காதம்பரி யஜ்ஞாவதி கேசவரின ரங்கேனா மலை மங்கேனா ரெட் சாவிரத்த ஐநெட்டு டி கே சவுட்ரன மித்தபைலிய முனக்கே முத்து மூடு பெள்ளேர்ன சத்தியத சுரியோ சாயத பகரி குதிரைப்பாடி ஜெகநாத் ஆழ்வேர்ன குத்துத கௌரவ பன்னஞ்சே பாபு அமீனேர்ன காதம்பரியிலு பிரகட்டாண்டு துளு கிண்ணிய கதைக்குழு ஒஞ்சாத்து புலே வந்து பைதுண்டு சாவிரத்த எண்மநூற்ற நாற்பத்திரெட்டு மத்தாயன சுவார்த்தேடு தர்மகிரந்தத கதைக்குழுன்னு பிரகட்டி செய்யரு சாவிரத்த ஒருமனுத்த முப்பத்தாஜெட்டு மட்டாறு விட்டலஹெகடரின மதிமாலத்து மதிமாயே துளுத்த சுருத்த எல்யகத்தை விசிஷ்ட சரள நிரூபணத எல்ய கதை உந்து ஹள்ளி துளைத ரங்கு ரங்குத ஜீவன சித்திரண விடம்பனே காந்தி சாகித்ய சத்தியாகிரகத பிரபாவந்து புக்க நாற்பத்தைந்து வருஷ நாடகன புரிது பேத்தே கதை கிருத்திக்ளு பிரகட்டாத்துஜி சாவிரத்தோர் மனுத்த எழுப்பத்திரெட்டு ரமேஷ் கார்நாடு பொச ஜீவன ஹரிஜனோத்தார பதித்த பகிட்டு பதித்த பகிட்டு கருணாஜனக கதை ஆதர்ஷ சரள ஜீவன இஞ்சித்தி கதாவஸ்துலேன்னு பரையரு புக்காத்து அவே பா சாமக அந்த கிண்ணிய கதைக்குழு முத்து மூடு பெள்ளே உதிப்பு பா சாமக ரட்னே கதா சங்கலன போண்டே மனோகர் பிரசாத் பதுக்குத பண்டி ஆஜி கதைக்குழு பிரபாகர் சிஷிலர்ன பாரணே ஐனு கதைக்குழு முத்து மூடு மூடு பெள்ளேம்பேன ரட்னே கதை சங்கலன ஒசாய பத்து கதைக்குழு கே அசோக் பண்டாரி பினி ஹாஸ்யத பனி கதைக்குழு வசந்த்குமார் பெர்லாம்பேர்ன சம்போலிகிடு ஆகாஷவாணி கத்தைக்குழு டி கே சவுட்டேர்ன கரியஜன கத்தைக்குழு ஜெயந்தி பங்கேர பதலானக பத்தொஞ்சி கத்தைக்குழு கணேஷ் அமீன் சங்கமார்ன டோலு டி கே சவுட்டன ரெட்டனே சங்கரன பத்து பஜ்ஜெலு பத்து கத்தைக்குழு சங்கர் கண்டேரி பி ஏ பிரபாகர் ரைக்கிளின ஆத்மஜோதி மத்து பரிவர்த்த பத்னேன் கத்தைக்குழு நா உஜிரே பாபு ஷெட்டி பா சஞ்சீவ போளாரு பாபோஜி ராவ் கார்கள சந்திரஹாஸ் கணந்தூரு ரகு இடுக்கிது சந்திரசேகர் பாத்தூரு மனு இட்யா அத்ராடி அமிர்த ஷெட்டி எம் ஆர் பங்கேர எஸ் பி மஞ்சின் சித்தினக்குழு கதை பரைத்திரு ತುಳು ಅಕಾಡೆಮಿ ಪತ್ರಿಕೆ ಮದಿಪು, ತುಳು ಪತ್ರಿಕೆ ಲೈನ, ತುಳು ಸಿರಿ, ತುಳು ಕೂಟ, ತುಳುನಾಡು, ತುಳುವೆರೆ ಬಂದು ಬಂಧು, ತುಳುವೆರು, ತುಳು ರಾಜ್ಯ, ತುಳುಕೂಟ, ಪೂವರಿ, ಟೈಮ್ಸ್ ಆಫ್ ಕುಡ್ಲ ಇಂಚಿತ್ತಿ ಪತ್ರಿಕೆಲು ಅವೇತೋ ಕತೆಕ್ಲೆನು ಪ್ರಕಟಿಸುವನುಂಡು, ಇತ್ತೆಲ್ಲ ಪ್ರಕಟಿಸದುಂಡು. ತುಳು ಸಂಕೀರ್ಣ ಸಾಹಿತ್ಯ, ಪ್ರವಾಸ ಸಾಹಿತ್ಯ ಸಾವಿರತ್ತ ಎನ್ಮನುದು ಫ್ರಾನ್ಸಿಸ್ ಬುಕ್ನಾನ್ ಪಂಪಿನಾರು. ಅವಿಭಜಿತ ದಕ್ಷಿಣ ಜಿಲ್ಲೆ ಕನ್ನಡ ಜಿಲ್ಲೆದ ಬಗೆಟ್ಟು ದಾಖಲಿಸದಿರು. ಎಚ್ ಎಲ್ ನಾಗೇಗೌಡ್ರನ ಪ್ರವಾಸ ಕಂಡ ಇಂಡಿಯಾ ಸಾವಿರತ್ತ ಒರ್ಮನುತ ಸೊನ್ಪತ್ತಾಜೆಟು ಜಾನಕಿ ಬ್ರಹ್ಮಾವರೇರ್ನ ತಿರ್ಗಾಟದ ತಿರ್ಲು ಇಂಚಿತ್ತಿನ ಪ್ರವಾಸ ಕಥನ. ರಡ್ಡನೇ ಕೃತಿ ಸಾವಿರತ್ತ ಒರ್ಮನುತ ಸೊನ್ಪತ್ತೆನ್ಮೆಟು. ಸುವಾಸಿನಿ ಹೆಗಡೆ ಮೆರ್ನ ದೇಶಾಂತ್ರೋಡು ಮೂಜಿನೇ ಕೃತಿ. ಬಿ ಎ ಪ್ರಭಾಕರ್ ರೈ ನೇಪಾಳ ಅಮೇರಿಕ ಪ್ರವಾಸ, ಇತ್ತೆ ಒಂಜಾತ್ ಇಂಚಿಪ ಬರೋನುಂಡು. ಗದ್ಯ ಸಾಹಿತ್ಯ ಸಾವಿರತ್ತ ಒರ್ಮನುತ ಮುಪ್ಪೇಟು ಸತ್ಯಮಿತ್ರ ಬಂಗೇರ ಅಳಿಯ ಕಟ್ಟದ ಕಟ್ಟು ಬಾಸೆಲ್ ಮಿಷನ್ ತುಳು ಸಂಸ್ಕೃತಿ ಪನ್ಪಿ ಲೇಖನ. ಸಾವಿರತ್ತ ಒರ್ಮನುತ ಮುಪ್ಪೆಡ್ದು ಮುಪ್ಪತ್ತೇಳು ಮುಟ್ಟ ಮೂಜಿ ಲೇಖನ. ಕತ್ತಲೆಡು ತುಳುನಾಡು ಸಾವಿರತ್ತ ಒರ್ಮನುತ ನಲ್ಪತ್ತರಡ್ಡೆಟು ಮಂಜೆ ಹೆಗಡೆ ನಾಲ್ ಕೃತಿಕ್ಲು. ದೇವೇರು ಪಾಪ ಪುಣ್ಯೋ ಜೈನೇರು ತುಳು ಆರಾಧನೆ. ಸಾವಿರತ್ತ ಒರ್ಮನುತ ಎಣ್ಪತ್ತ ಒರ್ಂಬೆಟು ಆ ಬಾಲಕೃಷ್ಣ ಶೆಟ್ಟಿ ಪಾತೆರ ಕತೆ. ಸಾವಿರತ್ತ ಒರ್ಮನುತ ಸೊನ್ಪತ್ತೇಳು ಮಾ ವಿಠಲ್ ಶೆಟ್ಟಿ ಪನೆ ಪನೆ ತುಡರು. ಸಾವಿರತ್ತ ಒರ್ಮನುತ ಸೊನ್ಪತ್ತೆನ್ಮೆಟು ಗಣೇಶ್ ಅಮೀನ್ ಸಂಕಮರ್ ಮೆನ ತುಳು ನಡಕ್ಕೆ. ಎರಡು ಸಾವಿರತ್ತ ರಡ್ಡೆಟು ಸುನೀತಾ ಶೆಟ್ಟಿ ಕರಜನ. ಎರಡು ಸಾವಿರತ್ತ ಆಜಿ ಹರಿಶ್ಚಂದ್ರ ಪಿಸಾಲಿಯನ್ ಮಧು ಮದಿಪು ನುಡಿಕಟ್ಟಲು. ನೆಂಪು ಸಂಚಿ ಸಾವಿರತ್ತ ಒರ್ಮನುತ ಎನ್ಪೆಡ್ದು ಬೊಕ್ಕ ಕೂಶಿ ಹರಿದಾಸ್ ಭಟ್ರನ ನೇತೃತ್ವಡು ನಡತಿನ ಸುರೂತ ತುಳು ಸಮ್ಮೇಳನ ಪೊರ್ಲು. ಸಾವಿರತ್ತ ಒರ್ಮನುತ ಎಣ್ಪತ್ ಮೂಜಿ ಸುರೂತ ನೆಂಪು ಸಂಚಿಕೆ ಕೆ ಚಿನ್ನಪ್ಪ ಗೌಡ್ರನ ಸಂಪೊಲಿಗೆಡು. ಅಖಿಲ ಭಾರತ ತುಳು ಸಮ್ಮೇಳನ ಪನಿಯಾರ ಸಾವಿರತ್ತ ಒರ್ಮನುತ ಎಣ್ಪತ್ತಾಜೆಟು. ಕೆ ಲೀಲಾವತಿಯರ್ನ ಸಂಪೊಲಿಗೆಡು ವಿಶ್ವ ತುಳು ಸಮ್ಮೇಳನ ಕದಿಕೆ ಸಾವಿರತ್ತ ಒರ್ಮನುತ ಸೊನ್ಪತ್ನಾಲು. ಯು ಪಿ ಉಪಾಧ್ಯಾಯ ಸಂಪೊಲಿಗೆಡು ಉಡುಪಿ ತುಳು ಕೂಟ ಪತ್ತಾಯೋ ಸಾವಿರತ್ತ ಒರ್ಮನುತ ಸೊನ್ಪತ್ತೈನು. ಒಡಿಯೂರು ಸಮ್ಮೇಳನ ಒಡಿಯೂರ್ದ ತುಡರು ಎರಡು ಸಾವಿರತ್ತ ಒಂಜಿ. ತುಳು ಸಾಹಿತ್ಯ ಅಕಾಡೆಮಿ ಮದಿಪು ಸಾವಿರತ್ತ ಒರ್ಮನುತ ಸೊನ್ಪತ್ತಾಜೆಡ್ದು ಇಣಿಮುಟ್ಟ. ಹಾಸ್ಯ ಸಾಹಿತ್ಯ ತುಳುವೆರೆ ಕುಸಲು ಕುಸೇಲು ವಾಮನನಂದಾವರ ಸಾವಿರತ್ತ ಒರ್ಮನುತ ಎಣ್ಪತ್ತೇಳು. ತುಳುಟು ಪನಿಕತೆ ಸಾವಿರತ್ತ ಒರ್ಮನುತ ಎಣ್ಪತ್ತೆನ್ಮ ವಾಮನನಂದಾವರ. ಬೆಸ್ನೀರು ಕೇನುವೆ ಸಾವಿರತ್ತ ಒರ್ಮನುತ ಎಣ್ಪೆಟು ಎಂಬತ್ತೆಂಟುಡು ಪಿ ಈಶ್ವರ ಭಟ್ ಪುತ್ತಿಗೆಂಬೆರ್ನ. ಮಾಮಿ ಮರ್ಮಲು ಸಾವಿರತ್ತ ಒರ್ಮನುತ ಸೊನ್ಪತ್ತೈನು ಕೆ ಅಶೋಕ ಎಂಬಂಡಾರಿ. ಪುಳಿ ಮುಂಚಿ ಎರಡು ಸಾವಿರ ಕೋಡು ಭೋಜ ಶೆಟ್ಟಿ. ತೆಲ್ಪು ತೆಲಿಕೆದ ಕತೆಕ್ಲು ಎರಡು ಸಾವಿರತ್ತ ರಡ್ಡು ಆ ಬಾಲಕೃಷ್ಣ ಶೆಟ್ಟಿ. ಈಶ್ವರ ಪುರಾಣ ಎರಡು ಸಾವಿರತ್ತ ಮೂಜಿ ಪಿ ಈಶ್ವರ ಭಟ್ ಪುತ್ತಿಗೆ. ಜೋಕುಲು ತೆಲಿಪುಲೆ ತುಕೋ ಎರಡು ಸಾವಿರತ್ತ ಮೂಜಿ ರತ್ನಾಕರ ಶೆಟ್ಟು. ಬುಕ್ ತುಳು ಭಾಷಾಂತರ ಕಾದಂಬರಿಲು ನಾಟಕಲು ಯಕ್ಷಗಾನ ಪ್ರಸಂಗಲು ಸಣ್ಣ ಕತೆಕ್ಲು ಕಿನ್ನೆ ಕತೆಕ್ಲು ಇಂಚವೇತೋ ಕೃತಿಕ್ಲು ತುಳುಕು ಪ್ರಕಟ ಆತಂಡು ಭಾಷಾಂತರಲಾತಂಡು. ಇರುವನೇ ಶತಮಾನಡು ಭಾಷಾಂತರ ಸುರುವಾಂಡು. ದೇವಿ ಮಹಾತ್ಮೆ ತುಳುಟು ಅನುವಾದ ಆಯಿನ ಸುರುತ್ತ ಕೃತಿ. ಒಂದು ಸಂಸ್ಕೃತದ ಸಪ್ತಶತಿ ಪನ್ಪಿನ ಕೃತಿತ ಅನುವಾದ. ಯಕ್ಷಗಾನದ ಕೃತಿಕ್ಲು ಹೆಚ್ಚ ಅನುವಾದ ಆತಂಡು. ಮಂದಾರ ರಾಮಾಯಣ ವಾಲ್ಮೀಕಿ ರಾಮಾಯಣನ ಆಧರಿಸದು ರಚನೆ ಆಯಿನ ಕೃತಿ. ಅವೇತೋ ಧಾರ್ಮಿಕ ಕೃತಿಕ್ಲು ಕ್ರೈಸ್ತ ಮಿಷನರಿನ ಮುಖಾಂತರ ಅನುವಾದ ಆತಂಡು. ಗೀತ ಮಲ್ಲಿಗೆ ಮೂಲ್ಕಿ ನರಸಿಂಗರಾವೇರ್ನ ಭಗವದ್ಗೀತೆದ ಅನುವಾದ. ಪುರಂದರದಾಸೇರ್ನ ಕೀರ್ತನೆಲು ತುಳುಕು ಬೈದಂಡು. ವಾದಿರಾಜರ್ನ ಲಕ್ಷ್ಮೀ ಸೋಬಾನೆನು ದೇವೇಂದ್ರ ಪೆಜತ್ತಾಯರ ಅನುವಾದ ಮಲ್ತಿರು. ಯಕ್ಷಗಾನ ವಾಲಿ ಸುಗ್ರೀವೇರೆ ಕಾಳಗೋ ಪಂಚವಟಿ ವಾಲಿ ಸಂಹಾರ ಒಂದು ತುಳುಕು ಬತ್ತೀಂಡು. ತುಳುತ ಕಿಟ್ನರಾಜ ಪ್ರಸಂಗ ಕನ್ನಡದ ಕೃಷ್ಣ ಸಂಧಾನನು ಬಡಕಬೈಲು ಪರಮೇಶ್ವರಯ್ಯ. ಮಧುಕುಮಾರ್ ನಿಸರ್ಗೇರು ಕೋಟಿ ಚೆನ್ನಯ ಕನ್ನಡದೇನು ತುಳುಟು ಅರ್ಥ. ಕೆಂತೂರು ದೊಡ್ಡನ ಶೆಟ್ಟಿ ಅಂಗದ ಸಂಧಾನ. ಅನಂತರಾಮ್ ಬಂಗಾಡಿ ವೀರಭಕ್ತೆ ಅತಿಕಾಯೆ. ಎಸ್ ಪಿ ಶೆಟ್ಟಿ ಮೆರು ಕುಮಾರವ್ಯಾಸ ಭಾರತದ ಒಂಜಾತ ಭಾಗೋಲಿನ. ತಪ್ಪುಗು ತರೆದಂಡ ಕೆಲಿಂಜ ಸೀತಾರಾಮಾಳು ತುಳು ಹರಿಶ್ಚಂದ್ರ ಕಾವ್ಯ. ಕೆದಂಬಾಡಿ ಜತ್ತಪ್ರೈ ಶ್ರೀ ರಾಮಾಶ್ವಮೇಧ ಮುದ್ದಣ್ಣನ ಕೃತಿ. ಇತ್ತ ಇಂಚಿಪ ಆಧುನಿಕ ಕೃತಿಗಳು ಕೆದಂಬಾಡಿಯರ್ನ ಚೋಮನ ದುಡಿ ಯಮನ ಸೋಲು ಕಾಬೂಲಿವಾಲ. ಭೋಜರಾಜ ಕಡಂಬ ರತ್ನನ ಪದಕ್ಲು. ಅಮೃತೆರು ಶೂದ್ರ ಏಕಲವ್ಯ. ಮಜಿಬೈಲು ಭಾಸ್ಕರ ಭಂಡಾರಿ ನಿರಂಜನೇರ್ನ ಚಿರಸ್ಮರಣೆ ಸರ್ವಜ್ಞ ವಚನಂದು ತುಳುಟು ಪ್ರಕಟ. ಕಾರ್ನಾಡರ್ನ ಯಯಾತಿ ಪ್ರೇಮಾನಂದ ಕಿಶೋರು ಅನುವಾದಿಸದಿರು. ತುಳು ಜೀವನ ಚರಿತ್ರೆ ಸಾವಿರತ್ತ ಒರ್ಮನುತ ಸೊನ್ಪತ್ತಾಜೆಡ್ದು ತುಳು ಸಾಹಿತ್ಯ ಅಕಾಡೆಮಿ ಮದಪ್ಯ ರಾವಂದಿನ ತುಳುವೇರು ಸಾಧಕೇರ್ನ ಜೀವನ ಚರಿತ್ರೆನು ಮಲ್ತೊಂದುಂಡು. ಆಗಸ್ಟ್ ಮೆನರ್ ಬಾಯರು ಸಂಕಾಯ ಭಾಗವತೇರು. ಬಡಕಿರೆ ಪರಮೇಶ್ವರಯ್ಯ ಮೂವರು ತಿಂಗಳಾಯರು. ಎನ್ ಎ ಶೀನಪ್ಪ ಹೆಗಡೆ ಪೊಳಲಿ. ಧರ್ಮಸ್ಥಳ ಮಂಜಯ್ಯ ಹೆಗಡೆರು. ನಾರಾಯಣ್ ಕಿಳ್ಳೆ ಎಸ್ ಯು ಪಣಿಯಾಡಿ ಧೂಮಪ್ಪ ಮಾಸ್ತರ್, ಮಾ ವಿಠಲ್ ಶೆಟ್ಟಿ, ಸತ್ಯಮಿತ್ರ ಬಂಗೇರ, ವಿಶುಕುಮಾರ್, ನರ್ಕಳ ಮಾರಪ್ಪ ಶೆಟ್ರು, ಮಂದಾರ ಕೇಶವ ಭಟ್, ಕೆಂತೂರು ಬಿ ರಾಮ ಕೆರೋಡಿಯನ್, ನವಯುಗದ ಹೊನ್ನಯ ಶೆಟ್ರು, ಕೂಶಿ ಭಟ್ರು, ಪೊಳಲಿ ಕೆ ಕೆ ಹೆಬ್ಬಾರ್, ಡಾ ಶಿವರಾಮ್ ಕಾರಂತೇರು, ಕೆದಂಬಾಡಿ ಜತ್ತಪ್ರೈ, ಡಾಕ್ಟರ್ ವಿವೇಕ್ ರೈ, ಚಿನ್ನಪ್ಪ ಗೌಡ್ರು, ಪಟ್ಟಿ ಬುಳೆ ಒಂದೇ ಪೋನುಂಡು. ಸಂಶೋಧನೆ ಕರಿನ ನೂದು ವರ್ಷಡು ಶಿಷ್ಟ ಬುಕ್ಕ ಜನಪದ ಸಂಶೋಧನೆಲು ಹೆಚ್ಚ ನಡತಿನ ದಾಖಲೆ ತುಳುನಾಡುಂಡು. ಸುರುಕು ವಿದೇಶಿ ವಿದ್ವಾಂಸರು ಬೊಕ್ಕ ದೇಶೀಯ ವಿದ್ವಾಂಸರು ಈ ಕಜ್ಜನು ಹೆಚ್ಚ ಮಲ್ತೊಂದುಲ್ಲೇರು. ಐತೊಟ್ಟುಗು ಮೂಜಿ ಜಿಲ್ಲೆಡುಪ್ಪುನ ವಿಶ್ವವಿದ್ಯಾಲಯದ ಅಧ್ಯಯನ ಕೇಂದ್ರಗಳು, ಉನ್ನತ ಶಿಕ್ಷಣ ಕೇಂದ್ರಗಳು ಸಂಶೋಧನೆದ ಕಜ್ಜಗೂ ಪ್ರೇರಣೆ ಆತಂಡು. ತುಳು ಸಾಹಿತ್ಯ, ಸಂಸ್ಕೃತಿ, ಧರ್ಮ, ಕಲೆ, ಜಾನಪದ ಕೃಷಿ ವಾಣಿಜ್ಯ ವ್ಯಾಪಾರಗೂ ಸಂಬಂಧಿಸೈನ ಸಂಶೋಧನೆಲು ಅವೇತೋ ನಡತ್ತೀಂಡು. ತುಳುನಾಡದ ಅವೇತೋ ಸಂಶೋಧಕರು ಕ್ಷೇತ್ರ ಕಾರ್ಯ ಮಲ್ತದ ಅವೇತೋ ಹೊಸ ವಿಷಯಲೇನು ಸಂಶೋಧಿಸದು ದಾಖಲಿಸವೊಂದುಲ್ಲೇರು. ತುಳು ಕವಿ ಕೈಯಾರೆರು ನೆಕ್ಕು ಮಸ್ತ್ ಅರು ಪಂಡೊಂದಿತ್ತೆರು. ತುಳುನಾಡು ಬುಲಿಪುಂಡು ಕಣ್ಣೆದುರು ಕೇರಳ ಕೆಲೆಪುಂಡು ಪಂಡದು ಅರು ಪಂಡ ತುಳುಕು ಆಪನ ಅನ್ಯಾಯನ ತೆರೆದು ಅಪಗನೇ ಆರು ಪಂಡಿನಾರು. ಇನಿಕ್ಕಲ ಐಕೊಂಜಿ ಅವಕಾಶ ನನಲ ಒದಗೀಜಿ ಆ ಅವಕಾಶ ಆಯ್ನಾತ್ ಬೇಗ ಬರಡು ಪಂಡದು ಎನ್ನೊಂದು ಎಣ್ಮನೆ ಪರಿಚಯದಾಗ ಸೇರುಣ ಅವಕಾಶನ ಮಲ್ತು ಕೊರಡು ಪಂಪಿನ ಉದ್ದೇಶವು ಈ ಸಾಹಿತ್ಯ ಸಮ್ಮೇಳನಲ್ಲ ಐಕ್ ಅವಕಾಶ ಒದಗಂಡ ಒಂಜಿ ಬಾರಿ ಮಲ್ಲ ಸಂದರ್ಭ ಅನ್ಪಂಡತು ಎನ್ನೊಂದು ಅವಕಾಶ ಕೊರಿನ ಈ ಒಡಿಯೂರ್ದ ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು ರಥೋತ್ಸವ ತುಳುನಾಡ ಜಾತ್ರೆ ಗುರುದೇವ ಆಧ್ಯಾತ್ಮ ಕೇಂದ್ರ ಲೋಕಾರ್ಪಣೆ ತುಳು ಸಾಹಿತ್ಯ ಸಮ್ಮೇಳನಡು ಎಂಕೊಂಜಿ ಇಲ್ಲ ಏನು ಮಲ್ಲ ಸಾಹಿತ್ಯತ್ ಕವಯಿತ್ರಿ ಎನ್ನಾತೆಗೆ ಯಾನು ಬರೆಯೋಂದಿತ್ತಿನಾಲು ಯಾನು ಕೆಬಿ ಕೊರಿಯರೆ ಎಂಕ ಭಾರಿ ಇಷ್ಟ ರಡ್ಡು ಕೆಬಿ ಉಂಡು ಐಟ ಆಯ್ನಾತ್ ಕೆಬಿ ಕೊರೋಡುನ್ ಪನ್ಪುನ ಉದ್ದೇಶ ಬಾಯ್ಡು ನಮಕ್ಕೆ ನಮ್ಮ ಮಸ್ತ್ ಪಾತೇರ್ಂಡ ಐಕ್ಲ ಒಂಜಿ ಬೇತೆ ಅರ್ಥ ಬರ್ಪುಂಡು ಆ ನಿಟ್ಟಿಡು ಏನನ್ನು ಎಂಕೊಂಜಿ ಅವಕಾಶ ಕೊರಿನ ಸ್ವಾಮೀಜಿಗೆ ಮಾತಾಜಿಗೆ ಅವು ಈ ಸಂಸ್ಥಾನದ ಮಾತೆರೆಗಿಲ್ಲ ಎನ್ನ ಪುಡ್ಯ ಪಾಡೊಂದು ಎನ್ನ ಸೊಲ್ಮೇಲಿನ ಸಂದ ಒಂದು ಇಲ್ಲ.
1: ಈತನೇಟ ಇಂಚಿಪ್ಪ ಶ್ರೀ ಒಡಿಯೂರು ರಥೋತ್ಸವ ತುಳುನಾಡ ಜಾತ್ರೆ ತುಳು ಸಾಹಿತ್ಯ ಸಮ್ಮೇಳನ ಈ ಲೆಸಿಡ್ ಈತನೇಟ ತುಳುನಾಡದ ಸಾಹಿತ್ಯ ಪರಂಪರೆ ಈ ವಿಚಾರದ ಬಗ್ಗೆಟ್ಟು ಪಾತಿರ್ನಾರು ಶ್ರೀಮತಿ ಮಲ್ಲಿಕಾ ಜೇರೈ ಗುಂಡ್ಯಡ್ಕ.
2: ಹಾಯ್ ನಮಸ್ಕಾರ, ಯಾನ್ ನಿಕಲ್ನ ಅರ್ಜುನ್ ಕಾಪಿ ಕಾರ್ಡ್.
3: ನಮಸ್ಕಾರ, ಯಾನ್ ನಿಕಲ್ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತೇರೊಂದಲ್ಲ.
4: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮಿ ತಂಡ ಕುಡ್ಲ.
5: ನಮಸ್ಕಾರ, ಯಾನ್ ನಿಕಲ್ ತಿಲಕದ ಬಳ್ಳಿ ದೇವದಾಸ್ ಕಾಪಿ ಕಾರ್ಡ್.
6: ನಮಸ್ಕಾರ, ಯಾನ್ ನಿಕಲ್ ತಿನ ಕುಸಲ್ದರ್ ಸಿನ್ನ ವಿಂಡಿ ಪಡೇಲ್
7: ನಿಖರ್ ಕಿನೊಂದು ಪ್ಲೇ 107.8 FM ರಂಗರಂಗದ ಬದು.
8: ಬಹುಮುಖ ಬಾಲ ಪ್ರತಿಭೆ ಯಶ್ವಿತ್ ಎಚ್ ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.
9: ರೇಡಿಯೋ ಸಾರಂಗ್ ನಿಕ್ಲು ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನ ದುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನೊಂದು ಬರ್ಕಾ.

ಈತನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲಿನ ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಬಹುಮುಖ ಬಾಲಪ್ರತಿಭೆ ಯಶ್ವಿತ್ ಎಚ್ ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಬಾಲಪ್ರತಿಭೆ ಯಶ್ವಿತ್ ಎಚ್ ವೇಣೂರು ಇವರ ಜೊತೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: ಬಹುಮುಖ ಬಾಲ ಪ್ರತಿಭೆ ಯಶ್ವಿತ್ ಎಚ್ ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364240949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ಪಿತ್ತ ಅನ್ನೋ ಶಬ್ದ ಕೇಳಿದ ತಕ್ಷಣ ಬಹಳಷ್ಟು ಜನರು ಹೇಳೋದೇನು ಅಂತಂದ್ರೆ, ನಮ್ಮ ವೈರಿಗೋದು ಬೇಡ ಅಂತ. ಅಂದ್ರೆ ಪಿತ್ತ ಅಂದ್ರೆ ಕೆಟ್ಟದ್ದು, ಪಿತ್ತ ಅಂದ್ರೆ ಶತ್ರು, ಪಿತ್ತ ಅಂದ್ರೆ ರಾಕ್ಷಸ ಅನ್ನೋ ಒಂದು ಕಲ್ಪನೆ ಅಥವಾ ಫೀಲಿಂಗ್ ನಮಗೆ ಇದೆ. ಹಾಗಲ್ಲ, ಇವತ್ತು ನಾವು ಪಿತ್ತ ದೋಷ ಅಂದ್ರೆ ನಿಜವಾಗಿ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಅದ್ರ ಗುಣಗಳೇನು, ಅದರ ಕೆಲಸಗಳೇನು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳುವ. ಪಿತ್ತ ಅನ್ನೋ ಅಂದ್ರೆ ಎಸಿಡಿಟಿ, ಹುಳಿ ತೇಗ್ ಬರೋದು ಅನ್ನುವ ಕಲ್ಪನೆಯನ್ನು ದಯವಿಟ್ಟು ಬಿಟ್ಬಿಡಿ. ಸೊ ಪಿತ್ತ ಅನ್ನೋ ಶಬ್ದದ ಅರ್ಥ ಒಂದು ತಪ, ತಪ ಅನ್ನೋ ಶಬ್ದದಿಂದ ಪಿತ್ತ ಅಂತ ಬಂದಿದೆ ಅಂತ. ತಪ ಅಂತಂದ್ರೆ ಬಿಸಿ ಅಥವಾ ಸುಡತ್ತೆ ಅನ್ನೋ ಅರ್ಥ. ಹಾಗೆ ಪಿತ್ತ ಅನ್ನೋ ಶಬ್ದದ ಅರ್ಥ ಏನು ಅಂತಂದ್ರೆ, ಅಪಿದೀಯತೆ ಪ್ರಾಕೃತಾವಸ್ಥೆಯ ರಕ್ಷತೆ ವಿಕೃತಾವಸ್ಥೆಯ ನಾಶ್ಯತೆ ವಾ ಶರೀರಂ ಇತಿ ಅಂತ. ಅಂದ್ರೆ ಪ್ರಾಕೃತಾವಸ್ಥೆಯಲ್ಲಿ ರಕ್ಷಣೆಯನ್ನ ಕೊಡತ್ತೆ, ವಿಕೃತಾವಸ್ಥೆಗೆ ಹೋದ್ರೆ, ವಿಕೃತ ಆದ್ರೆ ಅದು ಪಿತ್ತ ಹೆಚ್ಚು ಕಡಿಮೆ ಆದ್ರೆ ನಾಶ ಮಾಡತ್ತೆ ಶರೀರವನ್ನ ಅಂತ, ಅದೇ ಪಿತ್ತ ಅಂತ. ಸೊ ಪಿತ್ತದ ಗುಣಗಳ ಬಗ್ಗೆ ನಾವು ತಿಳ್ಕೊಳ್ಳುವ. ಪಿತ್ತ ಜಲ ಮತ್ತೆ ಅಗ್ನಿಮಹಾಭೂತದಿಂದ, ಜಲ ಮತ್ತೆ ಅಗ್ನಿಯಿಂದ ಆಗಿದೆ ಅನ್ನೋದು ನಾವು ತಿಳ್ಕೊಂಡಿದ್ದೀವಿ. ಸೊ ಈ ಜಲ ಮತ್ತೆ ಅಗ್ನಿಮಹಾಭೂತ ಆಗಿರೋದ್ರಿಂದ ಆ ಗುಣಗಳನ್ನು ನಾವು ಪಿತ್ತದಲ್ಲಿ ಕಾಣಬಹುದು. ಪಿತ್ತದ ಗುಣದ ಶ್ಲೋಕ ಏನ್ ಹೇಳುತ್ತೆ ಅಂತಂದ್ರೆ, ಪಿತ್ತಂ ಸಸ್ನೇಹ ತೀಕ್ಷ್ಣೋಷ್ಣಂ ಲಘು ವಿಸ್ರಂ ಸರಂ ದ್ರವಂ. ಪಿತ್ತ ಸಸ್ನೇಹ ಅಂದ್ರೆ ಸ್ವಲ್ಪ ಮಟ್ಟಿಗೆ ಸ್ನೇಹ ಅಂದ್ರೆ ಅಂಟುವಿಕೆಯ ಗುಣ, ಜಿಡ್ಡಿನ ಅಂಶ ಪಿತ್ತಕ್ಕಿದೆ ಅಂತ. ನಾವು ವಾತದ ಬಗ್ಗೆ ತಿಳ್ಕೊಳ್ಳುವಾಗ ರೂಕ್ಷ ಅಂತ ಕೇಳಿದ್ವಿ. ರೂಕ್ಷ ಅಂದ್ರೆ ಡ್ರೈ, ವಾತ ಡ್ರೈ ಮಾಡತ್ತೆ, ಪೂರ್ತಿಯಾಗಿ ನಮ್ಮನ್ನು ಒಣಗಿಸತ್ತೆ ಅಂತ. ಹಾಗೆ ಪಿತ್ತ ಸಸ್ನೇಹ, ಸ್ವಲ್ಪ ಮಟ್ಟಿಗೆ ಅದು ಜಿಡ್ಡಿನ ಅಂಶವನ್ನ ಹೊಂದಿದೆ, ಅಂದ್ರೆ ಅಷ್ಟು ಡ್ರೈ ಮಾಡೋದಿಲ್ಲ. ಸಸ್ನೇಹಂ ತೀಕ್ಷ್ಣಂ, ತೀಕ್ಷ್ಣ ಅಂದ್ರೆ ನಿಮಗೆ ವಾತದೋಷದ ಬಗ್ಗೆ ನಾನು ಹೇಳುವಾಗ ಸೂಕ್ಷ್ಮ ಅಂತ ಹೇಳಿದ್ದೆ, ಅಂದ್ರೆ ಎಲ್ಲಿ ಬೇಕಾದರೂ ಪೆನೆಟ್ರೇಟ್ ಆಗತ್ತೆ ಅಂತ. ಪಿತ್ತ ಹಾಗಲ್ಲ, ಅದಕ್ಕೆ ತೀಕ್ಷ್ಣ ಗುಣ ಇದೆ. ತೀಕ್ಷ್ಣ ಅಂತಂದ್ರೆ ಅದು ಸುಟ್ಟು ಒಳಗೆ ಹೋಗತ್ತೆ ಅಂತ. ಅಂದ್ರೆ ಈಗ ನೀವೊಂದು ಸೂಜಿ ಅಂತ ಇಟ್ಕೊಳ್ಳಿ, ಅದನ್ನ ಯಾವುದೋ ಒಂದು ಟಫ್ ಇದಕ್ಕೆ ಅದನ್ನು ಒಳಗೆ ತೂರಿಸ್ಬೇಕು. ನಿಮಗೆ ಸೂಜಿಯನ್ನು ಒಳಗೆ ಹಾಕಿದ್ರೆ ಅಥವಾ ಯಾವುದೋ ಒಂದು ಕಬ್ಬಿಣ ತುಂಡನ್ನು ಒಳಗೆ ಹಾಕಿದ್ರೆ ಹೋಗ್ತಾ ಇಲ್ಲ, ಆವಾಗ ನೀವು ಅದನ್ನು ಬಿಸಿ ಮಾಡಿ ಹಾಕಿದರೆ ಒಳಗೆ ಹೋಗುತ್ತೆ. ಹಾಗೆ ಪಿತ್ತದ ಆ ಬಿಸಿ ಗುಣದಿಂದಾಗಿ ಅಥವಾ ಆ ಉಷ್ಣ ಅಂದರೆ ಈ ಅಗ್ನಿಯ ಗುಣದಿಂದಾಗಿ ಅದು ತೀಕ್ಷ್ಣವಾಗಿ ಒಳಗಡೆ ಹೋಗುತ್ತೆ ಅಥವಾ ತೀಕ್ಷ್ಣ ಗುಣ ಇದೆ ಅಂತ. ಉಷ್ಣಂ ತೀಕ್ಷ್ಣಂ ಉಷ್ಣಂ, ಉಷ್ಣ ಗುಣ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನನಗೆ ಹೀಟ್ ಆಗುವಂಥ ಐಟಮ್ ತಗೊಂಡಾಗಲ್ಲ ಪಿತ್ತ ಹೆಚ್ಚಾಗತ್ತೆ ಅಂತ ಎಲ್ಲ ಹೇಳ್ತಾರಲ್ಲ. ಹಾಗೆ ಪಿತ್ತಂ ಸಸ್ನೇಹ ತೀಕ್ಷ್ಣೋಷ್ಣಂ ಲಘು, ವಾತದ ಥರನೇ ಇದು ಕ್ವಾಲಿಟಿಯಲ್ಲಿ ಲೈಟ್. ವಾತದೋಷ ಈ ಆಕಾಶ ಮತ್ತು ವಾಯು ಮಹಾಭೂತದಿಂದ ಆಗಿದೆ, ಹಾಗಾಗಿ ಅದು ಅಂದರೆ ಆಕಾಶ ಅಂದರೆ ನಿರ್ವಾತ ಪರಿಸ್ಥಿತಿ, ಅಲ್ಲಿ ಏನೂ ಇಲ್ಲ. ವಾಯು ಅಂತಂದರೆ ಗಾಳಿ, ಅವೆರಡೂ ಇರುವಾಗ ಸಹಜವಾಗಿ ಲಘುವಾಗಬೇಕಾಯಿತು. ಇದು ಬೆಂಕಿ ಮತ್ತು ನೀರು ಇರುವಂಥದ್ದು, ಹಾಗಾಗಿ ಅದರಷ್ಟು ಲಘು ಅಲ್ಲ, ಆದರೆ ಇದು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಲೈಟ್ ಕ್ವಾಲಿಟಿಯನ್ನು ಹೊಂದಿದೆ. ಹಾಗಾಗಿ ನಾವು ಯಾವ್ಯಾವಾಗ ತುಂಬ ಲೈಟ್ ಅಂದರೆ ಈಸಿಲಿ ಡೈಜೆಸ್ಟೇಬಲ್ ಫುಡ್ ತಗೊಳ್ತೀವೋ, ಯಾವ್ಯಾವಾಗ ಉಷ್ಣ ಆಗುವಂಥ ಉಷ್ಣ ಗುಣ ಇರುವಂಥ ಫುಡ್ ತಗೊಳ್ತೀವೋ ಆವಾಗ ಪಿತ್ತ ದೋಷ ಹೆಚ್ಚಾಗತ್ತೆ. ಯಾವ್ಯಾವಾಗ ನಾವು ಹೆವಿ ಫುಡ್ ತಿಂತೀವೋ, ಹೆವಿ ಕ್ವಾಲಿಟಿ ಇರುವಂಥದ್ದು, ಉದಾಹರಣೆಗೆ ಉದ್ದು ತುಪ್ಪ ಇಂತಹ ಹೇಳಿ ಹೆವಿ ಗುಣ ಇರುವಂಥ ಐಟಮ್ಸ್ ತಿಂತೀವೋ, ಯಾವ್ಯಾವಾಗ ತಂಪು ಗುಣವನ್ನು ಹೊಂದಿರುವಂಥದ್ದು ಹಾಲು ಬೆಣ್ಣೆ ತುಪ್ಪ ತಿಂತೀವೋ ಆವಾಗ ಪಿತ್ತ ದೋಷ ಶಮನ ಆಗತ್ತೆ, ಕಡಿಮೆ ಆಗತ್ತೆ. ವಿಸ್ರಂ, ವಿಸ್ರಂ ಅಂದರೆ ಅದರ ನಿಜವಾದ ಅರ್ಥ ಕೆಟ್ಟ ಸ್ಮೆಲ್ ಅಂತ. ಅಂದರೆ ಕೆಟ್ಟ ಸ್ಮೆಲ್ ಇದೆ ಇದಕ್ಕೆ ಅಂತ. ಅಂದರೆ ಈಗ ನಮ್ಮ ದೇಹದಲ್ಲಿ ಯಾವ್ಯಾವುದಕ್ಕೆ ನಾವು ಸ್ಮೆಲ್ ಅಂದರೆ ಕೆಟ್ಟದಾಗಿದೆ ಅಂತ ಹೇಳ್ತೀವೋ ಅಲ್ಲೆಲ್ಲ ಪಿತ್ತದ ಇನ್ವಾಲ್ವ್ಮೆಂಟ್ ಇದೆ ಅಂತ ಅರ್ಥ. ಈಗ ಅದು ಮೋಷನ್ ಇರಬಹುದು ಅಥವಾ ಕೆಟ್ಟ ಬಾಯಿ ವಾಸನೆ ಇರಬಹುದು, ಅಲ್ಲೆಲ್ಲ ನಾವು ಪಿತ್ತದ ಇನ್ವಾಲ್ವ್ಮೆಂಟನ್ನು ನೋಡಬಹುದು. ಅಥವಾ ಕೀವು, ಕೀವಿನಲ್ಲಿ ಇದಿರಬಹುದು ಅವೆಲ್ಲ. ಇದು ಕೀವು ಬರೋದು ವಿಕೃತಾವಸ್ಥೆಯಲ್ಲಾಯಿತು, ಆದರೆ ಪ್ರಾಕೃತಾವಸ್ಥೆಯಲ್ಲಿಯೂ ಕೂಡ ಅಂದರೆ ಎಲ್ಲ ಸರಿಯಾಗಿ ನಡೀತಾ ಇದ್ದರೂ ಅತ್ಯಂತ ಹೆಲ್ದಿ ಮನುಷ್ಯ ಅಂತ ಆದರೂ ಕೂಡ ಅವನಲ್ಲಿ ಬೆವರು ವಾಸನೆ ಬರುತ್ತೆ, ಮೋಷನ್ ವಾಸನೆ ಬರುತ್ತೆ, ಮೂತ್ರದಲ್ಲಿ ವಾಸನೆ ಇರುತ್ತೆ. ಸೊ ಇದೆಲ್ಲದಕ್ಕೆ ಕಾರಣ ಪಿತ್ತದೋಷ ಅಂತ. ವಿಸ್ರಂ ಸರಂ ದ್ರವಂ, ಸರಂ ಅಂದ್ರೆ ಹರಿತದೆ. ನಾವು ವಾತದ ಬಗ್ಗೆ ಮಾತಾಡುವಾಗ ಚಲ ಅಂತ ಹೇಳ್ತಿದ್ವಿ, ಚಲ ಅಂತಂದ್ರೆ ಎಲ್ಲಿ ಬೇಕಾದ್ರೂ ಚಲಿಸ್ಕೊಂಡು ಹೋಗುತ್ತೆ ಅಂತ. ಅದೇ ಇಲ್ಲಿ ಸರ, ಸರ ಅಂದ್ರೆ ಹರಿತದೆ, ನದಿ ತರ ಹರಿತದೆ ಅಂತ ಅರ್ಥ. ದ್ರವಂ, ದ್ರವದಲ್ಲಿ ದ್ರವ ಇದರಲ್ಲಿದೆ ಅಂತ. ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ, ಬಹುತೇಕ ನಾವು ಪಿತ್ತವನ್ನು ಶಮನ ಮಾಡಲಿಕ್ಕೆ ಕೊಡುವಂತಹ ದ್ರವ್ಯಗಳಿವೆಯಲ್ಲ ಅವ್ರ ಪರಿಮಳ ಚೆನ್ನಾಗಿರುತ್ತೆ ನೋಡಿ. ಇದರ ಗುಣದ ವಿರುದ್ಧವಾಗಿ ಕೊಡುವಂಥದ್ದು ನಾವು ಪಿತ್ತಕ್ಕೆ ಶೀತ ಗುಣ ಇರುವಂಥದ್ದನ್ನು ಕೊಟ್ಟರೆ, ಆಮೇಲೆ ಸ್ವಲ್ಪ ಡೈಜೆಷನ್ಗೆ ಹೆವಿ ಇರುವಂಥದ್ದನ್ನು ಕೊಟ್ಟರೆ, ಅಂದರೆ ಹೆವಿ ಗುಣ ಗುರು ಗುಣ ಇರುವಂಥದ್ದನ್ನು ಕೊಟ್ಟರೆ, ಸ್ವಲ್ಪ ಪರಿಮಳ ಬರುವಂಥದ್ದನ್ನು ಕೊಟ್ಟಾಗಲೂ ಕೂಡ ಪಿತ್ತ ಶಮನ ಆಗುತ್ತೆ. ಉದಾಹರಣೆಗೆ ಸೊಗದೆ ಬೇರು, ಮಂಜಿಷ್ಟ ಅಥವಾ ಮಡಿವಾಳ ಬೇರು, ಅಥವಾ ನಾವು ಲಾವಂಚ ಅಂತ ಹೇಳ್ತೀವಲ್ಲ, ಇಂಥವೆಲ್ಲ ಅಂದರೆ ಈ ಶ್ರೀಗಂಧ ಇವೆಲ್ಲ ಪಿತ್ತ ಶಮನ ಮಾಡುವಂಥದ್ದು. ಇಲ್ಲಿ ವಿಸ್ರ ಅಂತ ಗುಣ ಇದೆ, ಅಂದರೆ ವಿಸ್ರ ಅಂತಂದರೆ ಕೆಟ್ಟ ವಾಸನೆ. ಈಗ ನಾವು ಒಳ್ಳೆಯ ವಾಸನೆ ಇರುವಂತಹ ದ್ರವ್ಯಗಳನ್ನು ಕೊಟ್ಟಾಗ ಪಿತ್ತ ಶಮನ ಆಗತ್ತೆ. ನಾನು ಹೇಳಿದ್ದು ಮೂರು ನಾಲ್ಕು ಉದಾಹರಣೆ ಅಷ್ಟೇ, ಇನ್ನೂ ಬೇಕಾದಷ್ಟು ಉದಾಹರಣೆಗಳಿವೆ. ನೀವು ಎಲ್ಲೆಲ್ಲಿ ಒಳ್ಳೊಳ್ಳೆಯ ವಾಸನೆ ಇರುವಂತಹ ಒಳ್ಳೆಯ ಪರಿಮಳ ಬರುವಂತಹ ದ್ರವ್ಯಗಳನ್ನು ಕೊಡ್ತೀವೋ ಆವಾಗ ಪಿತ್ತ ಶಮನ ಆಗುತ್ತೆ. ಎಂಥ ಅದ್ಭುತ ನೋಡಿ. ಪಿತ್ತ ದೋಷದಿಂದಾಗಿ ಚರ್ಮ ಸಮಸ್ಯೆ ಆದರೆ, ದೇಹದಲ್ಲಿ ಕೀವು ಬರ್ತಾ ಇದ್ರೆ, ಅಂಥದ್ರಲ್ಲೆಲ್ಲ ಈ ಶ್ರೀಗಂಧ, ಶುದ್ಧ ಶ್ರೀಗಂಧ ಅಥವಾ ಸೊಗದೆ ಬೇರು ಇವೆಲ್ಲ ತುಂಬ ಹೆಲ್ಪ್ ಆಗುವಂಥವು. ಇದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಈ ಥರದ ಗುಣಗಳ ಬಗ್ಗೆ ತಿಳ್ಕೊಳ್ಳೋದು, ಈಗ ನಿಮಗೆ ನಾನು ಹೇಳಿದ್ದು ಆಯುರ್ವೇದದಲ್ಲಿ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಬೇಕಾದ ಒಂದು 5% ಆದರೂ ಇದು ಕೂಡ ಇದೆಲ್ಲ ಗೊತ್ತಿದ್ದರೆ ನಿಮಗೆ ಆಯುರ್ವೇದ ಅಂದರೆ ಏನು ಅನ್ನೋದು ಅರ್ಥ ಆಗತ್ತೆ. ಈಗ ಪಿತ್ತದ ಕರ್ಮಗಳ ಬಗ್ಗೆ ತಿಳ್ಕೊಳ್ಳೋಣ. ಪಿತ್ತಂ ಪಕ್ತ್ಯೂಷ್ಮ ದರ್ಶನೈ ಕ್ಷುತ್ರುಟ್ ರುಚಿ ಪ್ರಭಾ ಮೇಧಾಧಿ ಶೌರ್ಯ ತನುಮಾರ್ಧ ವೈಹಿ. ಇದು ಪಿತ್ತದ ಕೆಲಸಗಳು. ಪಕ್ತಿ, ಪಕ್ತಿ ಅಂತಂದರೆ ಪಚನ ಮಾಡತ್ತೆ. ಇದರಲ್ಲಿ ಎರಡು ಮೂರು ಅರ್ಥ ಇದೆ. ಅಂದರೆ ನಾವು ತೆಗೆದುಕೊಂಡಿರುವಂಥ ಆಹಾರವನ್ನು ಪಚನ ಮಾಡುತ್ತೆ ಅನ್ನೋದು ಒಂದು. ಆ ಜೀರ್ಣ ಆದ ನಂತರ ನಮ್ಮ ಧಾತುಗಳಿಗೆ ಸಿಗಬೇಕಲ್ಲ, ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ, ಇವುಗಳಿಗೆಲ್ಲ ಸಿಗಬೇಕು, ಧಾತುಗಳಿಗೆ ಸಿಗಬೇಕು, ನಮ್ಮ ಮೂಳೆ, ಮಾಂಸಖಂಡಗಳು, ರಕ್ತ, ಇದೆಲ್ಲ ರೆಡಿಯಾಗಬೇಕು ಅಂತ ಆದರೆ ಆವಾಗ ಆ ಆಹಾರ ಪಚನ ಆಗಿರುವಂಥ ಆಹಾರವನ್ನು ನಾವು ಅದಕ್ಕೆ ಟ್ರಾನ್ಸ್ಫಾರ್ಮ್ ಮಾಡಬೇಕಲ್ಲ. ಅದು ರಕ್ತ ಆಗಬೇಕಲ್ಲ, ಅದು ಮೂಳೆ ಆಗಬೇಕಲ್ಲ ಅಲ್ವಾ, ಅದು ವೀರ್ಯ ಆಗಬೇಕಲ್ಲ. ಅದು ಆಗಬೇಕು ಅಂತಾದರೆ, ಅದು ಆ ಥರ ಒಂದು ಕನ್ವರ್ಷನನ್ನು ಪಡ್ಕೊಳ್ಬೇಕು ಅಂತಂದರೆ ಅಲ್ಲಿ ಕೂಡ ಪಿತ್ತ ಬೇಕು. ಯಾವಾಗ ಪಿತ್ತ ಸರಿ ಇರೋದಿಲ್ವೋ, ಯಾವಾಗ ಅಗ್ನಿ ಸರಿ ಇರೋದಿಲ್ವೋ, ಯಾವಾಗ ಅಗ್ನಿ ಮಾನ್ಯ ಆಗತ್ತೋ ಆವಾಗ ಇದು ಯಾವ ಕೆಲಸವೂ ಸರಿಯಾಗೋದಿಲ್ಲ. ಆವಾಗ ಹಲವಾರು ರೀತಿಯ ಸಮಸ್ಯೆಗಳು, ತೊಂದರೆಗಳು, ರೋಗಗಳು, ಧಾತುಗಳು ಸರಿಯಾಗಿ ರೆಡಿಯಾಗೋದಿಲ್ಲ, ಹಲವಾರು ಸಮಸ್ಯೆಗಳಾಗ್ತವೆ. ಹಾಗಾಗಿ ಇಲ್ಲಿ ಪಚನ ಅನ್ನೋ ಶಬ್ದದ ಅರ್ಥ ತುಂಬ ಇಂಪಾರ್ಟೆಂಟ್. ಪಿತ್ತ ನಮಗೆ ಇದೇ ಕಾರಣಕ್ಕೆ ಬೇಕು. ಪಿತ್ತ ಇಲ್ಲಾಂದರೆ ನಾವು ಬದುಕಲಿಕ್ಕೆ ಸಾಧ್ಯ ಆಗೋದೇ ಇರೋದು ಇದೇ ಕಾರಣಕ್ಕೆ. ಪಕ್ತಿ ಊಷ್ಮ ಅಂದರೆ ಉಷ್ಣತೆಯನ್ನು ಕಾಪಾಡಿಕೊಳ್ಳುತ್ತೆ, ನಮ್ಮ ದೇಹಕ್ಕೆ ಬೇಕಾದ ಉಷ್ಣತೆಯನ್ನು ಪಿತ್ತ ಕೊಡುತ್ತೆ. ಪಿತ್ತ ಕಡಿಮೆ ಆಗೋಯಿತು ಅಂದರೆ ಉಷ್ಣತೆ ಕಡಿಮೆ ಆಗುತ್ತೆ, ಆವಾಗ ಸಮಸ್ಯೆ ಆಗುತ್ತೆ. ಪಿತ್ತ ಸಿಕ್ಕಾಪಟ್ಟೆ ಹೆಚ್ಚಾಯಿತು ಅಂದರೆ ದೇಹದ ಉಷ್ಣತೆ ಹೆಚ್ಚಾಗತ್ತೆ, ತೊಂದರೆ ಆಗತ್ತೆ. ಪಿತ್ತಂ ಪಕ್ತ್ಯೂಷ್ಮ ದರ್ಶನೈಹಿ, ನಾವು ನೋಡಬೇಕು ಅಂದರೆ ಅದಕ್ಕೆ ಪಿತ್ತ ಬೇಕು. ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತಾದರೆ ನಿಮ್ಮ ಕಣ್ಣೊಳಗಿರುವಂಥ ಆಲೋಚಕ ಪಿತ್ತ ಸರಿಯಾಗಿ ಕೆಲಸ ಮಾಡ್ತಾ ಇದೆ, ಇಲ್ಲ ಅಂದರೆ ನಿಮಗೆ ನೋಡಲಿಕ್ಕೆ ಆಗ್ತಿರಲಿಲ್ಲ ಅಂತ ಅರ್ಥ. ಪಿತ್ತಂ ಪಕ್ತ್ಯೂಷ್ಮ ದರ್ಶನೈಹಿ ಕ್ಷುತ್ ತೃಟ್ ಅಂದರೆ ಹಸಿವೆಯನ್ನು ಉಂಟು ಮಾಡುತ್ತೆ, ಬಾಯಾರಿಕೆಯನ್ನು ಉಂಟು ಮಾಡುತ್ತೆ. ಅಂದರೆ ನಮ್ಮ ದೇಹಕ್ಕೆ ಬೇಕಾದ ಅದೆಲ್ಲ ಫಂಕ್ಷನ್ಸ್ ಅನ್ನೋದು ನೋಡ್ಕೊಳ್ಳುತ್ತೆ. ಹಸಿವೆ ಆಗಲಿಕ್ಕೆ ಏನೇನು ಫಂಕ್ಷನ್ ಆಗಬೇಕು ಅದೆಲ್ಲವನ್ನು ಇದು ನೋಡ್ಕೊಳ್ಳುತ್ತೆ. ಕ್ಷತ್ರುಟ್ ರುಚಿ, ಆಹಾರದಲ್ಲಿ ರುಚಿಯನ್ನು ಕೊಡುತ್ತೆ, ನಾಲಿಗೆಯನ್ನು ಸರಿ ಮಾಡುತ್ತೆ. ಪ್ರಭಾ, ದೇಹಕ್ಕೊಂದು ಕಾಂತಿಯನ್ನು ಕೊಡುತ್ತೆ. ನಮ್ಮ ಸುತ್ತಲೂ ನಮ್ಮ ಚರ್ಮದಲ್ಲಿ ಭ್ರಾಜಕ ಪಿತ್ತ ಇದೆ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ. ಭ್ರಾಜಕ ಪಿತ್ತ ಅಂದರೆ ಆ ಪ್ರಭೆಯನ್ನು ಕೊಡುತ್ತೆ, ನಾವು ಕಾಂತಿ ಇದೆ ಅಂತ ಹೇಳ್ತೀವಲ್ಲ ಅದನ್ನು ಕೊಡುತ್ತೆ ಅಂತ. ಪ್ರಭಾ ಮೇಧ, ಮೇಧ ಅಂದರೆ ಬುದ್ಧಿ ಸರಿಯಾಗಿ ಕೆಲಸ ಮಾಡುತ್ತೆ. ಧೀ ಅಂದರೆ ಆ ಏನು ಧೈರ್ಯ ಅಂತ ನಾವು ಹೇಳ್ತೀವಲ್ಲ, ಅಥವಾ ಏನನ್ನಾದರೂ ಮಾಡುವ ಒಂದು ಆ ಶಕ್ತಿಯನ್ನು ಕೊಡೋದು ಪಿತ್ತ. ಯಾರಿಗೆ? ಸಾಧಕ ಪಿತ್ತ, ಹೃದಯದಲ್ಲಿರುವ ಒಂದು ಸಾಧಕ ಪಿತ್ತ. ಅಥವಾ ಆ ಪಿತ್ತ ಸರಿಯಾಗಿ ಕೆಲಸ ಮಾಡೋದಿಲ್ವೋ, ಪಿತ್ತ ಫುಲ್ ಕಡಿಮೆ ಆಗಿಬಿಡುತ್ತೋ, ಆವಾಗ ಅವನಿಗೆ ಆ ಧೈರ್ಯ ಅಥವಾ ಮೇಧಾಶಕ್ತಿ, ಯೋಚನೆ ಮಾಡುವ ಕೆಪ್ಯಾಸಿಟಿ, ಬುದ್ಧಿಶಕ್ತಿ ಕಡಿಮೆ ಆಗಿಬಿಡುತ್ತೆ. ಮೇಧಾ ಧಿ ಶೌರ್ಯ, ಆ ಶೌರತ್ವ ಅದ ಹೇಳಿದ್ನಲ್ಲ, ಶೌರ್ಯ ತನು ಮಾರ್ಧವೈಹಿ, ದೇಹದಲ್ಲಿರುವಂಥ ಮಾರ್ಧವತೆಯನ್ನು ಕೂಡ ಅಂದರೆ ಮೃದುತ್ವವನ್ನು ಕೂಡ ಇದು ನೋಡಿಕೊಳ್ಳುತ್ತೆ. ಕಫದೋಷ ಕಠಿಣವಾದ್ದು, ಅದು ಗಟ್ಟಿ. ಯಾಕೆಂದರೆ ಪೃಥ್ವಿ ಅಂದರೆ ಭೂಮಿ, ಮತ್ತು ಪೃಥ್ವಿ ಅನ್ನೋದಕ್ಕಿಂತ ಭೂಮಿ ಅನ್ನೋದಕ್ಕಿಂತ ಗಟ್ಟಿ, ಮತ್ತು ಈ ಜಲಮಹಾಭೂತಗಳನ್ನು ಸೇರಿದ ಆಗಿರುವಂಥದ್ದಾಗಿರೋದ ಕಫಗಟ್ಟಿ. ವಾತ ನಮಗೆ ಗೊತ್ತಿದೆ, ಅದೊಂಥರ ಗಾಳಿ ಥರ. ಆದರೆ ಇದು ದೇಹಕ್ಕೆ ಮೃದುತ್ವವನ್ನು ಕೊಡಲಿಕ್ಕೆ ಈ ಪಿತ್ತ ಹೆಲ್ಪ್ ಮಾಡುತ್ತೆ. ಸೊ ನಾವಿವತ್ತು ಪಿತ್ತದ ಡೆಫಿನೇಷನ್ ತಿಳ್ಕೊಂಡ್ವಿ, ಪಿತ್ತದ ಗುಣಗಳ ಬಗ್ಗೆ ತಿಳ್ಕೊಂಡ್ವಿ, ಪಿತ್ತ ಏನೇನು ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಒಂದು ಮಟ್ಟಿಗೆ ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಧನ್ಯವಾದ.

ಛೇ, ಈ ಗಸಲಿನ ಚಿಂತ ನಮಗ ಪಕ್ಕ ಕೊಡ್ತಾತ. ಹಾಂ ಕಿತೆ ಕೊರು ಮಗ ಯೋ ತಾಳ್ ನಿಯಂತ್ರಣ ಕೊರಂಗ್ ಜಾಯಿನಂತ.

ಎದುರು ಮುನಸರ್ ಸಂ ಫ್ರಾನ್ಸಿಸ್ ಆಸಿಸ್ ಇಚ್ಚ ಜೀವಿತವೇರ್ ವಿಂಡ್ಲಲೋ ಝಗ್ ವಣ್ಮುಳ್ಳೋ ಸುಬಿತ್ ನಟಕಮಿ ಐಕಲೋ ಅದಾ ಏಕವ್ಯ ಏಕ್ ಸುಬಿತ್ ಕೊಂಗ್ನಿ ಪೋದ್ ಯಾ ಪೋದ ಸಂಗಿ ಐಸು ಕೊಂಗ್ನಿ ಪ್ರಸರಂಗ ಸರ್ಸಂತ ಪರತ್ ಮೆಳ್ತಾ ಮುಕ್ಲೆ ಕೊಂಗ್ನಿ ಪ್ರಸರನ್ ಐಕತ್ರವ ರೇಡಿಯೋ ಸಾರಂಗಿ 107.8 FM ರಂಗ್ ರಂಗಾಲ್ಚಿನಿ.

0: ಓಹೋ, ಬ್ಯಾರಿಂಗರ್ ಕೇದಳ ಇಲ್ಲ
1: ಆವನು ವರ್ಷ ತೀಸಲಿಂಗ
0: ಸಂಸಾರ ಅರಿಯೋ ನೈ ರೇಪ
1: ಅನಿ
0: ಬ್ಯಾರ್ ಇಂತ ಅವ್ನು ಕೆದಳ ಇಲ್ಲ ಈಗ
1: ಬ್ಯಾರ್ ಇಂತ ಅವ್ನಿ ಬ್ಯಾರ್ ಇಂತ ಅವ್ನು ಏಕ ಹಪ್ತದಲ್ಲೋ
0: ಏ ಕಾಯಿ ಕಾಜರ್ ಹಚ್ಚಿ ಆಲೋಚನೆ ಮುಣಿ ಆಸಾಗಿ
1: ಕಾಜರ್ ಜೈ ಜಮಣ ಆಸ ಏನ್ ತುಜಾ ಗುಂತಾರ ಕೈ ಬರೇ ಚೇಡು ಆಸ
0: ಆಸಾತ್ ಆಸಾತ್ ಅಳೆ ಆತ ಮಾತ್ರ ಮುಜಲಾಗಿ ಚೇಡು ಅಂಚೋ ಏಕ ತಿನ್ ಚಾರ್ ಫೋಟೋ ಮಾತ್ರ ಸಾತ್ ಅಳೆ ಏ ದಿವೋಡ್ ಮೇರಿ ಚೇನ್ ದೂ ಟೇರಿ
1: ಆ ಏ ದಿವಡ ಬರೀ ಕಸ
0: ಅಳೆ ಅನೇಕ ಏ ಅಂಸಾಣ ಲಿಲ್ಲಿ ಚಿದು ಅಲ್ಲಿ
1: ಆ ವೈ ತಿ ಕ್ಯಾಂಪ್ ಶೇಲ ಅವರಿ ದಿಸ್ತಾ ಏ
0: ಅನಿ ಏ ಗಗ್ರು ಫುಲ್ಲ ಚಿದು ಮಿಲ್ಲ ಆ
1: ಅಚೆ ಪೋಲೆ ಸದಾನ ವೈ ಗಗ್ರ ಬರಿನ್ ಫುಲ್ಲ ಆ
0: ಅನಿ ಏ ನಿಮಾಣೆ ದೆಂಕಳು ಜನ ಚಿದು ಡೈನ
1: ದೆಂಕಳೆ ಅವರಿ ಉಳುವಳೆ ನೇಮು
0: ಪೊಯ್ಲೆ ಪೋಳೆ ರೇಪ ಆ
1: ಜೈ
0: ಬರೇಂಗನ್ ಪೋಳೆ

0: ਤੂੰ ਜਿੱਦੂ ਆਤਾ ਕਰ ਲਿਆ ਸੈ
1: ಕಂಪ್ಯೂಟರ್ ಕ್ಲಾಸ್ ಸಿಕ್ಕಲ್ಲ
0: ಸರ್ ಅಮ್ಮ ತಿಂತೀಯ ಕಂಪ್ಯೂಟರ್ ಕ್ಲಾಸ್ ಇಡ್ತೀಯ ನಿಂತು ಮುಳಿಯಲ್ಲ ಬರೀದ.

ಬಾಲಪ್ರತಿಭೆ ಯಶ್ವಿತ್ ಎಚ್ ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364-20-4949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ಬಾಲಪ್ರತಿಭೆ ಯಶ್ವಿತ್ ಎಚ್ ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364-20-4949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಹಾಯ್ ಹಲೋ ನಮಸ್ಕಾರ ಶ್ರೋತೃಗಳೇ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈಗ ಸಮಯ 3:03. ಕಾರ್ಯಕ್ರಮ ಒಲವಿನ ಹಾಡು. ನಿಮ್ಮ ಜೊತೆ ಮಾತಾಡ್ತಾ ಇರೋದು ನಾನು ಗಾಯತ್ರಿ ನಾನಿಲ್. ಇದೀಗ ಒಂದು ಕರೆ ಉಂಟು, ನೋಡೋಣ. ನಮಸ್ತೆ. ಹಲೋ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್. ಯಾರಿದು?
1: ನಾವು ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್.
0: ಭೀಮನಗೌಡ ಪಾಟೀಲ್ ರದ್ದು ಊಟ ಆಯ್ತಾ? ಮಳೆ ಬಂತಾ?
1: ಮಳೆ ಇಲ್ಲ ರೀ ಮೇಡಮ್, ನಮಗೆ ಬರೀ ಬಿಸಿಲು ಹೊಡಿತದ.
0: ಬರ್ಬೋದು. ನಮಗೂ ಕೂಡ ನಿನ್ನೆ ಮಳೆ ಇತ್ತು, ಇವತ್ತಿಲ್ಲ, ಜೋರು ಬಿಸಿಲು ಉಂಟು. ಹೇಳಿ ಪಾಟೀಲ್ ರೇ, ಯಾವ ಹಾಡು ಕೇಳು ಇವತ್ತು?
1: ಇವತ್ತು ಇದು ಜನ್ಮದ ಜೋಡಿ ಚಿತ್ರದಿಂದ.
0: ಜನ್ಮದ ಜೋಡಿ ಯಾರಿದ್ರು ಅದರಲ್ಲಿ?
1: ಅದರಲ್ಲಿ ಶಿವರಾಜ್ ಕುಮಾರ್
0: ಮತ್ತು ಶ್ವೇತಾ. ಅಲ್ವೇ,
1: ಅದರಲ್ಲಿ ಟೈಮ್ ಟೈಮ್ ಸಾಂಗ್ ಮಾಡ್ರಿ.
0: ಯಾವ ಹಾಡು?
1: ಜೋಡಿ ನೀನು ಕನಕ ಕನಕ.
0: ಹಾ, ಕನಕ ಕನಕ. ಜನುಮದ ಜೋಡಿ ನೀನು ಕನಕ ಕನಕ. ಚಂದದ ಹಾಡು. ಕೇಳಿಸುವ ನಿಮ್ಮ ಹಾಡನ್ನ ಕೇಳಿಸುವ. ನಮಸ್ತೆ. ನಮಸ್ತೆ ನಮಸ್ತೆ. ಹಾ ಹಾ. ಶ್ರೋತೃಗಳೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ 6-3-6-4-0-4-9-4-9. ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್. ಇದೀಗ ಇನ್ನೊಂದು ಕರೆ ಉಂಟು, ನೋಡೋಣ. ನಮಸ್ತೆ. ಹಲೋ.
2: ಹಲೋ, ನಮಸ್ತೆ ಮೇಡಮ್. ಸಂಕಪ್ಪಣ್ಣ ಪಾತ್ರ.
0: ಸಂಕಪ್ಪಣ್ಣಗ್ ನಮಸ್ಕಾರ. ಪಲ್ಲೆ ಓ ಪದಕ್ಕೆ ಹೆಂಗ ಏನಮ್ಮ?
2: ಗಾಯತ್ರಿ ಮೇಡಮ್ ದಾನಿ ಬತ್ತಿಜ್ಜಿ
0: ರೋಷನ್ ಬತ್ತಿತ್ತೀರ?
2: ರೋಷನ್ ಕುಲಶೇಖರ ಬತ್ತಿತ್ತೀರ?
0: ಅಂಚೆ ಇನ್ಯಾನ್ ಬತ್ತೀನಿ.
2: ಅಂಚೆ ನೀವು ಬರ್ಸ ಇಜ್ಜಿ ಅಂಕ್ಲೆ ಮುಗಾಲ ಒಂದು ಮುಂಚೆ ನಡಂಚಿ
0: ಅಂದೆ ಬರುಯೆ ಬರುಯೆ ಬರ್ಸ ಬರುಯೆ. ಒಂದ್ 4 ದಿನ ಬತ್ತನತೆ, ಒಂಚೂರು ರಜೆ ಒಂದೇ ದಿನ.
2: ಒಂತೆ ನೀವು ಒಂದಿನ ಬರ್ತನ ಮೇಡಮ್ ಎರಡು ಬಕ್ಕ ಇಜ್ಜಿ.
0: ನನ್ನ ಬರ್ಪುಣ್ ಗೆತೆ ಪತ್ತನಾಜೆಗೆ.
2: ನಾಗಮಂಡಲ ಪಿಕ್ಚರ್ ಈ ಹಸಿರು ಸಿರಿಯಲ್ಲಿ ಸಂಗೀತ ಕಟ್ಟಿ ಬಂತ ಪದ್ಯ ಉಂಟು.
0: ಈ ಹಸಿರು ಸಿರಿಯಲ್ಲಿ ಸಂಗೀತ ಕಟ್ಟಿ ಬಂತಿರು, ಬಾರಿ ಪೊರ್ಲುದ ಪದ.
2: ಪದ್ಯ ದಯಮಲ್ತ ಪ್ರಸಾರ ಮಲ್ಪಲೆ ಎಂದು ನನ್ನ ಫ್ರೆಂಡ್ ಸಿ ಟಿ ಚಂದ್ರಶೇಖರ್
0: ಅಂದೇ. ಇರ್ನ ಫ್ರೆಂಡ್ ಯಾರು?
2: ಓ,
0: ಇರ್ನ ಫ್ರೆಂಡ್.
2: ಸಾರಂಗ ರೇಡಿಯೋ ನಂಬರ್ ಕೊರ್ನೇನೆ ಆರ್ ಎಂಕ್ ಅಂಚಾದ ಆರ್ ಎಗ್ ಬಕ್ಕ ಕಾರ್ಕಳೆ ಅಮ್ಮಣ್ಣಿ ಅಕ್ಕ ಬಕ್ಕ ವಿಶ್ವನಾಥ್ ಟೈಲರ್ ಸಾಲಿಗ್ರಾಮ ಸತೀಶ್
0: ಆರಡೆ ಇರುವ ಭಾಷೆ ಬಾತಿರ್ನು ಕನ್ನಡ ತುಳು
2: ಕನ್ನಡ ಆರು ಬಂದಿರು. ಈಗ ಗಾಯತ್ರಿ ಮೇಡಮ್ ಬತ್ತನ ದಾನೆ ಎಡ್ಡೆ ಬೈನೆ ಬಡ್ಡೆ ನಿಂಚಪುರ ಬಾತೆ
0: ಅಂದೆ
2: ಐಕ್ಯ ಮಾಡ ಎಂಕಲ ಭಾಷೆ ತುಳು ತುಳು ಪಾತ್ರ ಅಂಚದ ಆರ್ಲ ತುಳು ಪಾತ್ರ ಅಂಚಾದ ಇದೇ ಕನ್ನಡ ಪಾತ್ರ ರಪ್ಚ ಕನ್ನಡದ ಪದ್ಯಕ್ಕೆ ಏನು ಜ್ವರ
0: ಪನ್ಪೆರೆ.
2: ಸರಿ ಪೂರ ಪಂತೇರ
0: ಇನಿ ಕನ್ನಡದನೆ ಪದ ಪನ್ಲೆ
2: ಕೇಂದ್ರ ಬಂದ ಕನ್ನಡದ ಪದ್ಯನೆ ಯಾರು ತುಳು ಪದ್ಯ ಕೆಲವರೇ ಮುಂಪು ಅಂತಾರೆ ತುಳು ಪದ್ಯಕ್ಕೆ ಏನ್ಲೇ ಇರಂದು
0: ಅಂಚ ಅಂಚ
2: ಅಂಚ ಈ ಪದ್ಯನ ದಯಮಂತ ಪ್ರಸಾರ ಮಲ್ಪಲ.
0: ಸಂಕಪ್ಪಣ್ಣ ನಮಸ್ತೆ. ನಮಸ್ತೆ
2: ನಮಸ್ತೆ.
0: ಶ್ರೋತೃಗಳೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳ್ತಾ ಬನ್ನಿ. ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್. ಕಾರ್ಯಕ್ರಮ ಒಲವಿನ ಹಾಡು. ಇದೀಗ ಒಂದು ಚಂದದ ಹಾಡನ್ನ ಕೇಳ್ತಾ ಬರುವ. ಕೇಳ್ತಾ ಇರಿ ರೇಡಿಯೋ ಸಾರಂಗ್.

0: ಊಟ ಮತ್ತೆ ಮೇಡಮ್ ರೈತರಿಗೆ ಒಂದು ಆಹಾರ ಬಂದು ಹೆಚ್ಚಿಂದ್ರಿ ಮೇಡಮ್.
1: ಅಲ್ವೇ, ರೈತರಿಗಂತಲ್ಲ
0: ಯಾವುದೇ ಇರಲಿ
1: ಎಲ್ಲರಿಗೂ.
0: ಏನೇ ಇರಲಿ
1: ಹಾಂ ಹಾಂ
0: ಕೆಲಸ ಮಾಡಿದ್ವಿ ಅಂದ್ರೆ,
1: ಹ್ಞೂ
0: ಕೆಲಸ ಮಾಡಿದ್ರಿ ಯಾವುದೇ ಒಂದು ನೆರಳಿ ಕೂತು ಊಟ ಮಾಡಿದ್ವಿ ಅಂದ್ರೆ ಎಲ್ಲಾನು
1: ಹ್ಞೂ
0: ಒಂದು ಇದನ್ನ ಮೇಡಮ್, ಅದ್ರ ಮಜಾನ ಬೇರೆ ಮೇಡಮ್.
1: ಅಲ್ವೇ,
0: ಹಾ
1: ಹೊಟ್ಟೆ ಹಸಿದಾಗ ಊಟ ಮಾಡಿದಾಗ ಸಿಗುವ ಮಜಾವೇ ಬೇರೆ ಅಂತೇಳಿ ನೀವು
0: ಬೇರೆ
1: ಹೇಳ್ತಾ
0: ಮೇಡಮ್.
1: ಇರೋದು
0: ಹೌದು ಮೇಡಮ್,
1: ನೋಡೋಣ.
0: ಹಸಿಯಾದಾಗ ಬಿಟ್ಟಿದೀವಿ ಅಂದ್ರೆ ಯಾವುದೇ ಕಾಲ ಇರೋದು ಮೇಡಮ್.
1: ಹ್ಞೂ
0: ಹಂಗೆ
1: ಶಿವಶರಣ್ರೆ,
0: ಹಸಿವಾದಾಗ ಊಟ ಮಾಡಿದ್ವಿ ಅಂದ್ರೆ ಬೆಕ್ಕಾದ್ದು ಇರಲಿ ಅದು ಮನುಷ್ಯ ಶಿವಿ ಹತ್ತುತ್ತೆ ಮೇಡಮ್. ಅದು
1: ಅಲ್ವೇ, ಈಗ ಒಳ್ಳೆ ಒಂದು ಊಟ ಆಯ್ತಲ್ಲ, ಒಳ್ಳೆ ಒಂದು ಹಾಡನ್ನು ಕೇಳಿ ನೋಡುವ.
0: ಒಳ್ಳೆ ಹಾಡ್ರಿ ಮೇಡಮ್.
1: ಹಾಂ ಹೇಳಿ.
0: ನಮಗೆ ಗಂಧದ ಗುಡಿ ಅಂದ ಮೇಡಮ್.
1: ಗಂಧದ ಗುಡಿ. ಹ್ಞೂ
0: ಹಾಂ
1: ಹ್ಞೂ
0: ಮೇಡಮ್,
1: ಹ್ಞೂ
0: ನಾವಾಡುವ ನುಡಿಗೆ ಕನ್ನಡ ನುಡಿ ಅಂತ ಒಂದು ಹಾಡು ಐತೆ ನೋಡ್ರಿ. ಅದು
1: ನೀವು ರಾಜ್ಕುಮಾರ್ ಅವರ ಅಭಿಮಾನಿಯ?
0: ಅಭಿಮಾನ ಅಂತೇನಿಲ್ಲ ಮೇಡಮ್, ಚೆನ್ನಾಗಿದಾವ ಅಂತ ಕೇಳಿದ್ರಿ ಮೇಡಮ್.
1: ನೀವು ಯಾವಾಗ್ಲೂ ರಾಜ್ಕುಮಾರ್ ಅವರ ಹಾಡನ್ನೇ ಕೇಳ್ತೀರಲ್ಲ, ಅದಕ್ಕೆ ಕೇಳಿದ್ ನಾನು. ಪರವಾಗಿಲ್ಲ,
0: ಹೌದ್ರಿ ಮೇಡಮ್. ಯಾಕಂದ್ರೆ
1: ಚಂದದ
0: ಹಾಡ ಸಂಗೀತ ಎಲ್ಲಾ ತರ ಚಲೋ ಇರ್ತಲ್ಲ ಮೇಡಮ್ ಅದ್ರಾಗ.
1: ಸಂಗೀತ ಎಲ್ಲರನ್ನು ರಂಜಿಸ್ತದೆ, ಎಲ್ಲರಿಗೂ ಖುಷಿ ಕೊಡ್ತದೆ, ಎಲ್ಲ ಹಾಡು ಚೆನ್ನಾಗಿದೆ ಅಂತ ಹೇಳಿ ನೀವು ಹೇಳುದು.
0: ಹಾ ಮೇಡಮ್, ಎಲ್ಲ
1: ಹ್ಞೂ
0: ಹಾಡು ಹಂಗೆ ಇರುತ್ತೆ ಮೇಡಮ್. ಅದೇ
1: ಹ್ಞೂ
0: ಅವ್ರ ಅಭಿಮಾನ ಅಂತೇನಿಲ್ಲ, ಯಾರ ಅಭಿಮಾನ ಅಂತೇನಿಲ್ಲ ಮೇಡಮ್.
1: ಹ್ಞೂ ಹ್ಞೂ ಹ್ಞೂ
0: ನಾವು ಸಾರಂಗ ಅಭಿಮಾನಿ ಮೇಡಮ್ ಮೊದಲನೇದ್ದು.
1: ಹೌದಾ, ಖುಷಿ ಆಯ್ತು ಈ ಮಾತನ್ನು ಮೆಚ್ಚುವಂತ ಮಾತು. ಆಯ್ತು ಶಿವಶರಣ್ರೆ, ಕೇಳಿಸುವ ನಿಮ್ಮ ಹಾಡನ್ನ. ನಮಸ್ತೆ. ಓಕೆ, ಒಳ್ಳೆ
0: ನಮಸ್ತೆ ಮೇಡಮ್. ನಮಸ್ತೆ
1: ಚಂದದ
0: ಮೇಡಮ್,
1: ಮಾತುಗಳನ್ನ ಕೇಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ತೆ ನಮಸ್ತೆ. ಓಕೆ ನಮಸ್ತೆ
0: ನಮಸ್ತೆ ಮೇಡಮ್.
1: ನಮಸ್ತೆ ನಮಸ್ತೆ. ಶ್ರೋತೃಗಳು, ಇದೀಗ ಶಿವಶರಣರು ವಿಜಯಪುರದಿಂದ ಕರೆ ಮಾಡಿ ನಾವು ಸಾರಂಗದ ಅಭಿಮಾನಿಗಳು ಅಂತ ಹೇಳಿದ್ರೆ ನೋಡಿ ಎಷ್ಟು ದೊಡ್ಡ ಮಾತು. ಸಾರಂಗದ ಮೇಲೆ ಅಭಿಮಾನ ಇಟ್ಕೊಂಡು ಇವರು ಒಲವಿನ ಹಾಡು ಏನು ಕಾರ್ಯಕ್ರಮದಲ್ಲಿ ಚಂದದ ಹಾಡನ್ನು ಕೇಳಿದ್ದಾರೆ. ಇದೀಗ ಇನ್ನೊಂದು ಕರೆ ಉಂಟು, ನೋಡೋಣ. ನಮಸ್ತೆ. ಹಲೋ
2: ನಮಸ್ತೆ ಮೇಡಮ್.
1: ನಮಸ್ತೆ. ಇದು ಯಾರು ಎಲ್ಲ ಮಾತಾಡೋದು? ಚೂರು ಜೋರು ಮಾತಾಡಬೇಕು, ಕೇಳುವುದಿಲ್ಲ. ಇನ್ನೂ ಒಂಚೂರು ಜೋರು. ಕಾಸರಗೋಡಿನ ದಿನೇಶ್, ಸುಮಾರು ಸಮಯದ ಮೇಲೆ ನಿಮ್ಮಲ್ಲಿ ಮಾತಾಡೋದು. ಏನಾಗ್ತಾ ಇದೆ ಕಾಸರಗೋಡಲ್ಲಿ, ಮಳೆ ಎಲ್ಲ ಬಂತಾ? ನಿಮಗೆ ಬೇಗ ಬರ್ತದೆ. ಹಾಂ, ನಿಮಗೆ ಬೇಗ ಬರ್ತದಲ್ಲ, ನೀವು ಗಡಿನಾಡಿನವರು. ಒಂದು ವಾರ ಇತ್ತ ಮಳೆ? ಹೌದಾ, ಈಗ ಬಿಸಿಲ ನಮ್ಮ ಹಾಗೆ. ದಿನೇಶ್, ಮತ್ತೆ ಯಾವ ಹಾಡು ಕೇಳುವ ಇವತ್ತು? ದಿನೇಶ್, ಏನೇನು ಮಧ್ಯ ಮಧ್ಯ ಬರ್ತದಾ ಮಳೆ? ಹ್ಮ್, ಇವತ್ತು ಬಂದು ಹೋಯ್ತಾ ಬೆಳಿಗ್ಗೆ? ಏನ್ ಕತೆ? ಬಿಸಿಲು, ಮೋಡ ಕವಿದ ವಾತಾವರಣದಲ್ಲಿ ನೀವು ಯಾವ ಹಾಡನ್ನ ಕೇಳಲು ಇಚ್ಛಿಸುತ್ತೀರಿ ಹೇಳಿ ಅಂತೆ. ಎಂತ ಮರ್ಯಾದೆ ಪ್ರಶ್ನೆ ಅಂತ ಒಂದು ಫಿಲ್ಮ್ ಉಂಟಾ? ನನಗೆ ಗೊತ್ತೇ ಇಲ್ಲ ಮರ್ಯಾದೆ. ಯಾರದ್ರಲ್ಲಿ ನಟಿಸಿದ್ರು ಹೇಳಿ. ಯಾವ ಸಾಂಗ್? ನಾ ನಿನಗೆ ನೀ ನನಗೆ ಜೇನಾಗು, ಅದು ಹಾಡ?
2: ಅಲ್ಲ ಮೇಡ, ಹಾಗೆ ಬರ್ತದೆ.
1: ನಾ ನಿನಗೆ ನೀ ನನಗೆ ಹಾಗೆ ಬರ್ತದಾ? ಓಕೆ ಓಕೆ. ಏನು ಗೊತ್ತಾ ದಿನೇಶ್, ಒಂದು ವೇಳೆ ನಿಮ್ಮ ಈ ಹಾಡನ್ನು ಕೊಡಲಿಕ್ಕೆ ಆಗದಿದ್ರೆ ಬೇರೆ ಒಂದು ಹೇಳಿ ಅಂತೆ. ಅಲ್ಲ, ಇದು ಹೊಸ ಫಿಲ್ಮಾ?
2: ಅಲ್ಲ, 2024.
1: ಹಾಗಿದ್ರೆ ಸ್ವಲ್ಪ ಹೊಸತೆ ಅಲ್ವಾ, ಅದಕ್ಕೆ ನಾನು ಕೇಳಿದ್ದು. ಹ್ಞೂ, ಒಂದು ಬೇರೆ ಯಾವುದಾದ್ರೂ ಒಂದು ಹಾಡನ್ನು ಹೇಳಿ ಅಂತೆ. ಅಲ್ಲಿ ಕೊಡ್ತೇನೆ ನಾನು, ಕೊಡೋದಿಲ್ಲ ಅಂತಲ್ಲ. ಒಂದು ವೇಳೆ ಬೇರೆ ಯಾವುದಾದ್ರು ಯಾವುದಾದ್ರು ನೀವೊಂದು ಹೇಳಿ ಅಂತೆ. ಮ್ಯಾನೆ ಪ್ಯಾರ್ ಕಿಯಾ ಫಿಲ್ಮ್ ಇದಾಗ್ಬೋದಾ? ಹಳತ್ತು ಆಗ್ಬೋದಾ? ನೋಡೋಣ, ನಿಮ್ಮ ಹಾಡನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ. ನಮಸ್ತೆ ದಿನೇಶ್, ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಹ್ಞೂ, ಕೇಳುಗರೆ, ಇದೀಗ ದಿನೇಶ್ ಕೂಡ ಕರೆ ಮಾಡಿ ಒಂದು ಹಾಡನ್ನು ಕೇಳಿದರು. ಅದಕ್ಕಿಂತ ಮೊದಲು ನಾವು ಎರಡು ಹಾಡುಗಳನ್ನು ಕೇಳ್ತಾ ಬರುವ. ನಾಗಮಂಡಲ ಚಿತ್ರದ ಹಾಡನ್ನು ಕೇಳಿದವರು ಸಂಕಪ್ಪ ಅವರು, ಆಮೇಲೆ ಭೀಮನಗೌಡ ಪಾಟೀಲ್ ಅವರು ಕರೆ ಮಾಡಿ ಜನುಮದ ಜೋಡಿ ಚಿತ್ರದ ಹಾಡನ್ನು ಕೇಳಿದರು. ಇದೀಗ ನಾವು ಈ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರುವ.

ಬಾಲ ಪ್ರತಿಭೆ ಯಶ್ವಿತ್ ಎಚ್ ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಕೇಳುಗರೇ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ 107.8 FM ಕಾರ್ಯಕ್ರಮ ಒಲವಿನ ಹಾಡು. ನಿಮ್ಮ ಜೊತೆ ಮಾತನಾಡ್ತಾ ಇರೋದು ನಾನು ಗಾಯತ್ರಿ ನಾನಿಲ್. ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ 6362049499. ನಾವು ಇದೀಗ ಆಲಿಸಿದ್ದು ಭೀಮನಗೌಡ ಪಾಟೀಲ್ ಹಾಗೂ ಸಂಕಪ್ಪಣ್ಣ ಅವರು ಕೇಳಿದಂಥ ಹಾಡನ್ನು. ಇದೀಗ ಮತ್ತೆ ಒಂದು ಕರೆ ಉಂಟು ನೋಡೋಣ. ನಮಸ್ತೆ. ಹಲೋ.
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರಿದು?
1: ನಾನು ಪುಟ್ಟರಾಜು, ಮಳವಳ್ಳಿಯಿಂದ.
0: ಮಳವಳ್ಳಿಯ ಪುಟ್ಟರಾಜು ಅವರು ಕರೆ ಮಾಡಿದ್ದಾರೆ. ಹೇಳಿ ಪುಟ್ಟರಾಜು ಅವರೇ, ಯಾವ ಹಾಡು ಇವತ್ತು?
1: ಮೇಡಮ್, ಕಾವೇರಿ ಚಿತ್ರದಿಂದ.
0: ಕಾವೇರಿ, ಎರಡು ಕಾವೇರಿ ಉಂಟಲ್ಲ, ಹಳೆ ಕಾವೇರಿ ಮತ್ತು ಹೊಸ ಕಾವೇರಿ.
1: ಹಳೆ ಕಾವೇರಿ, ಹಳೆ ಓಟಂಬ್ಲಾಕ್ ಕಾವೇರಿ.
0: ಅದೇ ಕೇಳಿದ್ ನಾನು. ಹಳೆ ಕಾವೇರಿಯಿಂದ ಯಾವ ಕಾವೇರಿ ಈಗ, ಯಾವ ಹಾಡು?
1: ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ ಅನ್ನೋ ಹಾಡು.
0: ಚಂದದ ಹಾಡು. ಯಾರಿದ್ರ ಅದರಲ್ಲಿ?
1: ರಾಜೇಶ್ ಭಾರತಿ ಯಾಕ್ ಮಾಡಿರೋದು.
0: ಈ ದೇಶ ಚೆನ್ನ ಆತರ ಬರ್ತದಲ್ಲ ಹಾಡು.
1: ಮೇಡಮ್, ಹೌದು, ಗೊತ್ತು ನಿಮ್ಗೆ ಅನ್ಸುತ್ತೆ.
0: ಈ ಮಣ್ಣು ಚಿನ್ನ ಚಂದದ ಹಾಡು.
1: ದೇಶಭಕ್ತಿ ಗೀತೆ ತರ ಇದೆ.
0: ರಾಜೇಶ್ ಅವರು ಮತ್ತು ಭಾರತಿ ಇದ್ರು. ಸರಿ,
1: ಹೌದು. ನಾನು ಮೊದಲನೇ ಸಾರಿ ವೇದಿಕೆನಲ್ಲಿ ಹಾಡಿದಂತ ಹಾಡು ಇದು.
0: ಹಾಡ್ತೀರಾ ನೀವು? ಒಂದ್ಸಲ ಹಾಡಿ ಅಂತ ಒಂದು ಸಾಲು.
1: ಇಲ್ಲ ಮೇಡಮ್, ಇಲ್ಲ, ಅದು ಸ್ವಲ್ಪ ಗಂಟ್ಲೆಲ್ಲ ನಾನು ಕಟ್ಕೊಂಡ್ಬಿಟ್ಟಿದ್ದೆ, ಇವತ್ತಾಗಲ್ಲ. ಯಾಕೆಂದ್ರೆ ನನ್ ಮೊನ್ನೆ ಮಂಗಳೂರಿಗೆ ಬಂದಿದ್ದೆ.
0: ಹೌದಾ, ಮಂಗಳೂರಿಗೆ ಬಂದು ಗಂಟು ಕಟ್ಟಿದ? ಹಾಗೇನಿಲ್ಲ, ಗಂಟ್ಲು
1: ಏನು ಸ್ವಲ್ಪ ನೀರಿನ ವಾತಾವರಣ ಆಗಿಲ್ಲ ನನಗೆ, ಬೇರೆ ನೀರು ಆಗಲ್ಲ.
0: ಹಾಗೆ ಕೆಲವು ತುಂಬಾ ಸೂಕ್ಷ್ಮ ಇರ್ತದಲ್ಲ ಕೆಲವರದು ಪ್ರಕೃತಿ. ಮಂಗಳೂರಿಗೆ ಬಂದಿದ್ರಿ, ಎಲ್ಲಿ ಬಂದಿದ್ರಿ ಮಂಗಳೂರಲ್ಲಿ?
1: ಮೇಡಮ್, ಮಗ ಸೆಕೆಂಡ್ ಪಿ ಯು ಮುಗಿದಿದೆ.
0: ಅದೇ ಮೂಡುಬಿದ್ರಿ ಎಲ್ಲಿ ಅಂತ ಹೇಳಿದಾಗೆ ಆಯ್ತು. ನೀವು
1: ಅಲ್ಲಿ ನೀಟ್ ಎಕ್ಸಾಮ್ ಮತ್ತೆ ಅವರು ಒಂದ್ ತಿಂಗಳು ಕೋಚಿಂಗ್ ಕ್ಲಾಸ್ ಮಾಡ್ತೀವಿ ಅಂದ್ರು ಅಲೆನ್ ಅವರು.
0: ಹೌದಾ,
1: ಮಗನ ಕಾಲೇಜಿಗೆ ಬಿಡಕ್ ಬಂದಿದೆ ಮೇಡಮ್.
0: ಮಂಗಳೂರಲ್ಲಿ ಎಲ್ಲಿದ್ರಿ?
1: KSRTC ಬಸ್ ಸ್ಟಾಪ್ ಮುಂಭಾಗ,
0: ಬಿಜೆ ಹತ್ರ.
1: ಪಂಚಮಿ ಅಂತ ಒಂದು ಲಾಡ್ಜ್ ಇದೆ, ಅಲ್ಲಿ ಉಳ್ಕೊಂಡಿದ್ದೆ.
0: ಬಿಜೆ ಹತ್ರ ಇದ್ರಿ ನೀವು, KSRTC ಬಸ್ ಸ್ಟಾಪ್ ಮುಂಭಾಗ, ಆ ಜಾಗಕ್ಕೆ, ಪ್ರದೇಶಕ್ಕೆ.
1: ವಿಕಾಸ್ ಕಾಲೇಜಲ್ಲಿ ಮಗ ಓದ್ತಾ ಇರೋದು.
0: ಹೌದಾ, ಹೇಗನ್ನಿಸ್ತು ನಮ್ಮ ಊರು ನಿಮ್ಗೆ
1: ಹೇಳಿ ಮೇಡಮ್.
0: ಹೇಗನ್ನಿಸ್ತು ನಮ್ಮ ಊರು ಅಂತ ಹೇಳಿ.
1: ಇಲ್ಲ ಮೇಡಮ್, ನಂಗೆ ಮಂಗಳೂರು ಅಂದ್ರೆ ತುಂಬಾ ಇಷ್ಟ, ಅಲ್ಲಿ ಜನ ತುಂಬಾ ಇಷ್ಟ, ಅಲ್ಲಿ ಭಾಷೆ ಅವರು ಒಂದ್ ರೀತಿ ಅವರು ಹೊರಟೊರಟ ಆಗಿ ಮಾತಾಡಲ್ಲ ಅವರೆಲ್ಲ.
0: ನಾವು ತುಂಬಾ ಸ್ಮೂತ್ ಆಗಿ ಮಾತಾಡುವವರು ಅಂತ ಹೇಳುದು ನೀವು.
1: ಮಾತಾಡ್ತಾರೆ, ಮತ್ತೆ ಆಟೋದವರು ಕೂಡ ಹೆಚ್ಚು ಕಡಿಮೆ ಎಲ್ಲ ಮಾಡಲ್ಲ, ನಮ್ ಬೆಂಗಳೂರು ತರ ಮೈಸೂರು ತರ ಮೋಸ ಮಾಡಲ್ಲ ಅವರು.
0: ಮಾಡುದಿಲ್ಲ, ನಾವು ಒಳ್ಳೆ ಜನರಲ್ವಾ?
1: ಹೌದು ಮೇಡಮ್, ಒಳ್ಳೆ ಜನ. ಆಮೇಲೆ ಅಲ್ಲಿ ದೇವಸ್ಥಾನಗಳು, ನಂಗೆ ಕೊರಗಜ್ಜ ಹೋಗಿ ಬಂದೆ, ಕುದ್ರೋಳಿ ಹೋಗಿ ಬಂದೆ.
0: ಕುತ್ತಾರಿಗೆ ಕುದ್ರೋಳಿಗೆ ಎಲ್ಲ ಹೋದ್ರಿ?
1: ಹೌದು, ಅಲ್ಲಿ ಕುದ್ರೋಳಿಯಲ್ಲೆಲ್ಲ ಹೋಗೋದೇ ಒಂಥರ ಭಯ ಭಯ, ತುಂಬಾ ಭಕ್ತಿ ಭಾವ ಮೂಡುತ್ತೆ ಅಲ್ಲೆಲ್ಲ
0: ಅಲ್ವೇ. ಮತ್ತೇನು, ನೀವು ಬಂದ ದಿವಸ ಇಲ್ಲಿ ಮಳೆ ಇತ್ತ, ಜೋರು ಬಿಸಿಲಿತ್ತ?
1: ತೀರಾ ಮಳೆ ಇಲ್ಲ ಮೇಡಮ್, ಬಿಸಿಲು. ನಾನು ನಿಮ್ಮ ಸೋಮವಾರ ಬಂದಿದ್ದು,
0: ಕಳೆದ ಮೊನ್ನೆ ಸೋಮವಾರ, ನಿನ್ನೆ ಎಲ್ಲ ಮೊನ್ನೆ
1: ವಾತಾವರಣ ಇತ್ತು, ಮೋಡದ ವಾತಾವರಣ ಇತ್ತು.
0: ನಿನ್ನೆ ಎಲ್ಲ ಮೊನ್ನೆ ಬಂದಿದ್ದಲ್ವಾ ನೀವು?
1: ಮೊನ್ನೆ ಮೊನ್ನೆ ಬಂದಿದ್ದು, ನಾನು ಭಾನುವಾರ ರಾತ್ರಿ ಹೊರಟು ಸೋಮವಾರ ಅಲ್ಲಿ ಬಂದಿದ್ದೆ.
0: ಹಾಗೆ ಸ್ವಲ್ಪ ತಂಪು ತಂಪು ಇತ್ತಿಲ್ಲ.
1: ನಿನ್ನೆ ಮಂಗಳೂರಿನಲ್ಲಿದ್ದು ಮತ್ತೆ ಸೋಮವಾರ ನೈಟ್ ಹೊರಟು ಮಂಗಳವಾರ ನಮ್ಮ ಊರಿಗೆ ಬಂದೆ.
0: ಹೌದಾ, ಹಾಗೆ ನೀವು ಬಂದಾಗ ಇಲ್ಲಿ ತಂಪು ತಂಪಿನ ವಾತಾವರಣ.

0: ಹೌದು ಮೇಡಮ್, ಹೌದು, ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು.
1: ಚೆನ್ನಾಗಿತ್ತಲ್ವಾ? ಈಗ ಎಲ್ಲ ಬಿಸಿಲಿದೆ, ಜೋರು ಬಿಸಿಲಿದೆ. ಇವತ್ತು ಮಳೆ ಬಂದಿಲ್ಲ, ನಿನ್ನೆ.
0: ನಮ್ಮಲ್ಲಿ ನಿನ್ನೆ 1 cm ಮಳೆ ಆಯ್ತು.
1: ಹಾಗೆ ಆಯ್ತು. ನೀವು ಬಂದು ಹೋದ್ರಿ ನಮ್ಮ ಊರಿಗೆ, ಖುಷಿ ಆಯ್ತು ನಿಮ್ಮ ಮಾತುಗಳನ್ನ ಕೇಳಿ. ಪುಟ್ಟರಾಜ್ ಅವ್ರು ಕೇಳಿಸುವ ನಿಮ್ಮ ಹಾಡನ್ನ. ಓಕೆ, ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ. ಹಾ ಶ್ರೋತೃಗಳೇ, ಇದೀಗ ಪುಟ್ಟರಾಜ್ ಅವರು ಕರೆ ಮಾಡಿ ಒಂದು ಹಾಡನ್ನು ಕೇಳಿದರು. ನಾವಿದೀಗ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರುವ ಶಿವಶರಣರು ಕೇಳಿದಂಥ ಹಾಡು, ಹಾಗೆ ದಿನೇಶ್ ಅವರು ಮರ್ಯಾದೆ ಪ್ರಶ್ನೆ ಚಿತ್ರದ ಒಂದು ಹಾಡನ್ನು ಕೇಳಿದರು. ಬನ್ನಿ ಆ ಎರಡು ಹಾಡುಗಳನ್ನು ನಾವು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರುವ.

0: ಕೇಳುಗರೆ, ನಾವೀಗ ಆಲಿಸ್ತಾ ಇರೋದು ವಿಜಯಪುರದ ಶಿವಶರಣರು ಕೇಳಿದಂತ ಹಾಡನ್ನ. ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ ಕಾರ್ಯಕ್ರಮ ಅವರವಿನ ಹಾಡು. ಒಂದು ಕರೆ ಇದೆ ನೋಡೋಣ. ನಮಸ್ತೆ. ಹಲೋ.
1: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ, ಯಾರಿದು?
1: ವಿಜಯಪುರದಿಂದ ನವಾಜ್ ರೀ ಮೇಡಮ್.
0: ವಿಜಯಪುರದ ನವಾಜ್ ಅವರು? ಏನು
1: ಮೇಡಮ್,
0: ನೀವ್ ಎಲ್ಲಿದ್ದೀರಿ? ಹಕ್ಕಿಗಳೆಲ್ಲ ಹಾರಾಡ್ತಾ ಉಂಟು.
1: ಹಕ್ಕಿ ಹಾರಾಡ್ತಾರೆ, ತೋಟದಾಗಿದ್ದಾರೆ ಮೇಡಮ್. ತೋಟ ಆದ್ರೆ ಅಲ್ಲೇ ಗಿಡದ ಬಟ್ಟೆ ಕೂತಾರಿ ಮೇಡಮ್. ಬಿಸಿಲು ಬಾಳ್ರಿ ನಮ್ ಕಡೆ, ಏನ ಮಳೆ ಗಿಳಿ ಏನಿಲ್ರಿ ಮೇಡಮ್.
0: ಯಾವ ಹಕ್ಕಿ ಅದು ಸಂಗೀತ ಹಾಡೋದು ನಿಮ್ಮ
1: ಬದಿಯಲ್ಲಿ? ಅದು ಸಂಗೀತ ಹಾಡೋದು, ಅದು ಟಿಮಂಕಿ ಅಂತಾರ ನೋಡ್ರಿ ಮೇಡಮ್. ನಮ್ ಕಡೆ ನಿಮ್ ಕಡೆ ಏನಂತಾರೋ ಗೊತ್ತಿಲ್ರಿ. ಅದಕ್ಕ
0: ಟಿಟ್ಟಿಬ್ಬವ
1: ಸಮುದ್ರದಾಗ ಇರ್ತಾವಲ್ರಿ ಮೇಡಮ್, ಸಮುದ್ರ ದಂಡಿಗಿರಿ.
0: ಟಿಟ್ಟಿಬ ಹಕ್ಕಿಯ?
1: ಹಾ, ಅದು ನೋಡ್ರಿ ಮೇಡಮ್.
0: ಇಲ್ಲಿವರೆಗೆ ಕೇಳಿಸ್ತು ನಿಮ್ಮ ಟಿಟ್ಟಿಬ ಹಕ್ಕಿಯ ಸ್ವರ ನೋಡಿಕೆ ಹಾಡ್ತಾ ಉಂಟು.
1: ಹೌದಲ್ರಿ, ಹೌದ್ರಿ. ಆದ್ರೆ ಮೇಡಮ್ ಇಲ್ಲೇ ಇರ್ತಿರ್ತಾವ್ರಿ, ಯಾವ ಗಿಡದ ನೆಳ್ಳಿಗಿರಿ ಕಡೆ ಇದು ಆದ್ರೆ ನೀರಿಂದ ದಂಡಿರಿ.
0: ಹಾಗೆ ಹಾಗೆ ಹೊಲದಲ್ಲಿ
1: ಕೂತ ನೋಡ್ರಿ ಮೇಡಮ್.
0: ಸರಿ ಸರಿ, ಹೇಳಿ ನವಾಜ್ ಅವ್ರೆ, ಯಾವ ಹಾಡು ಕೇಳುವ?
1: ನಮಗೆ ಹಿಂದಿ ಹಾಡ್ರಿ ಮೇಡಮ್ ಇವತ್ತ.
0: ಯಾವ ಹಿಂದಿ ಹಾಡು ಹೇಳಿ?
1: ಹಿಂದಿ ಹಾಡು ನೋಡ್ರಿ ಮೇಡಮ್, ಇದು ರೀ ನಮ್ಮದು ಸಚ್ಚಾ ಜೂಟಾ ಚಿತ್ರದ್ರಿ.
0: ಸಚ್ಚಾ ಜೂಟಾ ಯಾರಿದ್ರ ಅದ್ರಲ್ಲಿ?
1: ಅದ್ರ ರಾಜೇಶ್ ಖನ್ನಾ ನಮ್ಮ ಮಮತಾಜ್ ನಟಿಸಿದ ಮಾಡಿದ ಚಿತ್ರ ರೀ ಮೇಡಮ್. ಅದು
0: ರಾಜೇಶ್ ಖನ್ನನ ಜೊತೆ ನಿಮ್ದು ಯಾರಿದ್ದಾರೆ?
1: ಮಮತಾಜ್.
0: ಮಮತಾಜ್, ಮಮತಾಜ್. ಓಕೆ ಓಕೆ.
1: ಹೌದ್ರಿ. ಅದ್ರಾಗ ಇದು ಅದು ನೋಡ್ರಿ ಮೇಡಮ್, ಅದು

0: झूठा, ये हार्ड्री मैडम।
1: दिल सच्चा और चेहरा झूठा,
0: चेहरा झूठा। हाँ, दिल को देखो चेहरा ना देखो। ಹೌದೌದ್ರಿ, ಬಹಳ ಮಾರ್ಮಿಕವಾಗಿ ಹೇಳದ್ರಿ ಮೇಡಮ್. ಬದಲಿನ ಹಿಂದಿ ಆಗ್ಲಿ ಇವತ್ ಕನ್ನಡ ಆಗ್ಲಿ ಪ್ರತಿಬಂಧ ಚಿತ್ರ ಮೇಡಮ್ ನೋಡ್ತಕ್ಕಂಥದ್ರಿ, ಮಾರ್ಮಿಕವಾಗಿರಿ, ಮೂಡಿ ಬಂದವ್ರಿ, ಬಹಳ ಚಂದ ರೀ.
1: ಆಯ್ತು, ಕೇಳಿಸುವ ನಿಮ್ಮ ಹಾಡನ್ನ.
0: ಹಾ, ಓಕೆ, ಧನ್ಯವಾದ, ನಮಸ್ತೆ ರೀ ಮೇಡಮ್.
1: ನಮಸ್ತೆ, ನಮಸ್ತೆ,
0: ನಮಸ್ತೆ.
1: ಶ್ರೋತೃಗಳೇ, ಇದೀಗ ನವಾಜ್ ಅವರು ಕರೆ ಮಾಡಿ ವಿಜಯಪುರದಿಂದ ಒಂದು ಹಿಂದಿ ಹಾಡನ್ನು ಕೇಳಿದರು. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ 6364204949 ಇದೀಗ ನಾವು ಯಾರ ಹಾಡನ್ನು ಕೇಳಬೇಕು? ಮರ್ಯಾದಿ ಪ್ರಶ್ನೆ ಅನ್ನುವಂತಹ ಚಿತ್ರದ ಹಾಡನ್ನು ಕೇಳಿದವರು ಯಾರು? ಕಾಸರಗೋಡಿನ ದಿನೇಶ್ ಅವರು. ಬನ್ನಿ, ಇದೀಗ ಅದೇ ಹಾಡನ್ನು ನಾವು ಕೇಳ್ತಾ ಬರುವ. ಅದಕ್ಕಿಂತ ಮೊದಲು ಒಂದು ಕರೆ ಉಂಟು ನೋಡೋಣ. ಕರೆ ಕಡಿತಾ ಆಯಿತು ನೋಡುವ. ಹಲೋ, ನಮಸ್ತೆ, ನಮಸ್ತೆ, ನಮಸ್ತೆ. ಹಲೋ, ನಮಸ್ತೆ, ನಮಸ್ತೆ. ಹಲೋ, ಯಾಕೋ ಕರೆ ಕಡಿತ ಆಗ್ತಾ ಉಂಟು. ಪರವಾಗಿಲ್ಲ, ಇದೀಗ ನಾವು ಯಾರ್ದು. ನಮಸ್ತೆ, ಹಲೋ, ನಮಸ್ತೆ,
2: ಹಲೋ,
1: ಕೇಳ್ತಾ ಉಂಟಾ? ಹಲೋ, ಕೇಳ್ತಾ ಉಂಟಾ? ಅದೇ ಒಂದ್ಸಲ ಕಟ್ ಆಯ್ತಲ್ಲ. ಇನ್ನೊಬ್ರು ಯಾರ್ದು, ಲತಾ ಅಂತ ಯಾರೋ ಒಂದು ಕರೆ ಮಾಡಿದ್ರು, ಕರೆ ತೆಗೆಯುವಾಗ ಕಟ್ ಆಗ್ತಾ ಉಂಟು, ಅದಕ್ಕೆ ಕೇಳಿದ್ದು. ಹೇಳಿ ಸತೀಶ್, ಊಟ ಎಲ್ಲ ಆಯ್ತಾ? ಹೇಗಿದೆ, ಮಳೆ ಎಲ್ಲ ಬರ್ತಾ ಉಂಟಾ ನಿಮ್ ಕಡೆ?
2: ಮಳೆ ಇವತ್ತು ಇಲ್ಲ, ಬರ್ತಿಲ್ಲ.
1: ಇಲ್ವಾ, ಹಾಗಿದ್ರೆ ಒಂದು ಹಾಡು ಕೇಳುವ ಚಂದದ ಹೇಳಿ. ಹೇಳಿ
2: ಸತೀಶ್.
1: ಶ್ರುತಿ, ಶ್ರುತಿಯಿಂದ ಹಾಡೊಂದು ನಾ ಹಾಡುವೆನು. ಮಂಜುಳಾ ಗುರುರಾಜ್ ಅವರು ಹೇಳಿದಂತ ಹಾಡು, ಹಾಡಿದಂತ ಹಾಡು ಅಲ್ವೇ? ಕೇಳಿಸುವ, ಕೇಳಿಸುವ. ನಮಸ್ತೆ, ನಮಸ್ತೆ, ನಮಸ್ತೆ. ಶ್ರೋತೃಗಳೇ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್. ಇದೀಗ ನಾವು ಎರಡು ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರುವ.
3: ಓಟಿಪಿ ಹೇಳು.
4: ನಮ್ಗೆ ಓಟಿಪಿ ಇಲ್ಲ, ಲೈಫ್ ಟೈಮ್ ಪಾಸ್ವರ್ಡ್.

0: ಕೇಳುಗರೆ, ಇದೀಗ ನಾವು ಆಲಿಸಿದ್ದು ಸಚ್ಚಾ ಝೂಟಾ ಚಿತ್ರದ ಗೀತೆಯನ್ನು. ವಿಜಯಪುರದ ನವಾಜ್ ಅವರು ಈ ಹಾಡನ್ನು ಕೇಳಿಸಿ ಅಂತ ಹೇಳಿದರು. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ 6364204949 ಒಂದು ಕರೆ ಉಂಟು ನೋಡೋಣ. ನಮಸ್ತೆ. ಹಲೋ ಹಲೋ ನಮಸ್ತೆ ನಮಸ್ತೆ ಹಲೋ ಹಲೋ ಲಾಲ್ಬಾಗಿನ ಜನಾರ್ದನ್ ಅವರು ಕರೆ ಮಾಡಿದ್ದಾರೆ. ಮತ್ತೆ ಹೇಗಿದ್ದೀರಾ ಜನಾರ್ದನ್ ಅವರು? ಹೌದಾ, ಯಾವ ಪದ್ಯ ಕೇಳುತ್ತೋ? ಕೇಳ್ತಾ ಇಲ್ಲ, ಕೇಳ್ತಾ ಇಲ್ಲ. ಯಾವ ಫಿಲ್ಮ್? ಯಾವ ಫಿಲ್ಮ್ ಇದದು? ಅಪರಾಧೀನಲ್ಲ, ಆ ತರ ಬರ್ತದಲ್ವಾ? ಯಾವ ಫಿಲ್ಮ್ ಇದ ಗೊತ್ತಿಲ್ಲಪ್ಪ, ನನಗೂ. ಹುಡುಕುವ, ನೋಡುವ, ಸಿಗ್ತದ ಅಂತ ಹೇಳಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ. ಶ್ರೋತೃಗಳೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಇದೀಗ ಯಾರು ಜನಾರ್ದನ್ ಅವರು ಲಾಲ್ಬಾಗಿಂದ ಕರೆ ಮಾಡಿ ಒಂದು ಹಾಡನ್ನು ಕೇಳಿದರು. ಇನ್ನೊಂದು ಕರೆ ಉಂಟು ನೋಡೋಣ. ನಮಸ್ತೆ ಹಲೋ ನಮಸ್ತೆ
1: ಹಲೋ ನಮಸ್ಕಾರ
0: ನಮಸ್ಕಾರ. ಯಾರಿದು?
1: ನಾನು ಡಿ ಸಿ ಗಣೇಶ್ ಆಚಾರ್ಯ, ಜಾರ್ಪಳದಿಂದ.
0: ಹೌದಾ, ನಮಸ್ಕಾರ ನಿಮಗೆ.
1: ನಮಸ್ಕಾರ. ತೇರಿ ಮೇರಿ ಬಾಡಿಗಾರ್ಡ್ ಇದೆ ಪಿಕ್ಚರ್.
0: ಬಾಡಿಗಾರ್ಡ್ ಯಾರಿದ್ರು ಅದರಲ್ಲಿ? ಬಾಡಿಗಾರ್ಡ್ ಹಿಂದಿ ಇದ್ದ ಕನ್ನಡ?
1: ಹಿಂದಿ.
0: ಹಿಂದಿಯಲ್ಲಿ ಆದ್ರೆ ಸಲ್ಮಾನ್ ಖಾನ್, ಕನ್ನಡದಲ್ಲಿ ಆದ್ರೆ ಯಾರಪ್ಪ?
1: ಜಗ್ಗೇಶ್.
0: ಜಗ್ಗೇಶ. ಸರಿ ಸರಿ ಸರಿ. ಅದರಲ್ಲಿ ಯಾವುದು ಹಾಡು?
1: ತೇರಿ ಮೇರಿ.
0: ತೇರಿ ಒಂದ್ಸಲ ಹಾಡಿ ಅಂತ ಒಂಚೂರು.
1: ತೇರಿ ಮೇರಿ.
0: ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ತೇರಿ ಆ ತರ ಬರ್ತದೆ. ಸರಿ, ಮತ್ತೆ ಏನ್ ವಿಶೇಷ? ಕಾರ್ಕಳದಲ್ಲೆಲ್ಲ ಮಳೆ ಬಂತ ಜೋರಾಗಿ?
1: ಸ್ವಲ್ಪ ಮೋಡ ಉಂಟು, ಬರ್ಬೋದಂತ ಕಾಣ್ತದೆ.
0: ನಿರೀಕ್ಷೆಯಲ್ಲಿ ಇದ್ದೀರಿ ನೀವು, ಮಳೆಯ ನಿರೀಕ್ಷೆಯಲ್ಲಿ. ಗಣೇಶ್, ಆಯ್ತು ಗಣೇಶ್, ನಿಮ್ಮ ಹಾಡನ್ನ ಕೇಳಿಸು ಆಯ್ತಾ? ನಮಸ್ತೆ, ಕರೆ ಮಾಡಿದ್ದಕ್ಕಾಗಿ ನಮಸ್ತೆ. ಕೇಳುಗರೆ, ಇದೀಗ ನಾವು ಎರಡು ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರಬೇಕು. ಯಾವ ಹಾಡು? ಒಂದು ಮಳವಳ್ಳಿಯ, ಯಾರು ಮಳವಳ್ಳಿಯ ನಮ್ಮ ನಿತ್ಯದ ಶ್ರೋತೃ ಯಾರು? ಇವರು ಪುಟರಾಜ್ ಅವರು ಕೇಳಿದಂಥದ್ದು ಈ ದೇಶ ಚೆನ್ನ ಅನ್ನುವಂಥ ಹಾಡನ್ನು. ಆಮೇಲೆ ಇನ್ನೊಂದು ಹಾಡನ್ನು ಕೆ ಜೆ ಯೇಸುದಾಸ್ ಅವರು ಹಾಡಿದಂತಹ, ಸತೀಶ್ ಅವರು ಕೇಳಿದಂಥ ಹಾಡನ್ನು ಕೇಳ್ತಾ ಬರುವ. ಇದೀಗ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್.

ಕೇಳುಗರಿ, ಇದು ಈ ದಿನದ ಒಲವಿನ ಹಾಡು ಕಾರ್ಯಕ್ರಮ. ನಿಮ್ಮ ಇಷ್ಟದ ಹಾಡನ್ನು ಕೇಳ್ತಾ ಬಂದ್ರಿ. ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಕರೆ ಮಾಡಿದಂತಹ, ಹಾಗೆ ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದೇನೆ. ಧನ್ಯವಾದಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಹೋಗ್ತಾ ಇದೀಗ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್. DC ಗಣೇಶ್ ಆಚಾರ್ ಅವರು ಒಂದು ಹಿಂದಿ ಹಾಡನ್ನು ಕೇಳಿದರು ಬಾಡಿಗಾರ್ಡ್ ಚಿತ್ರದಿಂದ. ಅದೇ ರೀತಿ ಲಾಲ್ ಭಾಗಿನ ಯಾರು ಜನಾರ್ದನ್ ಅವರು ಒಂದು ಹಾಡನ್ನು ಕೇಳಿದರು, ಅಪರಾಧಿ ನಾನಲ್ಲ ಅನ್ನುವಂಥ ಹಾಡು, ರಾಯರು ಬಂದರು ಮಾವನ ಮನೆಗೆ ಚಿತ್ರದಿಂದ. ಕೇಳ್ತಾ ಬನ್ನಿ ಈ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್. ನಾಳೆಯ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಬಾಲ ಪ್ರತಿಭೆ ಯಶ್ವಿತ್ ಎಚ್ ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364-20-4949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಬಾಲ ಪ್ರತಿಭೆ ಯಶ್ವಿತ್ ಎಚ್ ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೆಳಗ್ರೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ ಜೆ ಎಡ್ವರ್ಡ್. ಹಾಗೆಯೇ ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಹೊರುವ ಪುಟಾಣಿ ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ಯಶ್ವಿತ್ ಎಚ್ ವೇಣೂರು ಅಂತ, ಬಹುಮುಖ ಪ್ರತಿಭೆ. ನೀವು ಕೂಡ ಇವರ ಜೊತೆ ಮಾತಾಡಬಹುದು. ಹಾಗೆ ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುವಂಥ ಈ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಯಶ್ವಿತ್ ಎಚ್ ವೇಣೂರು. ವೆಲ್ಕಮ್ ಯಶ್ವಿತ್. ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ?
0: ನಿಮ್ಮ ಬಗ್ಗೆ ನಮಗೇನು ಗೊತ್ತಿಲ್ಲ, ಆದರೆ ನೀವೇ ಹೇಳಬೇಕು. ಏನು ಹೇಳ್ತೀರಾ ನಿಮ್ಮ ಬಗ್ಗೆ?
1: ನನ್ನ ಹೆಸರು ಯಶ್ವಿತ್ ಎಚ್. ನಾನು ಕುಂಬಶ್ರೀ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 7ನೇ ತರಗತಿಯನ್ನು ಓದುತ್ತಿದ್ದೇನೆ. ನಾನು ವೇಣೂರಿನಿಂದ ಬಂದಿದ್ದೇನೆ.
0: ಓಕೆ, ವೇಣೂರಿನಲ್ಲಿ ಶಾಲೆ ಕುಂಬಾಶಿ.
1: ಹೌದು.
0: ಓಕೆ ಓಕೆ. ಎಷ್ಟನೇ ತರಗತಿ?
1: 7ನೇ.
0: 7ನೇ ತರಗತಿಯಲ್ಲಿದ್ದೀವಿ. ಕಾರ್ಯಕ್ರಮ ಶುರು ಮಾಡೋಣಮ್ಮ.
1: ಆಯಿತು.
0: ಕಾರ್ಯಕ್ರಮ ಶುರು ಮಾಡೋದಾದರೆ ಏನು ಮೊದಲಿಗೆ ಏನು ಭಕ್ತಿಗೀತೆ ಅಲ್ವಾ?
1: ಹೌದು.
0: ನೀವು ತುಂಬ ಭಜನೆ ಎಲ್ಲ ಹಾಡ್ತೀರಲ್ವಾ?
1: ಹೌದು ಹೌದು.
0: ಓಕೆ, ಯಾವ ಭಕ್ತಿಗೀತೆ ಮೊದಲಿಗೆ ಹಾಡ್ತೀರಿ?
1: ಶರಣು ಬೆನಕನೆ.
0: ಶರಣು ಬೆನಕನೆ ಹಾಡಿ.

0: ತುಂಬ ಭಕ್ತಿಪೂರ್ಣವಾಗಿ ಹಾಡಿದೀಯ ಯಶ್ವಿತ್. ಓಕೆ, ಬೆಣಕ ಅಂದರೆ ತುಂಬ ಇಷ್ಟ ಅಂದರೆ ಗಣಪತಿ ಗಣೇಶ. ಯಾವೆಲ್ಲ ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ರಿ? ಇಲ್ಲಿ ಹತ್ತಿರದಲ್ಲಿ ಮಂಗಳೂರಲ್ಲಿ ಕೂಡ ಶರವು ಗಣಪತಿ ಮಹಾ ಗಣಪತಿ ಇದೆ, ಹಾಗೆ ನಿಮ್ಮ ಊರಲ್ಲಿ ಕೂಡ ಗಣಪತಿ ದೇವಸ್ಥಾನ ಇದೆಯಾ?
1: ಇಲ್ಲ, ಮಹಾದೇವ ದೇವಸ್ಥಾನ ಇದೆ.
0: ಓಕೆ, ಆದರೆ ಯಾವುದಕ್ಕೂ ಮೊದಲಿಗೆ ವಿಘ್ನ ನಿವಾರಕಣವನ್ನು ಸ್ತುತಿ ಮಾಡ್ತಾ ಹಾಡ್ತಾ ಹಾಡುವಂಥದ್ದು.
1: ಓಕೆ,
0: ಹಾಗೆ ನಿಮ್ಮ ಮನೆಯ ಪರಿಚಯ ಮಾಡೋದಾದರೆ ಎಲ್ಲಿ ಮನೆ, ಹೇಗೆ, ಯಾವ ಊರು, ನಿಮ್ಮ ಊರು ಹೇಗಿದೆ?
1: ನನ್ನ ಊರಿನ ಹೆಸರು ವೇಣೂರು. ನನ್ನ ಮನೆಯ ಹೆಸರು ಮೋದಕ.
0: ಮೋದಕ, ಅದು ಕೂಡ ಮೋದಕ ಅಂದರೆ ಗಣಪತಿಗೆ ವಿನಾಯಕನಿಗೆ ತುಂಬ ಇಷ್ಟ ಅಲ್ವಾ? ಓಕೆ, ಮೋದಕ ಮನೆಯಲ್ಲಿ ಮಾಡ್ತಾರೆ? ಹಾಗೆ
1: ಮಾಡ್ತಾರೆ.
0: ಚೌತಿಯ ದಿನದಂದು ಮಾತ್ರ ಅಥವಾ ಬೇರೆ ದಿನ ಇರುತ್ತೆ?
1: ಬೇರೆ ದಿನ ಸಹ ಮಾಡ್ತಾರೆ.
0: ಮೋದಕ ತುಂಬ ತಿಂತೀಯ ನೀನು?
1: ಇಲ್ಲ, ಸ್ವಲ್ಪ
0: ಸ್ವಲ್ಪ. ಸಿಹಿ ಅಂದರೆ ಆಗೋಲ್ವಾ?
1: ಆಗ್ತದೆ, ಅಷ್ಟಾಗಲ್ಲ.
0: ಅಷ್ಟೇ ಇಲ್ಲ, ಅಷ್ಟಕ್ಕಷ್ಟೇ.
1: ಸರಿ, ಲಿಮಿಟ್
0: ಲಿಮಿಟ್ ಎಲ್ಲದಕ್ಕೂ ಲಿಮಿಟ್, ಮಿತಿ ಬೇಕಲ್ಲ. ಅತಿ ಆದರೆ ಅಮೃತ ವಿಷ ಆಗ್ತದೆ ಅಂತ ಹೇಳ್ತಾರೆ, ಅದಕ್ಕೆ ವಿಷ ಆಗಬಾರದು, ಅದಕ್ಕೆ ಮಿತಿಯಲ್ಲಿ ಎಲ್ಲವನ್ನು ಸೇವಿಸ್ತೀಯ. ಓಕೆ, ಮನೆಯಲ್ಲಿ ಯಾರ್ಯಾರು ಇದ್ದಾರೆ?
1: ಮನೆಯಲ್ಲಿ ನಾನು, ನನ್ನ ತಮ್ಮ, ಅಪ್ಪ, ಅಮ್ಮ ಮತ್ತು ಎರಡು ಅಜ್ಜಂದಿರು, ಮತ್ತು ನನ್ನ ಚಿಕ್ಕಪ್ಪ ಚಿಕ್ಕಮ್ಮ.
0: ಹೇಗೆ ಯಶ್ವಿತಿಗೆ ಯಾರು ತುಂಬ ಆತ್ಮೀಯರು, ತುಂಬ ಪ್ರೀತಿ ಮಾಡೋರು, ಯಾರನ್ನು ತುಂಬ ಲೈಕ್ ಮಾಡ್ತೀರಾ, ಮತ್ತು ಯಾರನ್ನು ತುಂಬ ಲವ್ ಮಾಡ್ತೀರಾ?
1: ಅಮ್ಮ.
0: ಅಮ್ಮ, ಅಮ್ಮ ಅಂದರೆ ತುಂಬ ಇಷ್ಟ.
1: ಹೌದು,
0: ಎಲ್ಲದಕ್ಕೂ ಅಮ್ಮ ಮುಂದೆ ಬರಬೇಕು.
1: ಹೌದು,
0: ಹಿಂದೆ ಯಶ್ವಿತ. ಓಕೆ, ಹೇಗೆ ಮನೆಯಲ್ಲಿ ಎಲ್ಲ ವಾತಾವರಣ? ಈಗ ತಮ್ಮ ಕೂಡ ಬಂದಿದ್ದಾನೆ.
1: ಹೌದು.
0: ಹೆಸರೇನು?
1: ಚಮನ್ ಹೆಚ್ ಬಂಗೇರ.
0: ಚಮನ್, ಮತ್ತು ನಿಮಗೇನು ಮನೆಯಲ್ಲೆಲ್ಲ ಜಗಳ ಆಗ್ತದ ಅವಾಗ ಅಮ್ಮ ಬರ್ತಾರ ಬಿಡಿಸ್ಲಿಕ್ಕೆ?
1: ಹೌದು.
0: ಏನೆಲ್ಲ ಜಗಳ ಮಾಡ್ತೀರಿ, ಹೇಗೆಲ್ಲ ಆಗಿದೆ
1: ಜಗಳ?
0: ಅಂದ್ರೆ ಎಷ್ಟು ದೊಡ್ಡ ಬೆಟ್ಟ ಆಗಿದೆ, ಚಿಕ್ಕ ಚಿಕ್ಕ ಬೆಟ್ಟ?
1: ಚಿಕ್ಕ ಚಿಕ್ಕ, ದೊಡ್ಡ ಆಗುದಿಲ್ಲ.
0: ಹಾಗೆ ಯಾಕೆ ಎಲ್ಲ ಜಗಳ ಆಗ್ತದೆ?
1: ಟಿವಿ ಟೈಮ್.
0: ಟಿವಿಗ? ಅಯ್ಯೋ, ಮೊಬೈಲ್ಗೆಲ್ಲ?
1: ಮೊಬೈಲ್ಗೆಲ್ಲ, ಮೊಬೈಲ್ ನೋಡಲ್ಲ.
0: ನೀವು ನೋಡಲ್ವಾ? ಮನೆಯಲ್ಲಿ ಇಲ್ಲ. ಒಳ್ಳೆ ಒಳ್ಳೆ ಸಿಸ್ಟಮ್ಯಾಟಿಕ್ ಆಗಿದ್ರಿ. ಓಕೆ, ಮೊಬೈಲ್ ಈಗ ಎಲ್ಲರ ಕೈಯಲ್ಲಿದೆ, ಆದರೆ ನಿಮ್ಮ ಕೈಯಲ್ಲಿ ಇಲ್ಲ, ನೀವು ಟಿ ವಿ ಮಾತ್ರ ಉಪಯೋಗ ಮಾಡ್ತೀರ?
1: ಹೌದು.
0: ಏಕೆಂದರೆ ಆ ಟಿ ವಿ ಟೈಮ್ ಅಂತ ಇದೆ ಅದಕ್ಕಂತೂ.
1: ಹೌದು.
0: ಅಲ್ಲ, ಒಂದು ಹಿಂದೆ ಎಲ್ಲ ಕಾಮಿಡಿ ಟೈಮ್ ಅಂತ ಇತ್ತು, ಅಂದರೆ ನಗಬೇಕಾದ್ರೆ ಒಂದು ಟೈಮ್ ಮಾಡಬೇಕು. ಹಾಗೆ ಟಿ ವಿ ಟೈಮ್ ಯಾವಾಗ ಎಲ್ಲ ನೀವು ಜಾಸ್ತಿ ನಿಮಗೆ ಟೈಮ್?
1: ಮಧ್ಯಾಹ್ನ ಮತ್ತು ರಾತ್ರಿ.
0: ಮಧ್ಯಾಹ್ನ ಮತ್ತು ರಾತ್ರಿ. ಟಿ ವಿಯಲ್ಲಿ ಯಾವುದು ಫೇವರೇಟ್ ನಿಮ್ಮದು ಪ್ರೋಗ್ರಾಮ್?
1: ಫೇವ್ರೇಟ್ ಮೂವೀಸ್.
0: ಮೂವೀಸಾ? ಯಾರ ಮೂವಿ ಇಷ್ಟ, ಯಾರು ಹೀರೋ? ಧಾರಾವಾಹಿ ಜಾಸ್ತಿ ನೋಡ್ತೀರಾ ಅಥವಾ

0: ನಾವು ಸೂಪರ್. ಯಶ್ವಿತ್ಗೆ, ಯಶ್ವಿತ್ ಹತ್ರ ಮಾತಾಡ್ತೀರಾ? ಯಶ್ವಿತ್ ಪರಿಚಯ ಇದೆ?
1: ಹೌದು, ನಾನು ಅವನ ಹತ್ರ ಮಾತಾಡ್ತೀನಿ.
0: ಯಶ್ವಿತ್ ಪರಿಚಯ ಇದೆ ನಿಮಗೆ?
1: ಹೌದು, ನನ್ನ ತಮ್ಮ ಆಗ್ಬೇಕು.
0: ಹೌದಾ? ಓಕೆ, ಸರಿ, ಮಾತಾಡಿ. ಏನು ಮಾತಾಡ್ತೀರಾ?
1: ಆಯ್ತು, ಕೊಡಿ. ಹಲೋ
2: ಹಲೋ, ಹೇಗಿದ್ದೀರಿ?
1: ನಾವು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀ?
2: ನಾನು ಸಹ ಚೆನ್ನಾಗಿದ್ದೇನೆ.
1: ಮತ್ತೆ ನಿನ್ನದು ಪ್ರೋಗ್ರಾಮ್, ಬೆಳಗಿನ ಸುಭಾಷಿತ ನುಡಿಗಳು ಹೇಳಿದೆಲ್ಲ ನಾನು ಕೇಳಿದ್ದೇನೆ, ತುಂಬಾ ಒಳ್ಳೇದಾಗ್ತದೆ ನಿಮ್ದು. ಮತ್ತೆ ಮೊನ್ನೆ ಕೆಲವು ನಿನ್ನ ಭಜನೆಯಲ್ಲಿ ಕೂಡ ನೋಡಿದ್ದೆ. ಮತ್ತೆ ಮೈಸೂರಲ್ಲಿ ನಿಮ್ಗೆ ಮೊನ್ನೆ ಲಿಟಲ್ ಸ್ಟಾರ್ ಆಫ್ ಅಂತ ಪ್ರಶಸ್ತಿ ಕೂಡ ಸಿಕ್ಕಿದ್ದಲ್ಲ, ತುಂಬಾ ಖುಷಿ ಆಗ್ತದೆ ನಮ್ದೆ ಫ್ಯಾಮಿಲಿ ಅವನು ಇಷ್ಟು ಇಷ್ಟು ಬೆಳೆದ್ರೆ.
2: ಧನ್ಯವಾದಗಳು.
0: ಏನು ನೋಡಿ ರಕ್ಷಾ ಅವರೇ, ನಮ್ಮ ಯಶ್ವಿತನ ಪ್ಲಸ್ ಮತ್ತು ಮೈನಸ್ ಯಾವುದು? ಪ್ಲಸ್ ಜಾಸ್ತಿ ಇದೆ, ಮೈನಸ್ ಇದೆ, ಜಾಸ್ತಿ ಇದೆ?
1: ಪ್ಲಸ್ ಜಾಸ್ತಿ ಉಂಟು.
0: ಪ್ಲಸ್ ಏನಿಲ್ಲ, ಪ್ಲಸ್ ಇದೆ ಹೇಳಿ.
1: ಪ್ಲಸ್ ಹೇಳ್ಬೇಕಂದ್ರೆ ಸ್ವಲ್ಪ ಹಿರಿಯರಿಗೆ ತುಂಬಾ ಗೌರವ ಕೊಡ್ತಾನೆ ಅವನು.
0: ವಾವ್.
1: ಮತ್ತೆ ಮಾತು ನಡವಳಿಕೆ ಎಲ್ಲ ಸೂಪರ್ ಅವನು. ಮತ್ತೆ ಒಂಥರ ಕೈಂಡ್ ಕೈಂಡ್ ಪರ್ಸನ್ ಒಪ್ಪ.
0: ಏನು ದುಡ್ಡೆಲ್ಲ ಕೊಡ್ತಾರಾ ನಿಮ್ಗೆ?
1: ಇಲ್ಲ, ದುಡ್ಡೆಲ್ಲ ಕೊಡಲ್ಲ, ಚಿಕ್ಕವನಲ್ಲ, ಮತ್ತೆ ಕೊಡ್ಬೋದು.
0: ಲಕ್ಷ ಲಕ್ಷ ಕೇಳಿ.
1: ಆಯ್ತು,
0: ಮತ್ತೆ ಮತ್ತೆ ಬೇರೆ ಹೇಳಿ.
1: ಮತ್ತೆ ಮತ್ತೆ ಹೇಳುದಾದ ಅದೇ, ನನ್ನ ಹತ್ರ ಮತ್ತೆ ಅವನ ಬಾಂಡಿಂಗ್ ಎಲ್ಲ ತುಂಬಾ ಚಂದ ಉಂಟು. ಅವನು ನಮ್ಮ ಮನೆಗೆ ಎಲ್ಲ ಬಂದ್ರೆ ಎಲ್ಲ ಜಾಲಿ ಬರ್ತದೆಲ್ಲ.
0: ಏನಾಗ್ಬೇಕು ನೀವು ಅವ್ರಿಗೆ?
1: ಅಕ್ಕ ದೊಡ್ಡಮ್ಮನ ಮಗಳು.
0: ದೊಡ್ಡಮ್ಮನ ಮಗಳು? ನಿಮ್ಗೆ ಕೂಡ ಏನು ಭಜನೆ ಎಲ್ಲ ಕಳಿಸ್ತಾರ ಅವರು?
1: ಇಲ್ಲ, ನಾವೀಗ ಎಜುಕೇಶನ್ ಆತರ ಹೋಗ್ತೀವಿ. ಈಗ ಮನೆಗೆ ಹೋದ್ರೆ ಎಲ್ಲ ಕಳಿಸ್ತಾನೆ, ಹೇಳಿ ಕೊಡ್ತಾನೆ.
0: ಸರಿ, ಮನೆಯಲ್ಲಿ ಡ್ಯಾನ್ಸ್ ಮಾಡ್ತಾನೆ ಇರ್ತಾನ?
1: ಮಾಡ್ತಿರ್ತಾನೆ ಕೆಲವು ಹೊರ ಕೆಲವೊಂದ್ಸಲ.
0: ಓಕೆ ಓಕೆ, ಸರಿ. ಮೈನಸ್ ಹೇಳಿಲ್ಲ?
1: ಮೈನಸ್ ಅಂತ ಇಲ್ಲ, ಸ್ವಲ್ಪ ಭಯ ಪಡ್ತಾನೆ ಏನೋ ಒಂಥರ ವಿಷಯಕ್ಕೆ ಏನಾದ್ರು ಮಾಡ್ಬೇಕಾದ್ರೆ. ಮತ್ತೆ ಮೈನಸ್ ಅಂತ ಏನಿಲ್ಲ, ತುಂಬಾ ಒಳ್ಳೆ ಹುಡುಗ.
0: ತುಂಬಾ ಒಳ್ಳೆ ಹುಡುಗಿ, ಒಳ್ಳೆ ಹುಡುಗ. ಓಕೆ ಓಕೆ, ಅಂತ ಒಂದು ಒಳ್ಳೆ ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ ನೀವು.
1: ಹೌದು, ನಾನು ಹೇಳ್ತೇನೆ ತುಂಬಾ ಒಳ್ಳೆ ಹುಡುಗ. ಎಂತ ಅವನು ಮೈನಸ್ ಇಲ್ಲ, ಮೈನಸ್ ಸ್ವಲ್ಪ.
0: ಅಂದ್ರೆ ಎಷ್ಟು ಮಾರ್ಕ್ಸ್ ಈಗ 100 ಅಲ್ಲಿ ಎಷ್ಟು ಕೊಡ್ತೀರಾ ಅವರಿಗೆ?
1: 100 ಅಲ್ಲಿ 90 ಕೊಡ್ತೇನೆ.
0: 90 ಆ? ಇನ್ನು 10 ಬೇಕು, ನಿಮಗೆ ಕಲಿಬೇಕು.
1: 10 ಇನ್ನು ಬೇಕು, ಸ್ವಲ್ಪ ಭಯ ಎಲ್ಲ ಉಂಟು, ಅದೆಲ್ಲ ಹೋಗ್ಬೇಕು. ಸ್ವಲ್ಪ
0: 100% ಆಗ್ಬೇಕು ಇನ್ನು ಅಲ್ವಾ?
1: 100% ಆಗ್ತಾನೆ ಅವನು, ಇನ್ನು ಒಂದು 2-3 ವರ್ಷ ಬಿಟ್ಟರೆ ಆಗ್ತಾನೆ.
0: ಓಕೆ, ಸರಿ ಸರಿ. ನಿಮ್ಮ ಹಾರೈಕೆಗೆ, ನಿಮ್ಮ ಏನೋ ಆಶೀರ್ವಾದಕ್ಕೆ ಧನ್ಯವಾದಗಳು. ಕರೆ ಮಾಡೋದಕ್ಕೆ ಏನು ಹೇಳ್ತೀಯಾ ಹೇಳು, ಹೇಳು.
2: ಇಷ್ಟು ಪ್ರೀತಿ ತೋರಿದಕ್ಕೆ ಧನ್ಯವಾದಗಳು.
0: ಓಕೆ, ಧನ್ಯವಾದಗಳು ಅಕ್ಷ ಅವರೇ. ಅಕ್ಷ ಅವರು ತುಂಬ ಎಪ್ರಿಷಿಯೇಟ್ ಮಾಡಿದ್ದಾರೆ ನಿಮಗೆ.
2: ಹೌದು,
0: 90 ಯಾಕೆ ಅಲ್ಲೇ ನಿಂತುಬಿಟ್ಟೆ ಅಂತೆ?
2: ಸ್ವಲ್ಪ ಭಯ ಇರ್ತದೆ.
0: ಭಯ ಇರ್ತದೆ ಅಪ್ಪ, ಏನು ಮಾಡೋಕ್ಕಾಗತ್ತೆ? ಅದನ್ನು ಬಿಟ್ಟು ಮುಂದೆ ಯಾವುದೆಲ್ಲ ಅಚೀವ್ ಮಾಡಬೇಕಂತ ಕನಸಿದೆ ಅದನ್ನು ಮುಟ್ಬೇಕಲ್ಲ. ಏನಾಗಬೇಕಂತ ಇದೆಯಾ ಇನ್ ಫ್ಯೂಚರಲ್ಲಿ?
2: ಇನ್ ಫ್ಯೂಚರ್ ನಾನು DC.
0: DC? ವಾಹ್, ಒಳ್ಳೆ ಒಳ್ಳೆ ಒಳ್ಳೆ ಕನಸು, ಒಳ್ಳೆ ಡ್ರೀಮ್ದು. DC ಆಗಬೇಕಾದ್ರೆ ತುಂಬ ಕಷ್ಟ ಇದೆ ಅಲ್ಲ. ಈಗಲೇ ತಯಾರಿ ಮಾಡ್ತಾ ಇದೆಯಾ? ಈಗ ಈಗ ಆ್ಯಕ್ಟಿಂಗ್ ಏನಾದರೂ ಮಾಡ್ತೀಯಾ DC ಆಗಿ? ಇಲ್ಲ ಇಲ್ಲ. DC ಅಂದರೆ ಹೇಗಿರಬೇಕು ಅಂತ ಹೇಳ್ತೀರಿ? ಗಂಭೀರ ಆಗಿರ್ಬೇಕಾ, ನಗ್ನಗ್ತಾ ಇರಬೇಕಾ, ಹೇಗಿರಬೇಕು?
2: ಎರಡು ಸೈಡ್ ಬೇಕು.
0: ಎರಡು ಸೈಡ್ ಬೇಕು. ತುಂಬ ಒಳ್ಳೆಯ ಗುಣಗಳು ಬೇಕಾಗುತ್ತದೆ DC ಅಂತ, ಎಲ್ಲವನ್ನು ಕೇಳಬೇಕಾಗುತ್ತೆ. ಸರಿ, ಎಲ್ಲ ದೊಡ್ಡ ಜಿಲ್ಲೆದೇ ಜವಾಬ್ದಾರಿ ಇರ್ತದಾ?
2: ಹ್ಞೂ.
0: ಓಕೆ, ಹಾಗೆ ಡ್ಯಾನ್ಸ್ ಇಲ್ಲಿ ಕಲ್ತಿರಿ?
2: ನಾನು ಡ್ಯಾನ್ಸ್ ಮೊದಲು ಮನೆಯಲ್ಲಿ ಕಲ್ತಿದ್ದೆ.
0: ಓಕೆ, ಒಬ್ರು ಕಾಲರ್ ಇದ್ದಾರೆ ನಿಮ್ಮ ಜೊತೆ ಮಾತಾಡೋಕ್ಕೆ.
2: ಓಕೆ.
3: ಹಲೋ
2: ಹಲೋ,
3: ಯಾರು ಅಂತ ಗೊತ್ತಾಯ್ತಾ?
2: ಸುಶ್ವಿತಾ ಆಂಟಿ ಅಲ್ಲ?
3: ಹಾ, ಗೊತ್ತಾಯ್ತಲ್ಲ ನನ್ನ ಹೆಸರು.
0: ಹೇಳಿ ಸುಶ್ಮಿತಾ ಅವರೇ.
3: ನಮಸ್ತೆ ಸರ್.
0: ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
3: ಸರ್, ನಾನು ಪಡುಬಿದ್ರೆಯಿಂದ.
0: ಪಡುಬಿದ್ರೆಯಿಂದ?
3: ಸೋ ನಾ ಆಂಟಿ.
0: ಹೌದಾ? ಏನು ಹೇಳ್ತೀರಾ ಯಶ್ವಿತ್ ಬಗ್ಗೆ?
3: ನಂಗೆ ತುಂಬಾ ಖುಷಿ ಆಗ್ತಾ ಉಂಟು ಅಷ್ಟು ದೊಡ್ಡ ವೇದಿಕೆ ಓದೋದು ಅಂದ್ರೆ ತುಂಬಾ ಖುಷಿ ಆಗ್ತಾ ಉಂಟು.
0: ಯಶ್ವಿತ್ ಪೋಖ್ರಿಯಾ?
3: ಹೋಗ್ಲಿಲ್ಲ.

0: ಅದನ್ನ ಪಾಪದ ಹುಡುಗ.
1: ಪಾಪದ ಹುಡುಗ ಏನ್ರಿ ಎಲ್ಲ
0: ಆ
1: ಪಾಪ
0: ಸೈಲೆಂಟ್ ಹುಡುಗ ಹುಡುಗ ಅಂದ್ರೆ ಮತ್ತೆ ಪಾಪದ ಹುಡುಗ
1: ವೈಲೆಂಟ್ ಇಲ್ಲ
0: ಇಲ್ಲ ಸೈಲೆಂಟ್ ಹುಡುಗ
1: ವೈಲೆಂಟ್ ಇದೆ ಅದ ಎಜುಕೇಷನ್ ಅವ್ ಚಮನ್ ಹತ್ರ ಕೇಳಿದ್ರೆ ಹೇಳ್ತಾನೆ ವೈಲೆಂಟ್ ಅಂತ
0: ಇಲ್ಲ ಅವನ್ ಸ್ವಲ್ಪ ಆದ್ರೆ ಇದ್ದಾನೆ ಇವನ್ ಪಾಪದ ಹುಡುಗ
1: ಇವ ಸೈಲೆಂಟ್
0: ಹಾ ಚಿಕ್ಕದಿಂದ್ರ ಸಹ ಸೈಲೆಂಟ್ ಹುಡುಗ ಮತ್ತೆ ಪಾಪದ ಹುಡುಗ
1: ಏನೇನು ಒಳ್ಳೆ ಗುಣಗಳಿವೆ ಇವನ ಹತ್ರ
0: ಅವನ ಹತ್ರ ಏನಂದ್ರೆ ಈಗ ಯಾರು ಸಿಕ್ಕಿದ್ರೆ ಸಹ ಫಸ್ಟ್ ಅವ್ರಿಗೆ ಹೋಗಿ ಹಿರಿಯರ ಹಿರಿಯರು ನೋಡ್ತಾರ ಫಸ್ಟ್ ಅಡ್ಡ ಬಿದ್ದು ನಮಸ್ಕರಿಸಿ ಮಾತಾಡ್ತಾನೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾನೆ
1: ಸರಿ
0: ಅದೆಲ್ಲ ಅವನಿಗೆ ಎಲ್ಲರ್ಸ ಬೇಕು ಒಟ್ಟಿಗೆ ಅವನಿಗೆ ಎಲ್ಲರ್ಸ ಸೇರಿ ಆತರ ಅವನು ಅವನ್ ಪಾಪದ ಹುಡುಗ ನಂಗೆ ಅದಕ್ಕೆ ಇಷ್ಟ ಅವನು ಆತರ
1: ಹಾಗಾಗಿ ಬರ್ತಾ ಇರ್ತಾನೆ ನಿಮ್ಮ ಮನೆಗೆ
0: ನಾವು ಹೋಗ್ತೇವೆ ಅಲ್ಲಿ ಫಂಕ್ಷನ್ ಆದ್ರೆ ನಾವೆಲ್ಲ ಒಟ್ಟಿಗೆ ಸೇರ್ತೇವೆ ಫಸ್ಟ್ ಒಟ್ಟಿಗೆ ಇದ್ವಿ ಅವನ್ ಮತ್ತೆ ಒಟ್ಟಿಗೆ ಇದ್ವಿ ಈಗ ರೀಸೆಂಟ್ 3 ಇಯರ್ಸ್ ಅದೇ ಸಪ್ರೇಟ್ ಸಪ್ರೇಟ್ ಆದದ್ದು ಈಗ ಫಂಕ್ಷನ್ ಆದ್ರೆ ಎಲ್ಲ ಮನೆಗೆ ಸೇರ್ತೇವೆ
1: ಫ್ಯಾಮಿಲಿ ಫಂಕ್ಷನ್ ಫ್ಯಾಮಿಲಿ
0: ಫ್ಯಾಮಿಲಿ ಟುಗೆದರ್ ಆಗ್ತೇವೆ ಒಟ್ಟಿಗೆ ಅವನ್ ಚಂದ ಒಂದೇ ಮಾರ್ನಿಂಗ್ ಒಂದು ಒಳ್ಳೆ ಅಂದ್ರೆ ಕವನ ಆದ್ರೆ ಗಾದೆ ಮಾತು ಆತರ ಹೇಳ್ತಿದ್ದ ಒಂದು ಹೇಳ್ಬೋದು
1: ಯಶ್ವಿತ್ ಗಾದೆ ಮಾತು ಹೇಳ್ಬೇಕಂತೆ ಹೇಳ್ತೀಯ
0: ಒಂದು ನೀತಿ ಒಂದು ಮಾರ್ನಿಂಗ್ ಒಂದು ಶುಭೋದಯ ವರ್ಡ್ಸ್ ಹೇಳ್ತೀಯಲ್ಲ
1: ಶುಭಾಷಿತವ
0: ಎಲ್ಲ ನೀತಿ ಮಾತು ಆಲ್ರೆಡಿ ಅಂದ್ರೆ ಗಾದೆ ಮಾತು ಆತರ ಹೇಳ್ತಾನೆ ಒಂದು ಅಪ್ಡೇಟ್ ಕೊಡ್ತಾನೆ ವಿಡಿಯೋ ಮಾಡ್ತಾನೆ ಆತರ
1: ಹೇಗೆ ಯಾವ್ದು ಯಾವ್ದರಲ್ಲಿ ಎಲ್ಲ ವಿಡಿಯೋ ಅವನೇ ನಿಂದೆ ಯೂಟ್ಯೂಬ್ ಚಾನಲ್ ಇದೆಯಾ ಮತ್ತೆ
0: ಯೂಟ್ಯೂಬ್ ಚಾನಲ್ ಅಲ್ಲ ಒಂದು ಮಕ್ಕಳ ಲೋಕ ಅಂತ ಒಂದು ಹೋಗ್ತಿದ್ದ ಅದರಲ್ಲಿ ಮಾರ್ನಿಂಗ್ ತರ ಒಂದು ನೀತಿ ಮಾತು ಗಾದೆ ಮಾತು ಅಪ್ಡೇಟ್ ಮಾಡ್ತಾ ಇರ್ತಾನೆ ವಿಡಿಯೋ ಮಾಡಿ ಆತರ ಕವನ ಆತರ ಹೇಳ್ತಾನೆ ಒಂದೊಂದು ಆತರ
1: ಏನೀಗ ಶುಭಾಷಿತ ಬೇಕಾ ಏನು ಏನು ಗಾದೆ ಮಾತು
0: ಗಾದೆ ಮಾತು ಏನು ಒಂದು ಹೇಳ್ತಾ ಇರ್ತಾನೆ ಒಂದು ಮಾರ್ನಿಂಗ್ ಶುಭೋದಯ ವರ್ಡ್ಸ್ ಆಗ್ಲಿ ಆತರ ಹೇಳ್ತಾ
1: ಚಿಕ್ಕ ಕವನ ಹೇಳ್ತಾನಂತೆ
0: ಹೇಳಿ ಅಶ್ವಿತ
2: ನಾನು ಹೋದೆ ಶಾಲೆಗೆ ಕುಳಿತೆ ಒಂದು ಮೂಲೆಗೆ ಗಾಳಿ ಬಂತು ತನ್ನಗೆ ನಿದ್ದೆ ಬಂತು ಕಣ್ಣಿಗೆ ಮೇಷ್ಟ್ರು ಬಂದ್ರು ಮೆಲ್ಲಗೆ ಕೊಟ್ರು ಒಂದು ಕೆನ್ನೆಗೆ
1: ಹೇಗಿತ್ತು
0: ಚೆನ್ನಾಗಿತ್ತು ನಾನು ಕೇಳ್ತಾ ನೋಡ್ತಾ ಇದ್ದೆ ಒಂದು ಮಕ್ಕಳ ಲೋಕದಲ್ಲಿ ಅಪ್ಡೇಟ್ ಮಾಡ್ತಾನಲ್ಲ ಅದು ಸೋಶಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ರು ಅವಂದು ಅದು ತಪ್ಪದೆ ನಾನು ನೋಡ್ತಾ ಇರ್ತೇನೆ ಅವನು ಅದು ನಂಗೆ ಖುಷಿ ಆಗುದು ಅವನು ನೀತಿ ಮಾತು ಅವನು ಮಾತಾಡುದು ಆ ರೀತಿ ವಿಷಯದಲ್ಲಿ ಆತರ
1: ಓಕೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ಕೊಂಡು ಅವನ ಬಗ್ಗೆ ತುಂಬಾ ವಿವರ ಹೇಳಿದ್ರಿ ಓಕೆ
2: ಧನ್ಯವಾದಗಳು
0: ಥ್ಯಾಂಕ್ ಯು
1: ಓಕೆ ಅವರು ಏನು ನಿಮ್ಮ ಆಂಟಿಯ ಸುಶ್ಮಿತಾ ಓಕೆ ಚೆನ್ನಾಗಿ ಹೇಳಿದರು ಹಾಗೆ ಈಗ ಒಂದು ಹಾಡು ಕೇಳೋಣ ಹಾಡಿನ ನಂತರ ಒಂದು ಪ್ರಶ್ನೆ ಕೇಳ್ತೀನಿ

0: ಎಸ್, ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ್ 107.85 ಬಣ್ಣ ಬಣ್ಣದ ಬದುಕು ಕೇಳುಗರೆ. ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಬಾಲ ಪ್ರತಿಭೆಗಳಿಗೆ ಮೀಸಲಾದ ಇವತ್ತಿನ ಕಾರ್ಯಕ್ರಮ ಅಂದರೆ ಮೂರನೇ ಬುಧವಾರ. ಇವತ್ತು ಯಶ್ವಿತ್ ಅವರು ನಮ್ಮ ಜೊತೆ ಇದ್ದಾರೆ, ನೀವು ಕೂಡ ಇವ್ರ ಜೊತೆ ಮಾತಾಡ್ಬೋದು. ಕರೆ ಮಾಡೋಂಥ ಸಂಖ್ಯೆ 6364200949 ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಿ. ಯಶ್ವಿತ್ ಅವರು ಈಗಾಗಲೇ ಒಂದು ಹಾಡು ಕೇಳಿದ್ರಿ, ಶಾಲೆಯ ಹಾಡು ಇದು ಬಹಳ ಒಳ್ಳೆ. ನಮ್ಮ ಮಿಸ್ ಅಂತ ಹೇಳೋದಾದ್ರೆ ಯಾರು ಮಿಸ್ ನಿಮ್ದು?
1: ನಮ್ಮದು ಎಲ್ಲರೂ ಈಕ್ವಲ್ ಆಗಿದ್ದಾರೆ.
0: ಈಕ್ವಲ್ ಆಗಿದ್ದಾರೆ. ಚಾಕ್ಲೇಟ್ ಎಲ್ಲ ಕೊಡ್ತಾರಾ?
1: ಚಾಕ್ಲೇಟ್ ಅಂತೆಲ್ಲ
0: ಹಾಡಿನಲ್ಲಿ ಇತ್ತು ಹಾಗೆ ಕೇಳಿದ್ರು. ಓಕೆ, ಎಲ್ಲರೂ ಚೆನ್ನಾಗಿ ಪಾಠ ಮಾಡ್ತಾರೆ. ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ
0: ಹಲೋ ನಮಸ್ತೆ, ಯಾರು ಮಾತಾಡೋದು?
2: ಹಲೋ
0: ಹಲೋ ನಮಸ್ತೆ, ಯಾರು ಮಾತಾಡೋದು?
2: ನಾವು ಮುಂಬೈಯಿಂದ ಮಾತಾಡೋದು.
0: ಮಂಗಳೂರಿಂದ? ಎಲ್ಲಿಂದ?
2: ಮುಂಬೈಯಿಂದ.
0: ಮುಂಬೈಯಿಂದ? ಓ ಹೇಳಿ. ಯಶ್ವಿತ್ ಮಾತಾಡಿ, ಮಾತಾಡಿ ಯಶ್ವಿತ್ ಹತ್ರ ಮಾತಾಡಿ.
1: ಹಲೋ
2: ಹಲೋ,
1: ಹೇಗಿದ್ದೀರಿ?
2: ನಾನ್
1: ಸಹ ಚೆನ್ನಾಗಿದ್ದೇನೆ.
2: ಕಾಫಿ ಕುಡಿದ್ರ?
1: ನಾನ್ ಕುಡ್ದೆ, ನೀವು ಕುದ್ರ?
2: ನಿಮ್ಗೆ ಇಲ್ಲಿ ಬರ್ತದ?
1: ಬರ್ತದೆ. ಉದರ್ ಹೇಗ್ಯ? ಉದರ್ ಹೇಗ್ಯ?
0: ಮುಂಬೈಯಲ್ಲಿ ಇದೆಯಾ ಅಂತ ಕೇಳ್ತಾ ಇದ್ರೆ ಮುಂಬೈ ಮೇ ಬಾರಿಶ್ ಹೇ. ಹಲೋ ಕೇಳ್ತಾ ಇಲ್ವಾ?
1: ಮುಂಬೈ ಮೇ ಬಾರಿಶ್ ಹೇ ಕ್ಯಾ?
0: ಓಕೆ ಓಕೆ, ಮುಂಬೈಯಿಂದ ಮಾತಾಡ್ತಾ ಇದ್ದೀರಾ? ಇವನ ಪರಿಚಯ ಇದೆ ಯಶ್ವಿತ್ ನಿಮಗೆ? ಏನಾಗಬೇಕು ನೀವು?
2: ನನ್ನ ಭಾವನ ಮಗ.
0: ಓ, ಭಾವನ ಮಗ, ಹಾಗೆ ಮಾತಾಡುವಂತ ಕಾಲ್ ಮಾಡಿದಿರಿ. ಅವನು ಭಜನೆ ಹಾಡ್ತಾನೆ, ಮತ್ತೆ ಏನೋ ಡ್ಯಾನ್ಸ್ ಮಾಡ್ತಾನಂತೆ, ಮತ್ತೆ ಕವಿತೆಯನ್ನು ಬರೀತಾನಂತೆ. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ, ಅವ್ರು ಕೂಡ ಹೇಳ್ತಾ ಇದ್ದಾರೆ, ಮುಂಬೈಯಿಂದ ಕಾಲ್ ಮಾಡಿದ್ದಾರೆ. ಓಕೆ ಹೇಳಿ, ಅವರ ಏನು ಪರಿಚಯ?
1: ಅವರು ನನ್ನ ಮಾಮ ಆಗಬೇಕು.
0: ಹೌದಾ?
1: ಹೌದು.
0: ಓಕೆ ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
3: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ,
3: ನಾನು ಗ್ರೇಸ್ ಮಿರಾಂದ.
0: ಗ್ರೇಸ್ ಮಿರಾಂದ,
3: ನಮ್ಮ ಸಾರಂಗ್ ರೇಡಿಯೋಕ್ಕೆ ಬಂದ ಎಂತ ಯಕ್ಷಿತ ರಕ್ಷಿತ ಎಂತ ಸರಿ ಗೊತ್ತಿಲ್ಲ ನನಗೆ.
0: ಯಶ್ವಿತ್,
3: ಅವನಿಗೆ
0: ಮಾತಾಡಿ.
3: ನಾನು ಪ್ರಣಾಮ ಮಾಡ್ತೇನೆ. ಭಾರಿ ಒಳ್ಳೆ ಪದ್ಯ ಹೇಳಿದ. ಮತ್ತೆ ಎಂತದೆಲ್ಲ ಮಾಡ್ತಾನೆ ಅಂತ ಇನ್ನು ಸಹ ಹೇಳ್ಬೇಕು, ಒಂದೆರಡು ಹೇಳಿದ್ದೆ ಸಾಕಾಗುದಿಲ್ಲ.
0: ಸರಿ ಸರಿ.
3: ಮತ್ತೆ ಅವನು ಯಾರೊಟ್ಟಿಗೆ ನಮ್ಮ ಸಾರಂಗಕ್ಕೆ ಬಂದಿದ್ದಾನೆ
0: ಹೇಳು.
3: ಯಾರೊಟ್ಟಿಗೆ ಸಾರಂಗ?
1: ನಾನು ನನ್ನ ಅಮ್ಮ ಮತ್ತೆ ತಮ್ಮನೊಟ್ಟಿಗೆ ಸಾರಂಗಗೆ ಬಂದಿದ್ದೇನೆ.
3: ಯಾರೊಟ್ಟಿಗೆ?
1: ಅಮ್ಮ ಮತ್ತೆ ತಮ್ಮನೊಟ್ಟಿಗೆ.
3: ಅಣ್ಣ ಮತ್ತೆ ತಮ್ಮನ?
1: ಅಮ್ಮ ಮತ್ತೆ ತಮ್ಮ.
3: ನಮ್ಮದು ನೆಂಟರು ವೇಣೂರಿನಲ್ಲಿ ಇದ್ದಾರೆ. ಹೌದು, ನಮ್ಮ ನೆಂಟರು ಇವರ ಮನೆ ಹತ್ರನೇ ಆಗ್ಬೇಕು. ಅವ ಎಂತದ ಹೇಳಿದ್ದಲ್ಲ, ಒಮ್ಮೆ ನಾನು ಅವರ ಮನೆಗೆ ಬಂದೆ, ನನ್ಗೆ ಸಹ ಇವರ ಮನೆಗೆ ಹೋಗಿ ಇವನನ್ನು ನೋಡ್ಬೇಕು.
0: ಸರಿ,
3: ಬಾರಿ ಆಸೆ ಆಗ್ತದೆ ಅವನಿಗೆ ಒಮ್ಮೆ ನೋಡಿ ಯಾರು ಏನು ಅಂತ ಎಲ್ಲ ಮಾತಾಡಿ ಅವರ ಮನೆಯಲ್ಲಿ ಊಟ ಮಾಡಿ ಬರ್ಬೇಕಂತ ಉಂಟು ನನ್ಗೆ.
0: ಏನು ಬರ್ಬಹುದಾ?
1: ಆಯ್ತು ಬನ್ನಿ.
0: ಎಲ್ಲಿ ಮನೆ? ಎಲ್ಲ ಅಡ್ರೆಸ್ ಎಲ್ಲ ಬೇಕಣ್ಣ?
3: ಹೌದು,
1: ಕುಂಬಾಶಿ ಶಾಲೆ ಬಳಿ.
3: ಹೊರಗೆ ಹಾಕಿದ್ರೆ ಗತಿ ನನ್ನ.
0: ನೋಡಿ ಗ್ರೇಸ್ ಮಿರಂದ ಅವರೇ, ಕುಂಬಾಶಿ ಶಾಲೆ ಬಳಿ ಬರ್ಬೇಕಂತೆ ನೀವು.
3: ಆಯ್ತು, ನಾನು ಮತ್ತೆ ಎಡವಾಡ್ ಒಟ್ಟಿಗೆ ಹೋಗು. ಆಯ್ತು,
0: ಸರಿ ಸರಿ. ಓಕೆ ಓಕೆ, ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು.
3: ಇನ್ನು ಸಹ ಒಳ್ಳೆ ಕಲ್ತು ಎಂತ ಡಿಸಿ ಆಗ್ಬೇಕು ಹೇಳಿದ ಅಲ್ವಾ?
1: ಹೌದು,
3: ಡಿಸಿಗಿಂತ ಮೇಲೆ ಹೋಗ್ಲಿ ಅವ. ಅಷ್ಟೇ ಅಲ್ಲ, ಅವ ಊರಿಗೆ ನಮ್ಮ ದೇಶಕ್ಕೆ ಮನೆಗೆ ಕುಟುಂಬಕ್ಕೆ ತಂದೆ ತಾಯಿಗೆ ಅವ ಹೆಸರು ತಂದು ಅವ ದೊಡ್ಡ ಮನುಷ್ಯ ಆಗ್ಬೇಕಂತ ಅವನಿಗೆ ಆಶೀರ್ವಾದ.
1: ಧನ್ಯವಾದಗಳು.
3: ನಾನು ಗ್ರೇಸ್ ಮಿರಾಂದ.
0: ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಧನ್ಯವಾದಗಳು ಗ್ರೇಸ್ ಮಿರಂದ್ ಅವರೇ. ಅವರು ಡಿ ಸಿಗಿಂತ ಮೇಲೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಮಿನಿಸ್ಟರ್ ಆಗ್ತೀಯಾ?
1: ಮಿನಿಸ್ಟರ್
0: ರಾಜಕೀಯ ಎಷ್ಟೇ ಇದೆ?
1: ರಾಜಕೀಯ ಅಷ್ಟೇ
0: ಬೇಡ. ಹಾಗೆ ಮತ್ತೆ ಶಾಲೆಯ ಬಗ್ಗೆ ಹೇಳು, ಶಾಲೆಯಲ್ಲಿ ಏನೆಲ್ಲ ಕಲಿಸ್ತಾರೆ?
1: ನನ್ನ ಶಾಲೆಯ ಹೆಸರು ಕುಂಬಶ್ರೀ ಆಂಗ್ಲ ಮಧ್ಯಮ ಶಾಲೆ ನಿಟ್ಟಡೆ ಬೇನೂರು. ಅಲ್ಲಿನ ಟೀಚರ್ಸ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ಮತ್ತೆ ಅಲ್ಲಿನ ಪ್ರಿನ್ಸಿಪಲ್ ಕೂಡ ಹಾಗೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಸಪೋರ್ಟ್ ಮಾಡ್ತಾರೆ, ತುಂಬ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ.
0: ಏನೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ? ಶಾಲೆಯಲ್ಲಿ ಏನೆಲ್ಲ ಆಟ ಆಡ್ತೀಯಾ?
1: ಕ್ರಿಕೆಟ್, ವಾಲಿಬಾಲ್, ಮತ್ತೆ ಇದು
0: ಏನು
1: ಟೆನ್ನಿಸ್,
0: ಟೆನ್ನಿಸ್,
1: ಚೆಸ್, ಕ್ಯಾರಮ್, ಲೂಡೋ, ಮತ್ತೆ ಎಲ್ಲ.
0: ಯಾವುದು ಫೇವರೇಟ್ ಗೇಮ್?
1: ಕ್ರಿಕೆಟ್.
0: ಕ್ರಿಕೆಟ್, ಕ್ರಿಕೆಟಲ್ಲಿ ಎಷ್ಟು ಸ್ಕೋರ್ ಮಾಡಿದೆಯಾ ಜಾಸ್ತಿ ಅಂದರೆ?
1: ಜಾಸ್ತಿ ಅಂದರೆ ಸೆಂಚುರಿ.
0: ಸೆಂಚುರಿ ಮಾಡಿದೆಯಾ? ಹೌದಾ? ಎಲ್ಲಿ ಬೇರೆ ಕಡೆ ಎಲ್ಲ ಮ್ಯಾಚಿಗೆ ಹೋಗಿದೆಯಾ?
1: ಮ್ಯಾಚಿಗೆ ಹೋಗಿಲ್ಲ.
0: ಶಾಲೆಯಲ್ಲಿ ನೀವೇ?
1: ಶಾಲೆಯಲ್ಲಿ ಮತ್ತೆ ಹೀಗೆ ಹೊರಗಡೆ ಒಂದು ಆಟ ಆಡ್ಲಿಕ್ಕೆ ಹೋಗ್ತೀನಿ.
0: ಅದಕ್ಕೆ ಕ್ರಿಕೆಟ್ಗೆ ಏನಾದರೂ ಕೋಚ್ ಯಾರಿಲ್ಲ, ಪಿ ಟಿ ಮಾಸ್ಟರ್ ಮಾತ್ರ? ಹಾಗೆ ಕ್ರಿಕೆಟಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇದೆ. ಮ್ಯಾಚ್ ಎಲ್ಲ ನೋಡ್ತಾ ಇರ್ತೀರಾ? ಅಲ್ಲ, ಈಗ ಐ ಪಿ ಎಲ್ ಎಲ್ಲ ನೋಡ್ತಾ ಇರ್ತೀರಿ. ಯಾರು ಫೇವ್ರೇಟ್ ನಿಮಗೆ?
1: ಆರ್ ಸಿ ಬಿ.
0: ಆರ್ ಸಿ ಬಿಯಲ್ಲಿ ಯಾರು?
1: ವಿರಾಟ್.
0: ವಿರಾಟ್ ಕೊಹ್ಲಿ. ಓಕೆ, ಎಲ್ಲರೂ ವಿರಾಟ್ನನ್ನು ಇದು ಮಾಡ್ತಾರೆ, ಲೈಕ್ ಮಾಡ್ತಾರೆ. ಓಕೆ, ಮತ್ತೊಬ್ಬರು ಕಾಲರ್ ಇದ್ದಾರೆ, ತುಂಬ ಕರೆ ಬರ್ತಾ ಇದೆ. ಹಲೋ, ನಮಸ್ತೆ.
4: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡೋದು?
4: ನಾನು ಕೃಷ್ಣ ಪುತ್ತಿಗ ಅಂತ ಹೇಳಿ, ದೋಹಾ ಕತಾರ್ನಿಂದ.
0: ದೋಹಾ ಕತಾರ್ನಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ಯಶ್ವಿತ್ ನಮ್ಮ ಜೊತೆ ಇದೆ ಸ್ಟುಡಿಯೋದಲ್ಲಿ.
4: ಹಲೋ, ಯಶ್ವಿತ್ ಅವರಿದ್ದಾರೆ. ಹಲೋ,
1: ಹೇಗಿದ್ದೀರಿ?
4: ನಾವು ಆರಾಮವಾಗಿದ್ದೇವೆ, ನೀವು ಹೇಗಿದ್ದೀರಾ?
1: ನಾನು ಸಹ ಆರಾಮವಾಗಿದ್ದೇವೆ.
4: ನಿಮ್ಮನ್ನು ಈ ಇದರಲ್ಲಿ ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಉಂಟು.
1: ಧನ್ಯವಾದ.
4: ಸಾರಂಗದ
0: ಓಕೆ, ಏನ್ ಮಾಡ್ಕೊಂಡಿದ್ದೀರಾ ದೋಹಾ ಕತಾರ್ನಲ್ಲಿ?
4: ನಾನು ಮೆಕ್ಯಾನಿಕಲ್ ಸೂಪರ್ವೈಸರ್.
0: ಓಕೆ. ಯಶ್ವಿತ್ ಹೇಗೆ?
4: ಯಶ್ವಿತ್ ಒಳ್ಳೆ ಹುಡುಗ. ನನ್ನ ಮುದ್ದಿನ ಮಗ ನಾನು.
0: ವಾವ್. ಓಕೆ.
1: ಇಷ್ಟು ಪ್ರೀತಿ ತೋರಿದ್ದಕ್ಕೆ ಧನ್ಯವಾದಗಳು.
4: ಒಳ್ಳೇದೇ ಮಾಡಬೇಕು.
1: ಆಯ್ತು.
0: ಅವನು ಏನಾಗ್ಬೇಕಂತ ನಿಮ್ಗೆ ಆಸೆ?
4: ನಾನು ಅವನು ಚಿಕ್ಕಪ್ಪ, ಅವರ ತಮ್ಮ.
0: ಅವ ಡಿ ಸಿ ಆಗ್ತಾನಂತೆ, ನೀವೇನು ಹೇಳ್ತೀರ ಅವನಿಗೆ?
4: ಯಾವುದು?
0: ಅವ ಡಿ ಸಿ ಆಗ್ತಾನಂತೆ.
4: ಅದು ಒಳ್ಳೆ ವಿಷಯ ನಂಗೆ. ನಾನು ಮೊನ್ನೆ ಮುಂಚೆನೆ ಹೇಳ್ತಿದ್ದೆ ಪೊಲೀಸ್ ಆಗ್ಬೇಕಂತ ಹೇಳ್ತಿದ್ದೆ ಅವನಿಗೆ.
0: ಹೌದಾ? ಅದಕ್ಕೆ ಪೊಲೀಸ್ ಆಗೋದು ಬೇಡ ಅಂತ ಈಗ ಡಿ ಸಿ ಆಗ್ಬೇಕಂತ ಹೇಳ್ತಾ ಇದ್ದಾನೆ.
4: ಅದು ಒಳ್ಳೆ ವಿಷಯ. ಅವನು ಎಷ್ಟು ಕಲಿದ್ರು ನಾವು ಅವನಿಗೆ ಸಪೋರ್ಟ್ ಮಾಡ್ತೇವೆ.
0: ಓಕೆ ಓಕೆ ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದೆ.
4: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಓಕೆ, ಸಪೋರ್ಟ್ ಇದ್ದಾರೆ ನೋಡಿ ಡಿ ಸಿ ಆಗೋಕೆ. ವೋಟ್ ಮಾಡಬೇಕಾ ಅಂತ ಇನ್ಯಾರು ಕಾಲ್ ಮಾಡ್ತಾರೆ? ಎಷ್ಟು ವೋಟ್ ಬರ್ತದೆ ಡಿ ಸಿಗೆ, ಪೊಲೀಸಿಗೆ ಎಷ್ಟು ಬರ್ತದೆ ನೋಡಬೇಕಾಗತ್ತೆ. ಓಕೆ, ಹಾಗೆ ಮತ್ತೆ ಶಾಲೆಯಲ್ಲಿ ಯಾವುದೆಲ್ಲ ನಿಮಗೆ ಏನು ಆಕ್ಟಿವಿಟೀಸ್, ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಯಾವುದಿರುತ್ತೆ? ಜಾಸ್ತಿ ಭಜನೆ ಹಾಡ್ತೀಯ ಅಲ್ಲಿ, ಏನು ಮಾಡ್ತೀಯ?
1: ಡ್ಯಾನ್ಸ್.
0: ಡ್ಯಾನ್ಸಿಗೆ ಎಲ್ಲ ನಿನ್ನನ್ನು ಸೆಲೆಕ್ಟ್ ಮಾಡ್ತಾರೆ?
1: ಹೌದು.
0: ಯಾವುದು ಡ್ಯಾನ್ಸ್?
1: ವೆಸ್ಟರ್ನ್ ಕ್ಲಾಸಿಕಲ್.
0: ವೆಸ್ಟರ್ನ್ ಕ್ಲಾಸಿಕಲ್ ಡ್ಯಾನ್ಸ್. ಓಕೆ, ಮತ್ತೊಬ್ಬರು ಇದ್ದಾರೆ ಕಾಲರ್, ತುಂಬ ಕರೆ ಬರ್ತಾ ಇದೆ. ಹಲೋ, ನಮಸ್ತೆ.
5: ಹಲೋ, ನಮಸ್ತೆ ಸರ್.
0: ನಮಸ್ತೆ.
5: ನಾನು ಎಚ್ ಮೊಹಮ್ಮದ್ ವೇಣು ಅವ್ರು ಮಾತಾಡ್ತಾ ಇದ್ದೇನೆ.
0: ಹೇಳಿ.
5: ಯಶ್ವಿತ್ ಅವರು ನನಗೊಂದು ಕಾಯಂ ಶ್ರೋತ್ರ ಒಬ್ಬರು ಫೋನ್ ಮಾಡಿ ಹೇಳಿದ್ರು, ಏನಂದ್ರೆ ನಿಮ್ಮ ಊರಿನವರು ಒಬ್ಬರು ರೈಲಿನಲ್ಲಿ ಇದ್ದಾರೆ, ಅವರ ಹತ್ರ ಮಾತಾಡಿ ಅಂತ.
0: ವೇಣೂರಂದ್ರೆ
5: ನಮ್ಮ ಊರೇ ವೇಣೂರ್ ಸರ್.
0: ಅವರು ಕುಂಬಾಶಿ ಶಾಲೆ ಹತ್ರ ಇದ್ದಾರೆ.
5: ಹೌದು ಹೌದು ಹೌದು ಹೌದು, ಕುಂಬಾಶಿ ಗೊತ್ತಾಯ್ತು.
0: ನೀವು ಎಲ್ಲಿರುದು ವೇಣೂರು?
5: ಯಾರು
0: ನೀವು?
5: ನಾವು ವೇಣೂರು ಸ್ವಲ್ಪ ಈಚೆ, ಶಾಂತಿನಗರ ಅಂತ.
0: ಶಾಂತಿನಗರ ನೋಡಿ, ಶಾಂತಿನಗರ ಕೇಳಿದ್ರ?
1: ಹೌದು.
5: ಹಲೋ
1: ಹಲೋ
5: ಹಲೋ, ಯಶ್ವಿತಾ?
1: ಹೌದು, ಹೇಗಿದ್ದೀರಿ?
5: ಚೆನ್ನಾಗಿದ್ದೇನೆ. ನಮಸ್ಕಾರ.
1: ನಮಸ್ಕಾರ.
5: ನಿಮ್ಮ ಮನೆಯಲ್ಲಿ ಎಲ್ಲಿ?
1: ಕುಂಬಶ್ರೀ ಶಾಲೆ ಹತ್ತಿರ.
5: ಪರಿಚಯ ಉಂಟಾ ನಿಮಗೆ?
1: ಗೊತ್ತಾಗಿಲ್ಲ.
5: ಎಚ್ ಮೊಹಮ್ಮದ್ ಅಂತ, ನಾನು ಸಿ ಎ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿದ್ದೆ. ಸಿ ಎ ಬ್ಯಾಂಕ್ ಗೊತ್ತಾಯ್ತಾ? ನಿಮ್ಮ ತಂದೆಯವರ ಹೆಸರಿಗೆ
1: ಪಿ ಹರೀಶ್.
5: ಹಾ ಹಾ, ಗೊತ್ತಾಯ್ತು. ಹಾ ಹಾ, ಹಾಗೆ ವಿಷಯ ಯಾರೋ ನಮ್ಮ ಶ್ರೋತೃಬ್ಬರು ಹೇಳಿದ್ರು, ನಮ್ಮ ಊರಿನವರು ಇದ್ದಾರೆ ಅವ್ರು ಮಾತಾಡಿ ಅಂತ. ಹಾಗೆ ಅಭಿನಂದನೆಗಳು ನಿಮಗೆ. ಈಗ ಈಗ ಯಾವ ಸ್ಟಡಿ ಮಾಡ್ತಾ ಇದ್ದೀರಿ?
1: ನಾನು ಸೆವೆಂತ್.
5: ಹೌದಾ, ಆಗಲಿ. ಉಜ್ವಲ ಭವಿಷ್ಯ ಉಂಟು ನಿಮಗೆ, ನಮ್ಮ ಊರಿಗೆ ಒಂದು ಹೆಮ್ಮೆಯ ವಿಚಾರ. ರೇಡಿಯೋ ಸಾರಂಗದಲ್ಲಿ ನಿಮ್ಮ ಸಂದರ್ಶನ ಬಂದ್ರೆ ಅದು ಬಹಳ ದೊಡ್ಡ ವಿಚಾರ.
1: ನಿಮ್ಮ ಆಶೀರ್ವಾದ ಹೀಗೆ ಇರಲಿ.
5: ಆಯ್ತು, ಇರಲಿ. ನಿಮ್ಮ ನಿಮ್ಮ ಫ್ಯಾಮಿಲಿಗೂ ನಿಮಗೂ ಎಲ್ಲರಿಗೂ ಅಭಿನಂದನೆಗಳು.
1: ಮುಂದೆ
5: ಉತ್ತಮವಾಗಿ ಓದಿ. ನನ್ನ ಅಭಿಪ್ರಾಯ ಏನಂದ್ರೆ, ನೀವು ಡಿ ಸಿ ಆಗ್ತೀರಿ ಅಂತ ಹೇಳಿದ್ದೀರಿ, ಒಳ್ಳೆಯ ವಿಚಾರ. ಡಿ ಸಿ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಆದರೂ ಆ ತೊಂದರೆ ಇಲ್ಲ. ಯಾರಿಗೆ ಅದೊಂದು ಉಪಕಾರವಾಗುವ ರೀತಿಯಲ್ಲಿ ಜನರಿಗೆ ಸಹಕಾರ ನೀಡುವ ರೀತಿಯ ಒಂದು ಹುದ್ದೆ ನಿಮಗೆ ಸಿಗಲಿ ಅಂತ ಆಶಿಸ್ತೇನೆ.
1: ಧನ್ಯವಾದಗಳು.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್
5: ಎಡ್ವರ್ಡ್ ಅವರ್. ಥ್ಯಾಂಕ್ಸ್. ನಮ್ಮ ಊರಿನ ಒಂದು ಪ್ರತಿಭೆಯನ್ನು ತಾವು ಸಂದರ್ಶನ ಮಾಡಿದ್ದೀರಿ. ರೇಡಿಯೋ ಸಾರಂಗಿ ವಂದನೆಗಳು.
0: ಓಕೆ, ಧನ್ಯವಾದಗಳು. ಓಕೆ, ನಮ್ಮ ವೇಣೂರಿಂದ ನೋಡಿ, ನಿಮ್ಮ ಲಕ್ಕಿ ಪರ್ಸನ್ ವೇಣೂರಿಂದ, ನಿಮ್ಮ ಊರಿಂದಲೇ ಕರೆ ಬಂದಿದೆ. ಓಕೆ, ಅವರು ಕೂಡ ನಮ್ಮ ಕೇಳುಗರು, ಯಾವಾಗಲೂ ಕರೆ ಮಾಡ್ತಾರೆ, ನಿತ್ಯ ಕೇಳುಗರು ಕರೆ ಮಾಡ್ತಾ ಇರ್ತಾರೆ. ಸರಿ, ಹಾಗೆ ಈಗ ಶಾಲೆ ವಿಚಾರ ಏನಾದರೂ ಹೇಳಲಿಕ್ಕಿದೆಯಾ? ಬೇರೆ
1: ಬೇರೆ ಶಾಲೆಯಲ್ಲಿ ಅನೇಕ ಪ್ರಶಸ್ತಿಗಳು ಲಭಿಸಿದೆ,
0: ಸಿಕ್ಕಿದೆ. ಎಲ್ಲ ಸ್ಪೋರ್ಟ್ಸಿಗೆ ಮತ್ತು ಬೇರೆ ಬೇರೆ ಕಲ್ಚರಲ್ ಪ್ರೋಗ್ರಾಮ್
1: ಮತ್ತು ಶಾಲೆಗೆ ಸಹ ಅನೇಕ
0: ಕಾಂಪಿಟೇಷನ್ಗೆಲ್ಲ ಹೋಗ್ತಾ ಇತ್ತು.
1: ಶಾಲೆಗೆ ಸಹ ಅನೇಕ ಪ್ರಶಸ್ತಿ ಲಭಿಸಿದೆ.
0: ಹೌದಾ?
1: ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ
0: ಪ್ರಶಸ್ತಿ ಎಲ್ಲ ಸಿಕ್ಕಿದೆ. ಸರಿ, ಯಾರಾದರೂ ಕವಿತೆ ಹೇಳೋದಾದರೆ?
1: ಕವಿತೆ
0: ಹೇಗೆ ಕವಿತೆ ಬರೆಯರು ಕಲ್ತಿರಿ ನೀವು?
1: ನಾನು ಅಂದರೆ ಒಮ್ಮೆ ಬಂಟ್ವಾಳದಲ್ಲಿ ಕವಿತೆ ಸ್ಪರ್ಧೆ ಇತ್ತು.
0: ಬಂಟ್ವಾಳದಲ್ಲಿ?
1: ಹೌದು.
0: ಏನು ಅಲ್ಲೇ ಸ್ಪಾಟ್ ಅಲ್ಲಿ ಬರೀಲಿಕ್ಕೆ?
1: ಅಲ್ಲ, ಬರೆದು ಕಲಿಸ್ಲಿಕ್ಕೆ.
0: ಬರೆದು?
1: ಹೌದು. ಅದರಲ್ಲಿ ಸೆಕೆಂಡ್ ಪ್ಲೇಸ್ ಸಿಕ್ಕಿತ್ತು.
0: ಹೌದಾ? ವಾವ್, ಗ್ರೇಟ್. ಒಂದು ಕವಿತೆ ಹೇಳಿದ್ರೆ, ಯಾವ ಕವಿತೆ ಹೇಳ್ತೀರಿ ಈಗ?
1: ತಾಕತ್ತು.
0: ತಾಕತ್ತು.
1: ನಿಮ್ಮತ್ರ ಇದ್ರೆ ನೀಯತ್ತು, ಗೆಲ್ಲಬಲ್ಲೆ ಇಡೀ ಜಗತ್ತು. ಆದ್ರೆ ಯಾರಿಗೂ ಹೇಳಬೇಡಿ ನಿಮ್ಮ ಸೀಕ್ರೆಟ್ಟು, ಯಾಕಂದ್ರೆ ಇದು ಮೋಸದ ಜಗತ್ತು. ಜಾಸ್ತಿ ಯೋಚಿಸಬೇಡಿ ಇವತ್ತು, ನಾಳೆ ಇರುವುದೇ ದೊನ್ನೆಯ ಏಟು. ಯಾರಿಗೂ ಆಗಬೇಡ ಫೇವ್ರೆಟ್ಟು, ಮುಂದೆ ಕಾದಿದೆ ಚಪ್ಪಲಿ ಏಟು. ನಿಮ್ಮಲ್ಲಿ ಇದ್ದರೆ ನೀಯತ್ತು, ತೋರಿಸಿ ನಿಮ್ಮ ತಾಕತ್ತು.
0: ವಾ ವಾ, ನೀಯತ್ತು ಬೇಕು ಅಂತ ಹೇಳ್ತೀರಿ. ತಾಕತ್ತು ಬೇಕಾದರೆ ನೀಯತ್ತು ಇರಬೇಕು. ನೀಯತ್ತಿನಿಂದ ಇದ್ದರೆ ತಾಕತ್ತು ಜಾಸ್ತಿ ಬರುತ್ತೆ, ಇಲ್ಲದಿದ್ದರೆ ನಾವು ಸೋಲ್ಬೇಕಾಗುತ್ತೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ.
6: ಹಲೋ.
0: ಹಲೋ, ನಮಸ್ತೆ.
6: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
6: ಯಶ್ವಿತನ ಮಾಮಿ.
0: ಯಶ್ವಿತನ ಮಾಮಿ ಮಾತಾಡು. ಯಶ್ವಿತ ಹತ್ರ ಮಾತಾಡಿ.
1: ಹಲೋ.
6: ಹಲೋ,
1: ಹೇಗಿದ್ದೀರಿ?
6: ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದಿ?
1: ನಾನು ಸಹ ಚೆನ್ನಾಗಿದ್ದೇನೆ.
6: ನೀನು ಏನು ಕಾರ್ಯಕ್ರಮಕ್ಕೆ ಸೇರ್ತಿ?
1: ನಾನು
0: ಏನು ಹೇಳ್ತೀರಾ?
6: ನಿಮಗೆ ಭಜನೆಯಲ್ಲಿ ಇಷ್ಟ ಉಂಟಾ?
1: ಹಾಂ, ಇಷ್ಟ ಉಂಟು.
6: ನನಗೆ ಭಜನೆ ಹೇಳ್ತೀರಾ?
1: ಭಜನೆ ಆಯಿತು.
6: ಹೇಳಿ ಅಲ್ಲ.
1: ಮೈನಿಲಿಕೆ ಮಲ್ಲಿಗೆ ದಾಲಂಕಾರೊಡೆ, ಕನನಿಲಿಕೆ ಭಯ ಭಕ್ತಿ ಸನ್ನಿಧಾನ.

0: వడు, అప్పే ఇరేన కన నిలికే వరతూ వడు, భక్తిద పూజేను సందావడు, భక్తిద పూజేను సందావడు, నందిని తుదే నీరు నమమీయోడు, నందిని తుదే మీరు నమమీయోడు, నమమంతి పాపలేను మాజావోడు, నమమంతి పాపలేను మాజావోడు, మైనిలికే మల్లిగే దాలంకారుడే, కననిలికే భయభక్తి సన్నిధానుడే.
1: ವೆರಿ ಗುಡ್ ಬಾಬು,
0: ಥ್ಯಾಂಕ್ ಯು.
2: ಹೇಳಿ, ಯಶ್ವಿತ್ ಬಗ್ಗೆ ಏನು ಹೇಳ್ತೀರಾ?
1: ಹಲೋ
2: ಹಲೋ, ಯಶ್ವಿತ್ ಬಗ್ಗೆ ಏನು ಹೇಳ್ತೀರಿ?
1: ಯಶ್ವಿತ್ ಬಗ್ಗೆ, ಯಶ್ವಿತ್ ಒಳ್ಳೆಯ ಸ್ಟೂಡೆಂಟ್, ಒಳ್ಳೆಯ ರೀತಿಯಲ್ಲಿ ಸ್ಪೀಚ್ ಕರ್ತಿ.
2: ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಅವರು ಕೂಡ ಬಗ್ಗೆ ಒಳ್ಳೆ ಮಾತನ್ನು ಹೇಳಿದ್ದಾರೆ, ಮತ್ತು ಒಂದು ಹಾಡು ನೀವು ಹಾಡಿದೆಯಾ ಭಾಳ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಓಕೆ, ಮನೆಯ ದಿನಚರಿ ಹೇಗೆ? ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಿ?
0: ಬೆಳಗ್ಗೆ ಅಂದರೆ ನಾನು ಸ್ಕೂಲ್ ಟೈಮಲ್ಲಿ 5:30 ಹೇಳ್ತೀನಿ, ಮತ್ತು ಹೀಗೆ ಅಂದರೆ ರಜೆ ಟೈಮಲ್ಲಿ ಲೇಟ್ ಆಗ್ತದೆ.
2: ಲೇಟ್ ಆಗ್ತದೆ? ಎಷ್ಟು ಗಂಟೆಗೆ? ಒಂದು 2 ಗಂಟೆ ಲೇಟ್ ಆಗ್ತದ? 10 ಗಂಟೆಗೆ ಹೇಳಿದೆಯಾ? 12 ಗಂಟೆಗೆ?
0: ಅಲ್ಲ, 7.
2: 7 ಗಂಟೆಗೆ? ಓಕೆ ಓಕೆ. ಒಬ್ಬರು ಕಾಲರ್ ಇದ್ದಾರೆ, ತುಂಬ ಕರೆ ಬರ್ತಾ ಇದೆ. ಹಲೋ
1: ಹಲೋ

0: ಡ್ರಾಯಿಂಗ್ ಅಲ್ಲಿ.
1: ಓಕೆ, ಹೇಳಿ ಯಶ್ವಿತ್ನ ಪರಿಚಯ ಹೇಗೆ ನಿಮಗೆ?
0: ನಾನು ಯಶ್ವಿತ್ನ ಒಟ್ಟಿಗೆ ಇದ್ದೆ.
1: ಹೌದಾ?
0: ನನ್ನ 10 ವರ್ಷ ಯಶ್ವಿತ್ನ ಮನೆಯಲ್ಲೇ ಒಟ್ಟಿಗೆ ಇದ್ದೇನೆ.
1: ಹೌದಾ? ಹೆಸರು?
0: ಹೆಸರು ಜಯಲಕ್ಷ್ಮಿ ಅಂತ.
1: ಜಯಲಕ್ಷ್ಮಿ ಅವರು. ಓಕೆ ಓಕೆ, ಪರಿಚಯ ಇದೆ. ಯಶ್ವಿತ್ ಜಯಲಕ್ಷ್ಮಿ ಅಂತೆ.
2: ಹೌದು, ನನ್ನ ಎರಡನೇ ಅಮ್ಮ.
1: ಅಮ್ಮ
0: ಅವನು ನನಗೆ ತಾಯಿ ಅಂತಲೇ ಕರೀತಾನೆ. ಅವನು ನನ್ನ ಮಗನಾಗಿ ಸ್ವೀಕರಿಸ್ತೀನಿ ಅವನನ್ನು.
1: ಓಕೆ ಓಕೆ ಓಕೆ. ಹಾಗೆ ಒಂದು ಅಮ್ಮನಾಗುವ ಭಾಗ್ಯ, ಮಗನಾಗುವ ಭಾಗ್ಯ ಅವನಿಗೆ
0: ನನಗೆ
1: ಸಿಕ್ಕಿದೆ.
0: ಅಮ್ಮನಾಗುವ ಭಾಗ್ಯ ಸಿಕ್ಕಿದೆ ಅವನಿಂದಾಗಿ.
1: ವಾ ವಾ ವಾ. ಓಕೆ ಓಕೆ, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿಕೊಂಡು. ಕರೆ ಮಾಡಿದ್ದಕ್ಕೆ
0: ನಂಗೆ ಖುಷಿ
1: ಧನ್ಯವಾದ.
0: ಆಗ್ತದೆ, ಅವನಂದ್ರೆ ನಂಗೆ ತುಂಬಾ ಪ್ರಾಣ.
1: ಓಕೆ, ನೋಡಿ ಪ್ರಾಣ ಅಂತೆ. ಹೇಳು.
2: ಧನ್ಯವಾದಗಳು.
1: ಓಕೆ
0: ವೆಲ್ಕಮ್ ಬಾಬು.
1: ಓಕೆ, ಧನ್ಯವಾದಗಳು. ಓಕೆ, ಈಗ ಮನೆಯ ದಿನಚರಿ ಬಗ್ಗೆ ಮಾತಾಡ್ತಾ ಇದ್ದೀವಿ.
2: ಹೌದು,
1: ಬೆಳಗ್ಗೆ ಬೆಳಗ್ಗೆ ಎದ್ದ 10 ಗಂಟೆಗೆ ಹೇಳ್ತೀರಿ?
2: ಇಲ್ಲ, 7 ಗಂಟೆ.
1: 7 ಗಂಟೆಗೆ. ಓಕೆ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ಕರೆಗಳು ತುಂಬ ಬರ್ತಾ ಇದೆ. ಹಲೋ, ನಮಸ್ತೆ.
3: ನಮಸ್ತೆ ಸರ್, ನಾನು ಸತೀಶ್ ಕಯ್ಯರ್.
1: ನಮಸ್ತೆ ಸತೀಶ್ ಅವರೇ, ಹೇಳಿ.
3: ನಮಸ್ತೆ ಯಶ್ವಿತ್.
1: ಯಶ್ವಿತ್
2: ಹಲೋ. ನಮಸ್ತೆ.
1: ಕಯ್ಯಾರದಿಂದ, ಕಾಸರಗೋಡು ಕೇರಳದಿಂದ.
2: ನಮಸ್ತೆ.
1: ಹೇಳಿ ಸತೀಶ್ ಅವರೇ.
2: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ?
3: ನಾನು ಕೂಡ ಚೆನ್ನಾಗಿದ್ದೇನೆ.
1: ಹೇಳಿ, ಏನಾದರೂ ಪ್ರಶ್ನೆ ಇದೆಯಾ?
3: ತುಂಬಾ ಭಜನೆ ಆಡ್ತೀಯಾ ಅಥವಾ ಚಿತ್ರ ಬಿಡಿಸ್ತೀಯಾ? ಅದಲ್ಲದೆ ಏನು ಡ್ಯಾನ್ಸ್ ಮಾಡ್ತೀಯಾ ಅಂತ ನೀವು ಹೇಳಿದ್ಯಲ್ಲ, ಇದೆಲ್ಲ ನಿಮ್ಗೆ ನಿಮ್ಗೆಲ್ಲ ಯಾರು ಪ್ರೇರಣೆ ಇದಕ್ಕೆ? ಯಾರನ್ನು ನೋಡಿ ನೀವು ಕಲ್ತಿ ನಾನು ಈ ರೀತಿ ಆಗ್ಬೇಕು ಅಂತ ಯಾವ ರೀತಿ ನಿಮ್ಗೆ ಆಸಕ್ತಿ ಬಂತು?
2: ಭಜನೆ ಅಂದ್ರೆ ನಾನು ಭಜನೆ ಕ್ಲಾಸಿಗೆ ಹೋಗ್ತೀನಿ. ಅದು ಜನಾರ್ದನ್ ಕುಲಾಲ್ ಉಜಿರೆ ಇವರಿಂದ ಕಲಿತೀನಿ. ಮತ್ತೆ ಚಿತ್ರಕಲೆಯನ್ನು ಅಮ್ಮ ಮೊದಲು ಕಲಿಸ್ತಿದ್ರು, ಈಗ ನಾನೇ ಇದು ಮಾಡ್ತಿದ್ದೀನಿ.
3: ನಿಮ್ಮ ಮನೆಯಲ್ಲಿ ಕೂಡ ಭಜನೆಯಲ್ಲಿ ಆಸಕ್ತಿ ಇರುವವರು ಇದ್ದಾರೆ ಹಾಗಾದ್ರೆ, ಅಲ್ವಾ?
2: ಹೌದು.
3: ನಿಮ್ಮ ಮನೆಯಲ್ಲಿ ಈ ತರ ಒಂದು ಆಸಕ್ತಿ ಇರುವವರು ಇದ್ದರಿಂದ ನಿಮಗೆ ಒಂದು ಮನೆಯವರ ಸಹಕಾರ ಇದೆ ಇದಕ್ಕೆ.
2: ಹೌದು
3: ಹೌದಲ್ವಾ.
2: ನಾವು ದಿನಾಲು ಭಜನೆ ಮಾಡ್ತೀವಿ. ಹಾಗೆ
3: ಮನೆಯಲ್ಲಿ ಮಾಡ್ತೀರಾ ಭಜನೆ ನೀವು?
2: ಹೌದು.
3: ನಿನ್ನ ತಮ್ಮನಿಗೆ ಕೂಡ ಹೇಳ್ಕೊಡ್ತೀನಿ,
2: ಅವನಿಗೆ ಕೂಡ ಬರ್ತದೆ.
3: ಅವನಿಗೆ ಕೂಡ ಬರ್ತದಲ್ಲ.
2: ಹೌದು.
3: ಮತ್ತೆ ನೀವು ಚಿತ್ರ ಬಿಡಿಸ್ತಿ ಅಂತ ಹೇಳಿದ್ವಿ ನೀವು, ಅದು ನೀನು ಯಾವ ರೀತಿ ಕಲ್ತೀನಿ ಅದನ್ನು?
1: ಯಾವ ಚಿತ್ರ ಅಂತ ಕೇಳ್ತಾ ಇದ್ದೀರಾ?
3: ಅಲ್ಲ, ಚಿತ್ರ ಎಲ್ಲ ಬಿಡಿಸ್ತಾನೆ ಅಂತ ಹೇಳಿದ್ರಲ್ಲ ಅವರು.
1: ಹೌದು ಹೌದು ಹೌದು. ಯಾವ ಚಿತ್ರ ಅಂತ ಕೇಳ್ತೀರಾ? ಯಾವೆಲ್ಲ ಚಿತ್ರ ಬಿಡಿಸಿದಾನೆ ಅಂತ?
3: ಯಾವೆಲ್ಲ ಚಿತ್ರ ಬಿಡಿಸ್ತೀನಿ ನಾನು?
2: ನಾನು ಶಿವನದ್ದು, ಗಣಪತಿದ್ದು, ಮತ್ತೆ ಹೀಗೆ ಕೆಲವರ ಮುಖವನ್ನು ಬಿಡಿಸಿದ್ದೀನಿ.
3: ನೀನು ಬಿಡಿಸಿ ಅದಕ್ಕೆ ಏನಾದರೂ ಪ್ರೈಸ್ ಸಿಕ್ಕಿದ್ದು ಏನಾದರೂ ಇದೆಯಾ?
2: ಶೇಡ್ ಕೊಡ್ತೀನಿ.
1: ಅಲ್ಲ, ಪ್ರೈಸ್ ಏನಾದರೂ ಸಿಕ್ಕಿದೆ? ಬಹುಮಾನ ಸಿಕ್ಕಿದೆ?
2: ಪ್ರೈಸ್ ಅಂದ್ರೆ ಕೆಲವು ಸಿಕ್ಕಿದೆ.
1: ಓಕೆ,
3: ನೀನು ಮಾಡಿಕೊಡು ಅಂತ ಏನು ಬರೀದಾರಾ?
2: ಮಾಡಿಕೊಡುವವರಿಲ್ಲ. ಓಕೆ
1: ಸತೀಶ್ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ ಓಕೆ. ತುಂಬ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿದರು ನಮ್ಮ ಸತೀಶ್ ಅವರು. ಓಕೆ, ಚಿತ್ರ ಬಿಡಿಸಲಿಕ್ಕೆ ತಾಯಿ ಕಲಿಸಿದ?
2: ಹೌದು, ಮೊದಲು ಕಲಿಸ್ತಿದ್ರು.
1: ಈಗ ಅದೇ ಮುಖಗಳನ್ನೆಂತ ಹೇಳಿದೆಯಲ್ಲ, ಏನು ಮುಖ ಏನು ಮನುಷ್ಯ? ಈಗ ನನ್ನ ಚಿತ್ರ ಕೂಡ ಬಿಡಿಸ್ತೀಯಾ? ಹಾಗೆ ಹಾಗೆಲ್ಲ ಆಗಿದೆ, ಬೇರೆಯವರೆಲ್ಲ ಚಿತ್ರ ಬಿಡಿಸಿದ್ಯಾ? ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ
4: ಹಲೋ
1: ಹಲೋ.
4: ನಮಸ್ತೆ ಸರ್.
1: ನಮಸ್ತೆ ನಮಸ್ತೆ.
4: ಪೂರ್ಣಿಮಾ
1: ಸಾಲೆತ್ತೂರಿಂದ. ಹೇಳಿ ಪೂರ್ಣಿಮಾ.
4: ನಮಸ್ತೆ ಶ್ವೇತ.
2: ಹಲೋ, ಹೇಗಿದ್ದೀರಿ?
4: ನಾನ್ ಚೆನ್ನಾಗಿದ್ದೇನೆ, ನೀನ್ ಹೇಗಿದ್ದೀ?
2: ನಾನ್ ಸಹ ಚೆನ್ನಾಗಿದ್ದೇನೆ.
4: ಚಂದ ಚಂದದ ಭಜನೆ ಎಲ್ಲ ಆಡಿದ್ವಿ, ಕವಿತೆ ಚಂದ ಇತ್ತು. ಮತ್ತೆ ಎಂತ, ಮನೆಯವರೆಲ್ಲ ಸಪೋರ್ಟ್ ಮಾಡಿದಾರಲ್ಲ, ಫ್ಯಾಮಿಲಿ ಅವರೆಲ್ಲ, ಅದು ಖುಷಿ ಆಯ್ತು ನಂಗೆ. ಅಂದ್ರೆ ಅವರೆಲ್ಲ ಸಪೋರ್ಟ್ ಇದ್ರೆ ಇನ್ನೂ ತುಂಬಾ ಮುಂದೆ.

0: ಬರಿಬಹುದಲ್ವಾ?
1: ಹೌದು
0: ಎಲ್ಲರೂ ಫೋನ್ ಮಾಡಿದ್ರಲ್ಲ,
1: ಹೌದು.
0: ಅದೇ ಎಲ್ಲರ ಸಪೋರ್ಟ್ ಇದ್ದ ಕಾರಣ ಇಷ್ಟು ಬೆಳಿಲಿಕ್ಕೆ ಸಾಧ್ಯ ಆಯ್ತು. ಇನ್ನು ಸಹ ಚೆನ್ನಾಗಿ ಸಾಧನೆ ಮಾಡು ಅಂತ ಹೇಳಿ ಆಶಿಸ್ತೇನೆ.
1: ಧನ್ಯವಾದಗಳು.
0: ಧನ್ಯವಾದಗಳು.
2: ಓಕೆ, ಧನ್ಯವಾದಗಳು ಪೂರ್ಣಿಮಾ ಸಾಲೆತ್ತೂರ್ ಅವರೇ. ಓಕೆ, ಮನೆಯವರ ಸಹಕಾರ ಮತ್ತು ನಿಮ್ಮ ಫ್ಯಾಮಿಲಿಯವರು ಆಗಲೇ ಕೆಲವರು ಕರೆ ಮಾಡಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ.
2: ನಮಸ್ತೆ,
3: ನಾನು ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ.
2: ಕುಸುಮಾಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ.
1: ನಮಸ್ತೆ, ಹೇಗಿದ್ದೀರಿ?
3: ನಾನು ಸೂಪರ್. ನೀವೆಲ್ಲ ಕೂಡ ಸೂಪರ್ ಅಂತ ಕೇಳ್ತಾರೆ, ಆಗದಿಂದ ಹೇಳೋದು. ಇದು ಅದೇ ಎಲ್ಲರ ಬಾಯಿಂದ ತುಂಬಾ ಹೊಗಳಿಕೆ ಬರ್ತಾ ಉಂಟು, ಮತ್ತೆ ನಾವಿನ್ನು ಎಂತ ಹೇಳಲಿಕ್ಕಿಲ್ಲ. ಒಳ್ಳೆಯ ಹೋಪ್ ಇಟ್ಕೊಂಡಿದ್ದೀರಾ ಡಿ ಸಿ ಆಗೋದು, ಅದೇ ಅದು ತುಂಬಾ ಒಳ್ಳೆಯ ವಿಷಯ. ಮತ್ತೆ ಕವನ ಎಲ್ಲ ಬರೆಯಿರಿ, ತುಂಬಾ ಬರೆಯಿರಿ, ಅದು ಒಳ್ಳೆಯದು. ಮತ್ತೆ ಕವನ ಬರ್ದೇ ಹಾಡೆಲ್ಲ ಬರೀಲಿಕ್ಕೆ ಕಲಿಯುದು ರಪ್ಪ ಬರ್ತದೆ ಮತ್ತೆ. ಹೌದು, ಆಗ್ಲಿ, ಒಳ್ಳೇದಾಗ್ಲಿ.
1: ಧನ್ಯವಾದಗಳು.
3: ಆಯ್ತು ಆಯ್ತು.
2: ಓಕೆ, ಧನ್ಯವಾದಗಳು.
3: ಓಕೆ, ಧನ್ಯವಾದ.
2: ಓಕೆ, ಕವನ ಬರೀರಿ ಅಂತ ಹೇಳಿದ್ರೆ ಇನ್ನೇನು ಕವನ ಇದೆಯಾ ಹೇಳಕ್ಕೆ? ಒಂದು ಕವನ ಹೇಳುದಾದ್ರೆ ಯಾವ ಕವನ? ಓಕೆ, ಈ ನಡುವೆ ಒಬ್ರು ಕಾಲೇಜ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ.
4: ನಮಸ್ತೆ ಸರ್, ಜಯಪ್ರಕಾಶ್ ಕುರು ಮಾತಾಡೋದು.
2: ನಮಸ್ತೆ ಜಯಪ್ರಕಾಶ್ ಅವರೇ. ಅಶ್ವಿತ್,
4: ವೇಣೂರಿನ ಅಶ್ವಿತಿಗೆ ನಮಸ್ತೆ.
1: ನಮಸ್ತೆ, ಹೇಗಿದ್ದೀರಿ?
4: ನಾನು ಚೆನ್ನಾಗಿದ್ದೇನೆ. ತುಂಬಾ ಖುಷಿ ಆಯ್ತು ಯಶ್ವಿತಿನ ಬಗ್ಗೆ ತಿಳಿದು. ಮತ್ತೆ ಯಶ್ವಿತ್ ಡಿ ಸಿ ಆಗ್ತಾನೆ ಅಂತ ಹೇಳಿ ತಿಳಿದು ತುಂಬಾ ಖುಷಿ ಆಯ್ತು. ಆದ್ರೆ ಡಿ ಸಿ ಆಗುವವರು IPL ನೋಡುದು ಕಡಿಮೆ ಮಾಡ್ಬೇಕು. ಕಡಿಮೆ ಕಡಿಮೆ ಮಾಡಿ ಆದಷ್ಟು ಪತ್ರಿಕೆ ಎಲ್ಲ ಓದುವುದು. ಮತ್ತೆ ಈ ಹಿಂದೆ IAS ಎಲ್ಲ ಮಾಡಿದಾರಲ್ಲ, ಅವ್ರದ್ದೆಲ್ಲ ವಿಡಿಯೋ ಎಲ್ಲ ಸಿಗುತ್ತೆ, ಅದನ್ನೆಲ್ಲ ನೋಡ್ತಾ ಇರ್ಬೇಕು. ಆಯ್ತಾ?
1: ಆಯ್ತು.
4: ಒಳ್ಳೇದಾಗ್ಲಿ ಯಶ್ವಿತಿಗೆ.
1: ಧನ್ಯವಾದ.
4: ಸರಿ, ಧನ್ಯವಾದ.
2: ಧನ್ಯವಾದಗಳು.
4: ಧನ್ಯವಾದ.
2: ಓಕೆ, ಜಯಪ್ರಕಾಶ್ ಅವರು ಕರೆ ಮಾಡಿ ಹೇಳ್ತಾ ಇದ್ದಾರೆ IPL ಕಡಿಮೆ ಮಾಡಬೇಕಂತೆ. ಮಾಡ್ತೀರಾ? ಓಕೆ. ಮತ್ತೆ ಏನು ವಿಡಿಯೋ ಎಲ್ಲ IAS ಅವರದೆಲ್ಲ ಏನು ಹಾಗೆ ಆಗುವುದು ಹೇಗೆ, IAS ಪರೀಕ್ಷೆ ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನೆಲ್ಲ ನೋಡ್ತಾ ಇರಬೇಕು, ಕಲೆ ಹಾಕ್ತಾ ಇರಬೇಕು, ಸ್ಟಡಿ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಸರಿ, ಯಾವೆಲ್ಲ ಪ್ಲೇಸಿಗೆ ಹೋಗಿದ್ದೀರ? ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವುದು?
1: ನನ್ನ ಫೇವ್ರೆಟ್ ಪ್ಲೇಸ್ ಕಟೀಲ್ ದೇವಸ್ಥಾನ.
2: ಕಟೀಲ್ ದೇವಸ್ಥಾನ ಅಂದರೆ ತುಂಬ ಇಷ್ಟ ಜಾಗಕ್ಕೆ. ಆಗಲೂ ಯಾವಾಗಲೂ ಹೋಗ್ತಾ ಇರ್ತೀರ?
1: ಯಾವಾಗಲೂ ಅಂದ್ರೆ ಅಲ್ಲ,
2: ತಿಂಗಳಿಗೆ ತಿಂಗಳು ತಿಂಗಳು. ಓಕೆ. ಹಾಗೆ ಬೇರೆ ಬೇರೆ ಪ್ರತಿಭೆ ಇದೆ ನಿನಗೆ, ಚಿತ್ರ ಬಿಡಿಸುವುದು, ಹಾಗೆ ಹಾಡೋದು. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
5: ಹಲೋ, ನಮಸ್ತೆ.
2: ನಮಸ್ತೆ, ಯಾರು ಮಾತಾಡೋದು?
5: ಅಶೋಕ್ ಮಂಗಳದಿಂದ.
2: ಅಶೋಕ್ ಮಂಗಳದಿ, ಹೇಳಿ ಅಶೋಕನ.
1: ಹಲೋ, ಹೇಗಿದ್ದೀರಿ?
5: ನಮಸ್ತೆ.
1: ನಮಸ್ತೆ, ಹೇಗಿದ್ದೀರಿ?
5: ಆರಾಮದಲ್ಲಿದ್ದೇನೆ. ಈಗ ಇಷ್ಟು ಜನ ಚಿಕ್ಕ ಪ್ರಾಯದಲ್ಲಿ ಸ್ಟುಡಿಯೋಗೆ ಬಂದು ಎಲ್ಲರ ಹತ್ರ ಮಾತಾಡು ತುಂಬಾ ವಿಷಯ, ಒಳ್ಳೆ ವಿಷಯ.
1: ಧನ್ಯವಾದ.
5: ಯಾವುದಕ್ಕೂ ತಂದೆ ತಾಯಿ ಆಶೀರ್ವಾದ ಮುಖ್ಯ.
1: ಧನ್ಯವಾದ.
5: ಡಿ ಸಿ ಆಗುದಂದ್ರೆ ತುಂಬಾ ಕಷ್ಟದ ಕೆಲಸ, ಯಾಕಂದ್ರೆ ನಮ್ಗೆ ಪ್ರಯತ್ನ ಮುಖ್ಯ.
1: ಹೌದು,
5: ಪ್ರಯತ್ನ ಅಂದ್ರೆ ತಂದೆ ತಾಯಿ ಆಶೀರ್ವಾದ ಮುಖ್ಯ, ಗುರುಹಿರ ಆಶೀರ್ವಾದ ಮುಖ್ಯ.
1: ಹೌದು.
5: ಯಾವುದಕ್ಕೂ ಮೊಬೈಲ್ ಅನ್ನು ದೂರ ಮಾಡ್ಬೇಕು. ಮತ್ತೆ ಕ್ರಮೇಣ ಆಸೆ ಆಗ್ತದೆ, ಎಷ್ಟು ಆಸೆ, ಅದ್ರಗಿಂತ ದೂರ ಇದ್ರೆ ಬಾರಿ ಒಳ್ಳೇದು. ಮತ್ತೆ ಕ್ರಿಕೆಟ್, ಆದಿತ್ಯವಾರ ರಜೆ ಇಲ್ಲದ್ರೆ ಎಲ್ಲಿಗೂ ಆಡ್ಲಿಕ್ಕೆ ಹೋಗ್ಬಾರ್ದು. ಫ್ರೆಂಡ್ಶಿಪ್ ಬೇಕು, ಲಕ್ಷಕ್ಕಿಂತ ಜಾಸ್ತಿ ಅಲ್ಲ.
1: ಹಾಗಾದ್ರೆ
5: ಯಾವುದಕ್ಕೂ ತಂದೆ ತಾಯಿ ಆಶೀರ್ವಾದ ಮುಖ್ಯ.
1: ಆಯ್ತಾ,
5: ಒಳ್ಳೇದಾಗ್ಲಿ. ಆಯ್ತಾ, ಎಲ್ಲರ
1: ಧನ್ಯವಾದಗಳು.
5: ಧನ್ಯವಾದ.
2: ಓಕೆ, ಧನ್ಯವಾದಗಳು. ಅಶೋಕ್ ಮಂಗಳದೇವಿಂದ ಮಾತಾಡಿದರು, ಅವ್ರು ಕೂಡ ಹೇಳಿದರು. ಆದಷ್ಟು ಏನು ಡಿ ಸಿ ಅಂತ ಒಂದು ಕನಸು ಕಾಣ್ತಾ ಇದೆಯಾ, ಅದಕ್ಕೆ ಬೇಕಾದಂಥ ತಯಾರಿ ಮಾಡಬೇಕು ಅಂತ ಕೆಲವೊಂದು ವಿಚಾರಗಳನ್ನು ಹೇಳಿದರು. ಹಾಗೆ ಒಬ್ರು ಕಾಲರ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
6: ಹಲೋ ನಮಸ್ತೆ.
2: ನಮಸ್ತೆ.
6: ನಾನು ರತ್ನಶೆಟ್ಟಿ.
1: ಹಲೋ.
6: ಹಲೋ ನಮಸ್ತೆ ಅಶ್ವಿತ್,
1: ಹೇಗಿದ್ದೀರಿ?
6: ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ?
1: ನಾನ್ ಸಹ ಚೆನ್ನಾಗಿದ್ದೇನೆ.
6: ನಿಮ್ದು ಸಾಕತ್ ನೋಡಿ ತುಂಬಾ ಖುಷಿ ಆಯ್ತು ನಂಗೆ. ಏನ್ ಗೊತ್ತಾ, ಕವನ ತುಂಬಾ ಖುಷಿ ಆಯ್ತು ಕೇಳಿ. ಆಮೇಲೆ ಚೆನ್ನಾಗಿ ಹಾಡಿದೀರಲ್ಲ, ಆಮೇಲೆ ನಿಮ್ದೆಲ್ಲ ಕಥೆ ಎಲ್ಲ ನಮ್ಮಲ್ಲಿ ಎಲ್ಲ ಹಂಚಿಕೊಂಡಿದ್ದೀರಲ್ಲ ನಮ್ಮ ಸ್ಟುಡಿಯೋಗೆ ಬಂದು, ತುಂಬಾ ಖುಷಿ ಆಯ್ತು. ನಿಮ್ಗೆ
1: ಧನ್ಯವಾದಗಳು.
6: ಓಕೆ
2: ಓಕೆ ಓಕೆ, ಧನ್ಯವಾದಗಳು. ಓಕೆ, ಒಂದು ಕವಿತೆ ಹೇಳಿದ್ರೆ ಯಾವ ಕವಿತೆ ಹೇಳ್ತೀರಿ?
1: ಗುರುವಿನ ಬಗ್ಗೆ.
2: ಗುರುವಿನ ಬಗ್ಗೆ ಹೇಳಿ.
1: ಗುರುವಿಲ್ಲದೆ ಬದುಕಿಲ್ಲ, ಗುರುವಿಲ್ಲದೆ ನಾವಿಲ್ಲ. ಗುರುವೇ ನೀನೇ ಶಕ್ತಿ, ಗುರುವೇ ನಮಗೆ ಮುಕ್ತಿ. ಓದು ಬರಹ ಕಲಿಸಿ, ಆಟ ಪಾಠದಿನಗಿಸಿ, ದಾರಿ ದೀಪವಾದೆ ನಮಗೆ. ಎಂದು ತೋರಲಿಲ್ಲ ಹಾಗೆ, ತಂದೆ ತಾಯಿ ಜನ್ಮದಾತರು, ಬದುಕಿಗೆ ನೀನೇ ಕಲ್ಪತರು. ಹೃದಯದಲ್ಲಿ ಪ್ರೀತಿ ತೆ ಬೆಳೆದೆ ಒಳಗೆ ನೂರು ಶಕ್ತಿ. ನೂರು ಜನ್ಮದಲ್ಲೇ ನೀನೇ ಕಾಣದೆಂದು ಮನದಿ ಬೇನೆ. ಬದುಕಿನಲ್ಲಿ ಪ್ರೀತಿ ನೋನೆ ಸದಾ ಇರಲಿ ನಿನ್ನ ಬೋಧನೆ. ಗುರುವಿಗೊಂದು ನನ್ನ ನಮನ ತೀರದೆಂದು ನಿನ್ನ ಋಣ. ಶಾಲೆ ಸ್ನೇಹ ಪ್ರೀತಿ ಬಯಕೆ ಗುರುವಿಲ್ ನಿನಗೆ ನಮ್ಮ ಹರಕೆ.
2: ಗುರುವಿನ ಬಗ್ಗೆ ಬಹಳ ಒಂದು ಚೆನ್ನಾಗಿ ಕವಿತೆಯನ್ನು ಬರೆದಿದೆಯಾ? ಸರಿ. ಹಾಗೆ ಮನೆಯಲ್ಲಿ ಯಾವುದರಲ್ಲ ಬ್ಯುಸಿ ಆಗಿರ್ತಿ? ಯಾವುದು
1: ಬ್ಯುಸಿ? ಪ್ಲೇಯಿಂಗ್.
2: ಪ್ಲೇಯಿಂಗ್. ಮನೆ ಒಳಗೆ ಆಡ್ತೀರಾ ಅಲ್ವಾ ಅಂಗಳದಲ್ಲಿಯ? ಏನು
1: ಎರಡು ಕಡೆ ಆಡ್ತೀವಿ.
2: ಏನು ಪರಿಸರದ ಬಗ್ಗೆ, ಏನು ಮರಗಿಡಗಳ ಬಗ್ಗೆ ಪ್ರೀತಿ ಇದೆಯಾ? ಏನಾದರೂ ಏನೆಲ್ಲ ಮರ ಇದೆ ನಿಮ್ಮ ಮನೆಯಲ್ಲಿ?
1: ಅಡಿಕೆ ಮರ, ತೆಂಗಿನ ಮರ.
2: ಕೃಷಿ ಮಾಡ್ತಾ ಇದ್ದೀರಾ?
1: ಹೌದು. ಮತ್ತೆ ಗೇರು ಹಣ್ಣಿನ ಮರ, ಹಲಸಿನ ಮರ, ಮತ್ತೆ ಮಾವಿನ ಮರ, ಮತ್ತೆ ಹಲವಾರು ಮರ ಇರ್ತದೆ.
2: ಹಣ್ಣುಗಳಲ್ಲಿ ಯಾವ ಹಣ್ಣು ತುಂಬಾ ಇಷ್ಟ?
1: ಮಾವಿನ ಹಣ್ಣು.
2: ಮಾವಿನ ಹಣ್ಣೇ ಜಾಸ್ತಿ ತಿಂತಾ ಇದ್ದೀರಾ? ಅಲ್ಲ, ಮಾರ್ಕೆಟಲ್ಲಿ ಇರುವಂತ ಹಣ್ಣುಗಳು
1: ಅಲ್ಲ, ಮರದಿಂದ.
2: ಮರದೇ ಮಾತ್ರ? ಅಲ್ಲ, ಬೇರೆ ಈಗ ಮಾರ್ಕೆಟಿಂದ ಯಾವುದು ತರೋದಿಲ್ವ ಹಣ್ಣು ನಿಮಗೆ?
1: ಅದು
2: ಬಹಳ ಕಡಿಮೆ, ಮಾವಿನೇ ಜಾಸ್ತಿ. ಓಕೆ ಓಕೆ. ಯಾವ ಕಲರ್ ಇಷ್ಟ ನಿಮಗೆ?
1: ನನಗೆ ಬ್ಲೂ ಕಲರ್ ಇಷ್ಟ.
2: ಬ್ಲೂ ಕಲರ್. ಇವತ್ತು ಕೂಡ ಬ್ಲೂ ಕಲರ ಏನು ಶರ್ಟ್ ಹಾಕ್ಕೊಂಡು ಬಂದಿದೆ. ಓಕೆ. ಹಾಗೆ ಒಂದು ಪ್ಲೇಸಿಗೆ ಹೋಗಬೇಕಂತ ಇದ್ದೀರಾ? ಯಾವ ಪ್ಲೇಸಿಗೆ ಹೋಗಬೇಕು, ಯಾವ ಜಾಗ ನೋಡಬೇಕಂತ ಕನಸಿದೆ?
1: ನನಗೆ
2: ಕನಸು ಇಲ್ಲ, ಎಲ್ಲಿ ಮನೆಯಲ್ಲಿ ಇರಬೇಕು, ಎಲ್ಲ ಶಾಲೆಯಲ್ಲಿ ಇರಬೇಕು. ಶಾಲೆ ಬಿಟ್ಟು ಮನೆ, ಮನೆ ಬಿಟ್ಟು ಶಾಲೆ ಅಷ್ಟೇ.
1: ಅಲ್ಲ, ನನಗೆ ಹೀಗೆ ಕೆಲವು ಈಜಿಪ್ಟ್ ಮತ್ತು ಐಫಿಲ್ ಟವರ್.
2: ಓ, ಐಫಿಲ್ ಟವರ್ ನೋಡಬೇಕಂತ ಆಸೆ ಇದೆ. ಸರಿ. ಹಾಗೆ ಶಾಲೆಯಲ್ಲಿ ನೀವು ಸ್ಪೋರ್ಟ್ಸಲ್ಲೆಲ್ಲ ಭಾಗವಹಿಸ್ತೀರಾ, ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತೀರಾ? ಬಹುಮಾನ ಸಿಕ್ಕಿದೆ ಇತ್ತೀಚೆಗೆ, ಏನೊಂದು ಪ್ರಶಸ್ತಿ ಸಿಕ್ಕಿತ್ತು, ಅದ್ರ ಬಗ್ಗೆ ಹೇಳಿ. ಎಲ್ಲಿ, ಹೇಗೆ ಎಲ್ಲಿ ಪ್ರಶಸ್ತಿ?
1: ನನಗೆ ಲಿಟಲ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ಸಿಕ್ಕಿದೆ.
2: ಲಿಟಲ್ ಸ್ಟಾರ್ ಆಫ್ ಕರ್ನಾಟಕ
1: ಮೈಸೂರಲ್ಲಿ
2: ಇತ್ತೀಚೆಗೆ ಸಿಕ್ಕಿದೆ.
1: ಅದು ಬಂದು ಇವರಿಂದ, ಕಾವ್ಯಶ್ರೀ ಚಾರಿಟೇಬಲ್.
2: ಚಾರಿಟೇಬಲ್?
1: ಚಾರಿಟೇಬಲ್.
2: ಓಕೆ ಓಕೆ.
1: ಟ್ರಸ್ಟ್,
2: ಟ್ರಸ್ಟಿಂದ ನಿಮಗೆ ಏನು ಈ ಪ್ರಶಸ್ತಿ ಸಿಕ್ಕಿತ್ತು. ಓಕೆ. ಡ್ಯಾನ್ಸ್ ಎಲ್ಲ ಮಾಡ್ತಾಯಿರಿ? ಹೌದಲ್ಲ. ಯಾವ ಡ್ಯಾನ್ಸರ್ ಇಷ್ಟ? ಯಾರು ಡ್ಯಾನ್ಸಿಂಗ್ನಲ್ಲಿ ಯಾರು ನಿಮಗೆ ಫೇವರಿಟ್?
1: ಮೈಕಲ್ ಜಾಕ್ಸನ್.
2: ಮೈಕಲ್ ಜಾಕ್ಸನ್ ಅಂತರ ಮಾಡ್ತೀರಾ?
1: ಇಲ್ಲ.
2: ಅಲ್ಲ, ಯಾವೆಲ್ಲ ಸ್ಟೇಜ್ ಶೋ ಕೊಟ್ಟಿದ್ದೀರಿ ಜಾಸ್ತಿ? ಇಲ್ಲಿಲ್ಲ
1: ಜಾಸ್ತಿ. ಮಂಗಳೂರು, ಉಡುಪಿ, ಕಾರ್ಕಳ, ಬೆಳವಾಯಿ, ಮತ್ತೆ ಕೇರಳ, ಮತ್ತೆ ಮಾರೂರು, ಉಪ್ಪಿನಂಗಡಿ, ಉಜ್ಜೀರೆ, ಕಿನ್ನಿ ಕೋಲಿ.
2: ಓಕೆ, ಎಲ್ಲ ಪ್ಲೇಸಿಗೆ ಹೋಗಿದ್ದೀರಾ. ಓಕೆ, ವಾಯ್ಸ್ ಆಫ್ ಆರಾಧನಾ ತಂಡದಲ್ಲಿ ಇದ್ದೀರಾ.
1: ಹೌದು,
2: ನಮ್ಮ ಈ ಕಾರ್ಯಕ್ರಮಕ್ಕೆಲ್ಲ ಜಾಸ್ತಿ ವಾಯ್ಸ್ ಆಫ್ ಆರಾಧನದ ಪ್ರತಿಭೆಗಳೇ ಬರ್ತಾ ಇದ್ದಾರೆ. ಏನು ಹೇಳ್ತೀರಾ ವಾಯ್ಸ್ ಆಫ್ ಆರಾಧನಾ ಈ ತಂಡದ?
1: ವಾಯ್ಸ್ ಆಫ್ ಆರಾಧನಾದ ಮುಖ್ಯಸ್ಥೆ ಪದ್ಮಶ್ರೀ ಮೇಡಮ್ ಇವರು ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತೆ ಅದರಲ್ಲಿ ಎಲ್ಲ ಕಲಾ ಪೋಷಕರು ದೀನ್ರಾಜ್ ಸರ್, ಬಸವರಾಜ್ ಸರ್, ಮತ್ತೆ ಅಭಿಷೇಕ್ ಶೆಟ್ಟಿ ಐಕಲ, ಮತ್ತೆ ತುಂಬಾ ಜನ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರಿಂದ ನಮಗೆ ತುಂಬಾ ವೇದಿಕೆಗಳು ಸಿಕ್ಕಿದೆ. ಇಲ್ಲಿಗೆ ಬರುವುದಕ್ಕೆ ಕೂಡ ಮೂಲ ಕಾರಣ ವಾಯ್ಸ್ ಆಫ್ ಆರಾಧನ ಅಂತ ಹೇಳ್ತೀನಿ.
2: ಓಕೆ, ಅವರಿಗೆ ಒಂದು
1: ಧನ್ಯವಾದಗಳು,
2: ಬಿಗ್ ಥ್ಯಾಂಕ್ಸ್ ಅಲ್ವಾ. ಕಾರ್ಯಕ್ರಮದ ಸಮಯ ಕೂಡ ಆಗ್ತಾ ಬರ್ತಾ ಇದೆ. ಒಂದು ಹಾಡು ಹಾಡುದಂದ್ರೆ ಯಾವ ಹಾಡು ಹಾಡ್ತೀರಿ? ಭಜನೆ ಹಾಡ್ತೀರಾ?
1: ಆಯ್ತು. ತುಳುವ ನಾಡ ಧರ್ಮ ತುಡರ್ ದೈವ ಕೊರಗಜ್ಜ, ಪಂಚವರ್ಣದ ಮನ್ನ ಕನ್ನು ಸತ್ಯ ಕೈಯಜ್ಜ. ತುಳುವ ನಾಡ ಧರ್ಮ ತುಡರ್ ದೈವ ಕೊರಗಜ್ಜ, ಪಂಚವರ್ಣದ ಮನ್ನ ಕನ್ನು ಸತ್ಯ ಕರಿಯಜ್ಜ ಕೊರಗತನಿಯಾ.

0: వేరే బొల్పు దారతి స్వామి అజ్జాగు.
1: ಕೊರಗಜ್ಜನ ಬಗ್ಗೆ ಒಂದು ಹಾಡನ್ನು ಹಾಡಿದ್ರೆ ಹೌದು, ಕೊರಗಜ್ಜ ಅಂದರೆ ತುಂಬ ಇಷ್ಟ ಅಲ್ವಾ? ಏನೆಲ್ಲ ಯಾವೆಲ್ಲ ಸಮಯದಲ್ಲಿ ಕೊರಗಜ್ಜ ನಿನಗೆ ಸಹಾಯ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ? ಪರೀಕ್ಷೆಯ ಸಮಯದಲ್ಲಿ ಯಾವಾಗೆಲ್ಲ ಬಿಟ್ಕೊಳ್ತೀಯ?
0: ಪರೀಕ್ಷೆ ಸಮಯದಲ್ಲಿ ಮತ್ತೆ ಹೀಗೆ ಭಯ ಆದಾಗ
1: ಅಂದರೆ ಭಯ ಆದಾಗ ಎಂತ ಕಾಡಿಗೆಲ್ಲ ಹೋಗಿದೆಯಾ?
0: ಇಲ್ಲ.
1: ಮತ್ತೆ
0: ಮಲಗುವಾಗ
1: ಭಯ ಆಗುತ್ತಾ? ಯಾಕೆ?
0: ಲೈಟ್ ತೆಗೆಯುವಾಗ
1: ಲೈಟ್ ಆಫ್ ಮಾಡುವಾಗ ಕೊರಗಜ್ಜ ಅಂತ ಹೇಳ್ತೀರಿ ಅಲ್ವಾ? ಓಕೆ, ಆಗ ಭಯ ಎಲ್ಲ ಹೊರಟೋಗುತ್ತೆ. ಓಕೆ, ಹಾಡು ಹಾಡ್ತಾ ಇರ್ತೀರಾ ಅವಾಗ?
0: ಇಲ್ಲ.
1: ಅಲ್ಲ,
0: ಪ್ರೇಯರ್ ಮಾಡಿ ಮಲಗ್ತೀನಿ.
1: ಓಕೆ. ಓಕೆ, ಇವತ್ತು ಸಾರಂಗ್ ಸ್ಟುಡಿಯೋಗೆ ಬಂದಿದೀಯ?
0: ಹೌದು.
1: ಏನು ಹೇಳ್ತೀಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು?
0: ರೇಡಿಯೋ ಸಾರಂಗಕ್ಕೆ ಬರುವುದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ತಂಡದ ವಾಯ್ಸ್ ಆಫ್ ಆರಾಧನಾ ಮುಖ್ಯಸ್ಥೆ ಪದ್ಮಶ್ರೀ ಮೇಡಮ್ ಇವರಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಅದೇ ರೀತಿ ರೇಡಿಯೋ ಸಾರಂಗ್ 107.8 FM ಅವಕಾಶ ಕೊಟ್ಟದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.
1: ತುಂಬ ಚೆನ್ನಾಗಿ ಹೇಳಿದೆ. ಥ್ಯಾಂಕ್ಸ್. ಎಲ್ಲ ಈಗ ಈ ಕಾರ್ಯಕ್ರಮ ಮುಗಿಸ್ಬೇಕಾದ್ರೆ ಹೇಗೆ ಮುಗಿಸುವ ಹೇಳ್ತೀಯ? ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ ಅಂತ ಹೇಳ್ತೀಯ? ಓಕೆ. ಯಶ್ವಿತ್, ಭಾಳ ಚೆನ್ನಾಗಿ ಮಾತಾಡಿದೀಯ, ಒಂದಷ್ಟು ಕವಿತೆ ಹೇಳಿದೀಯಾ.
0: ಧನ್ಯವಾದ.
1: ಕತೆಯೆಲ್ಲ ಬರೀಲಿಕ್ಕೆ ಗೊತ್ತಿದೆ? ಇಲ್ಲ, ಕವಿತೆ ಮಾತ್ರ.
0: ಕತೆ
1: ಬರಿತಿದೆಯಾ? ಕತೆ ಕೇಳಬೇಕಿತ್ತು ನನಗೆ, ಪರವಾಗಿಲ್ಲ. ಒಳ್ಳೆ ಡ್ಯಾನ್ಸಲ್ಲೆಲ್ಲ ಒಳ್ಳೆ ಮೈಕಲ್ ಜಾಕ್ಸನ್ ಆಗಿ ಆಗಬೇಕಂತ ಮನಸ್ಸಿದೆ. ಆಗಲಿ, ಮುಂದೆ ಡ್ಯಾನ್ಸೆಲ್ಲ ಚೆನ್ನಾಗಿ, ಒಳ್ಳೆ ಡ್ಯಾನ್ಸರ್ ಆಗು. ಹಾಗೆ ಕವಿತೆಯನ್ನು ಕೂಡ ಚೆನ್ನಾಗಿ ಬರೀಲಿಕ್ಕೆ ಪ್ರಯತ್ನ ಮಾಡು. ಹಾಗೆ ಹಾಡೋದಕ್ಕೂ ಕೂಡ, ಹಾಡೋದನ್ನು ಕೂಡ ಸ್ವಲ್ಪ ಇನ್ನಷ್ಟು ಇಂಪ್ರೂವ್ ಮಾಡಿಕೊಂಡು ಹಾಡಲಿಕ್ಕೆ ಯಾರಾದರೂ ಇಂಥೆಲ್ಲ ಒಳ್ಳೆ ಅವಕಾಶ ಸಿಕ್ಕಿದರೆ. ಈಗ ವಾಯ್ಸ್ ಆಫ್ ಆರಾಧನಾ ತಂಡದವರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸೊ ಅದರಿಂದ ಇನ್ನಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಡಲಿಕ್ಕೆ ಹೇಗೂ ನಿಮ್ಮ ತಾಯಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮನೆಯವ್ರದ್ದೆಲ್ಲ ಸಪೋರ್ಟ್ ಇದೆ. ನಿಮ್ಮ ಕತಾರ್ನಿಂದ ಮತ್ತು ಎಲ್ಲಿಂದೆಲ್ಲ ಕರೆ ಬಂತಲ್ಲ, ಸೊ ಮುಂಬೈಯಿಂದ ಎಲ್ಲ. ಓಕೆ, ಅವರೆಲ್ಲ ಸಪೋರ್ಟ್ ಇದ್ದಾರೆ. ಹೆದರಬೇಡ, ಯಾವುದಕ್ಕೂ ಮುಂದೆ ಹೋಗು. ಓಕೆ, ನಿನಗೆ ನಿನ್ನ ಜೀವನದಲ್ಲಿ ಯಶಸ್ಸು ಆಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಲ್ಲ.
0: ಧನ್ಯವಾದ.
1: ಆಲ್ ದಿ ಬೆಸ್ಟ್.
0: ಧನ್ಯವಾದಗಳು.
1: ಓಕೆ, ಕೇಳುಗರೆ, ಯಶ್ವಿತ್ ಅವರ ಮಾತುಗಳನ್ನು ಕೇಳಿದಿರಾ? ಮುಂದಿನ ಹೃದಯರಾಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ಶುಭ ಸಂಜೆ, ಗುಡ್ ಈವ್ನಿಂಗ್, ನಮಸ್ಕಾರ.

0: ಪ್ರೀತಿಯಿಂದ ಹಲಸಿನ ಕಡುಬು ಸೇಮೆ.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಎಲ್ಲ ಸಹೃದಯರಿಗೆ ನಮಸ್ಕಾರ.
4: ಯಶಸ್ಸು ಅಧಿಕಾರದಿಂದ ಬರ್ತದೆ ಅಂತ ಐ ಎಮ್ ಶೋರ್ ಯು ಹರ್ಡ್ ಆಫ್ ಎ ಪರ್ಸನ್ ಕಾಲ್ಡ್ ಮೊಹಮ್ಮದ್ ಅಲಿ, ವಂಡರ್ಫುಲ್ ಬಾಕ್ಸರ್, ಒನ್ ಆಫ್ ದಿ ಫೈನೆಸ್ಟ್ ಅಥ್ಲೀಟ್ಸ್ ಆಫ್ ಆಲ್ ಟೈಮ್ಸ್. ಕ್ಯಾಶಿಯಸ್ ಕ್ಲೇ ಬಿಕೇಮ್ ಮೊಹಮ್ಮದ್ ಅಲಿ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್. ನಾವೆಲ್ಲ ಹುಡುಗರಾಗಿದ್ದಾಗ ನೀವು ಬಹುಶಃ ಯಾರು ನೋಡಿಲ್ಲ ಅನ್ಸುತ್ತೆ, ಮೊಹಮ್ಮದ್ ಅಲಿನ ನೋಡಿರ್ಲಿಕ್ಕಿಲ್ಲ. ನಾವೆಲ್ಲ ಹುಡುಗರಾಗಿದ್ದಾಗ ಆತ ಹೀರೋ. ಅಯ್ಯೋ, ಅಮೇರಿಕಾದಲ್ಲಂತೂ ಪ್ರತಿಯೊಬ್ಬ ಹುಡುಗ ಹುಡುಗಿ ರೂಮಲ್ಲಿ ಮೊಹಮ್ಮದ್ ಅಲಿ ಫೋಟೋ ಇರಬೇಕು ದೊಡ್ಡದು. ಆ ಫೋಟೋ ಅಂದರೆ ಹೇಗೆ, ಅದು ಎಗ್ರೆಸಿವ್ ಫೋಟೋ ಹಿಂಗಿರಬೇಕು, ಪುಷ್ಟಿ ಹಿಡ್ಕೊಂಡದ್ದು, ಆ ದೊಡ್ಡ ಪುಷ್ಟಿ ಕೆಳಗಡೆ ಒಂದು ಸೆಂಟೆನ್ಸ್ ಇರ್ತೈತಿ ಯಾವಾಗಲೂ, ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್, ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್ ಅಂತ. ನಾನು ಭಾಳ ಸಣ್ಣ ವಯಸ್ಸಿಗೆ ಅಮೆರಿಕಕ್ಕೆ ಪಾಠ ಮಾಡೋಕ್ಕೆ ಹೋದೆ ಆ್ಯಸ್ ಎ ಲೆಕ್ಚರರ್ ಇನ್ ದಿ ಯೂನಿವರ್ಸಿಟಿ ಆಫ್ ನ್ಯೂ ಆರ್ಲೀನ್ಸ್. ಐ ವಾಸ್ ಜಸ್ಟ್ 24 ವೆನ್ ಐ ವೆಂಟ್ ದೇರ್. ಹೋದಾಗ ಐ ಹ್ಯಾಡ್ ಚಾನ್ಸ್ ಆಫ್ ಸೀಯಿಂಗ್ ಮೊಹಮ್ಮದ್ ಅಲಿ ನಂಬರ್ ಆಫ್ ಟೈಮ್ಸ್. ಸಾಕಷ್ಟು ಸಲ ನೋಡೋಕ್ಕೆ ಅವಕಾಶ ಆಯಿತು ನನಗೆ. ಬಿಗ್ ಮ್ಯಾನ್, ಹಿ ವಾಸ್ ಮೈ ಹೀರೋ ಎಟ್ ದಟ್ ಟೈಮ್, ಬಿಗ್ ಬಾಕ್ಸಿಂಗ್ ಚಾಂಪಿಯನ್ ಅಂತ. ಅನ್ಫಾರ್ಚುನೇಟ್ಲಿ ಐ ಸಾ ಹಿಮ್ 4 years ಅಗೋ ಆಲ್ಸೋ. ಐ ಆಮ್ ಸೇಯಿಂಗ್ ಅನ್ಫಾರ್ಚುನೇಟ್, ದ ರೀಸನ್ ಫಾರ್ ಇಟ್, 4 years ಶಿಕಾಗೋದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ, ಈ ಹಾಲಿನ ಒಂದು ಮೂರಾಂಶ ಇರಬೇಕು ಅಷ್ಟೇ ಸಣ್ಣ ಹಾಲು, ಒಂದು 100 ಇದ್ದರು, ಒಂದು ಯಾವುದೋ ಪ್ರಾಡಕ್ಟಿಗೆ ಅವರು ಅಂಬಾಸಿಡರ್, ಬ್ರ್ಯಾಂಡ್ ಅಂಬಾಸಿಡರ್. ಆ ಕಡೆ ಕೂತಿದ್ರು ಮೊಹಮ್ಮದ್ ಅಲಿ ವಿತ್ ಇಸ್ 2 secretaries ಆನ್ ಐದರ್ ಸೈಡ್. ಯು ವಾಸ್ ಸಿಟಿಂಗ್ ದೇ, ಐ ವಾಸ್ ವಾಚಿಂಗ್ ಹಿಮ್ ಕಂಟಿನ್ಯೂಸ್ಲಿ. ಆ ಮೊದಲಿನ ಮೊಹಮ್ಮದ್ ಅಲಿ ಉಳಿದಿಲ್ಲ. ಹಿ ವಾಸ್ ಸಫರಿಂಗ್ ಫ್ರಮ್ ಪಾರ್ಕಿನ್ಸನ್ ಡಿಸೀಸ್. ದ ಹೋಲ್ ಬಾಡಿ ವಾಸ್ ಶೇಕಿಂಗ್. ದ ಸೆಕ್ರೆಟ್ರಿ ವಾಸ್ ಸ್ಟ್ರಗ್ಲಿಂಗ್ ಹಾರ್ಡ್ ಟು ಮೇಕ್ ಹಿಮ್ ಈಟ್ ಎ ಸ್ಯಾಂಡ್ವಿಚ್. ಆ ಸ್ಯಾಂಡ್ವಿಚ್ ತಿನ್ನಿಸ್ಬೇಕು ಅಂತ ಕೊಟ್ಟರೆ ಒಬ್ರು ಗದ್ದ ಹಿಡ್ಕೋಬೇಕು, ಒಬ್ರು ಕೊಡಬೇಕು, ಅದೆಲ್ಲ ಮೈ ಮೇಲೆ ಬೀಳುತ್ತೆ. ಒಂದು ಕಾಫಿ ಕುಡಿಸ್ಬೇಕಾದ್ರೆ ಭಾಳ ಕಷ್ಟ, ಮೈ ಮೇಲೆ ಬೀಳೋದು ಎಲ್ಲ. ನನಗೆ ಭಾಳ ಕೆಟ್ಟ ಅನಿಸ್ತು. ಒಂದು ಕಾಲಕ್ಕೆ ಎದುರಿಗೆ ಬಂದು ಮೂಗೆಲ್ಲ ಗುದ್ದಿದಂಥ ಮನುಷ್ಯ, ವರ್ಲ್ಡ್ ಚಾಂಪಿಯನ್ ಆದಂಥ ಮನುಷ್ಯ, ಇವತ್ತಿಗೊಂದು ಕಪ್ ಕಾಫಿ ಕುಡಿಯೋಕ್ಕಾಗ್ತಾ ಇಲ್ಲ, ಕೈ ನಡುಗ್ತಾ ಇದೆ. ತಕ್ಷಣ ನೆನಪಿಗೆ ಬಂತು ಆ ಪೋಸ್ಟರ್ ಕೆಳಗೆ ಬರೆದದ್ದು ಏನು ಬರೆದಿತ್ತು. ವಾಟ್ ವಾಸ್ ರಿಟನ್ ಅಂಡರ್ ದಿ ಪೋಸ್ಟರ್? ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್. ವೆರ್ ಈಸ್ ದಿ ಪವರ್ ಟುಡೇ?

0: Radio Sarang 107.8 FM.
1: The power is so transient and temporary. Am I right? Very temporary. ಒಂದು ಕಾಲಕ್ಕೆ ಪ್ರಪಂಚವನ್ನು ಗೆದ್ದು ಬಿಡ್ತೇನೆ ಅಂದಂತ ಮೊಹಮ್ಮದ್ ಅಲಿಗೆ ಇವತ್ತು ಒಂದು ಕಪ್ ಹಿಡಿದು ಕಾಫಿ ಕುಡಿಯೋಕ್ಕಾಗಲಿಲ್ಲ. ನನಗನ್ನಿಸ್ತು ಈ ದೈಹಿಕ ಶಕ್ತಿ ಮೇಲೆ ನಂಬಿಕೊಂಡು ಯಶಸ್ಸನ್ನು ಪಡೆಯೋಕ್ಕಾಗಲ್ಲ. ಯಾಕಂದ್ರೆ ಯಾವ ಕಾಲಿಂದ 20 ಕಿಲೋಮೀಟರ್ ಓಡ್ತಿರ್ತಾರೋ ಆ ಕಾಲಿಗೆ ಅರ್ಥರೈಟಿಸ್ ಆಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಯಾವ ಕಣ್ಣಿಂದ ಅಷ್ಟು ಓದ್ತೀವೋ ಒಂದು ಕಾಲಕ್ಕೆ ನಿನ್ನ ಮುಂದೆ ಪಿಕ್ಚರ್ ಕಾಣಿಸಲ್ಲ, ನಿಮ್ಮ ಮುಖಾನೇ ಕಾಣಿಸಲ್ಲ ಕನ್ನಡಿಯಲ್ಲಿ. ಇದೆಲ್ಲ ಆಗುವಾಗ ಅನಿಸುತ್ತೆ ದೈಹಿಕ ಶಕ್ತಿಯಿಂದ ಯಶಸ್ಸು ಬರೋಕ್ಕೆ ಸಾಧ್ಯ ಇಲ್ಲ. ಹಣ ಯಶಸ್ಸಲ್ಲ, ಅಧಿಕಾರ ಯಶಸ್ಸಲ್ಲ, ದೈಹಿಕ ಶಕ್ತಿ ಯಶಸ್ಸಲ್ಲ. ಹಾಗಾದ್ರೆ ಇನ್ಯಾವುದು ಉಳಿತು? ಫೇಮಸ್ ಆಗಬೇಕು ಅಂತಂದಿರ್ತದೆ ಕೆಲವರಿಗೆ. ಯಶಸ್ಸು ಬರಬೇಕಾದ್ರೆ ಫೇಮಸ್ ಆಗಬೇಕು, ದಿನ ಪೇಪರಲ್ಲಿ ಫೋಟೋ ಬರಬೇಕು. ರೈಟ್ ರೀಸನ್ಸ್ ಆರ್ ರಾಂಗ್ ರೀಸನ್ಸ್. ಕೆಲವು ನೋಡ್ಬೇಕು, ಸರ್ಕಸ್ ನೋಡಿಲ್ವ? ಮೊದಲೇ ಪುಟದಲ್ಲಿ ಫೋಟೋ ಬರಬೇಕು ಅಂತ ಸರ್ಕಸ್ ಮಾಡೋದು. ನಾನು ಅಂದ್ಕೊಂಡಿದ್ದೆ ಯಶಸ್ಸು ಆಗ್ಬೋದೇನೋ ಅಂತ, ಹೆಸರು ಖ್ಯಾತಿ ಬಂದರೆ ಅಂತ. ಬಾಂಬೆದಲ್ಲಿ ಸೇಂಟ್ ಝೇವಿಯರ್, ಅದು ನಿಮ್ಮದೇನಾ? ಬಾಂಬೆ ಸೇಂಟ್ ಝೇವಿಯರ್, ಯಾ. ಐ ಗೋ ದೇರ್ ಒನ್ಸ್ ಎನ್ ಎ ಇಯರ್. ಮೈ ಕ್ಲಾಸ್ ಈಸ್ ಫಿಕ್ಸ್ ಓನ್ಲಿ ಒನ್ ಡೇ ಫಾರ್ ದಿ MBA ಸ್ಟೂಡೆಂಟ್ಸ್. ಆ ಹುಡುಗರು ಹುಡುಗಿಯರು ಏನು ಬುದ್ಧಿವಂತರಿದ್ದಾರಪ್ಪ ಅಲ್ಲಿ, ಅಸಾಧ್ಯ ಬುದ್ಧಿವಂತರು. ಅದರಲ್ಲೂ ಸಿನಿಮಾದಲ್ಲಂತೂ ಚಾಂಪಿಯನ್ ಅವರು. ಸಿನಿಮಾ ಫೀಲ್ಡ್ ಬಗ್ಗೆ ಏನು ಪ್ರಶ್ನೆ ಕೇಳಿದ್ರು ಗೊತ್ತಿದೆ ಅವ್ರಿಗೆ. ಎಷ್ಟರ ಮಟ್ಟಿಗೆ ಅಂದರೆ, ಇವತ್ತಿನೇನಾದರೂ ಹೀರೋ ಹೀರೋಯಿನ್ಗೆ ತಮ್ಮ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಹುಡುಗರನ್ನ ಕೇಳ್ಬೋದು, ಕರೆಕ್ಟ್ ಮಾಡ್ತಾರೆ. ಹಂಗಲ್ಲ, ಇದು ಹಿಂಗೆ ನಿಮ್ಮ ಜೀವನ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಎಕ್ಸ್ಪರ್ಟ್ ಅವರು. ನನ್ನ ವೀಕ್ನೆಸ್ ಅಂದ್ರೆ ನನ್ನ ಸಿನಿಮಾ ಬಗ್ಗೆ ಪೂರ ಅಜ್ಞಾನಿ, ನನಗೇನು ಗೊತ್ತಿಲ್ಲ. ಐ ವೆರಿ ಪೂರ್ ಇನ್ ದ್ಯಾಟ್. ಪಾಪ ಅವ್ರನ್ನ ಹೇಳೋರು, ವಾಟ್ ಸರ್, ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಮೂವೀಸ್ ಸರ್, ದೇ ವುಡ್ ಸಿಂಪತೈಸ್ ವಿತ್ ಮೀ. ನನಗೆ ತೀರಾ ಕೆಟ್ಟ ಅನಿಸ್ಬಿಡ್ತು. ಇಷ್ಟು ಕೆಟ್ಟ ಅನ್ಸ್ಕೋಬಾರ್ದು ಹುಡುಗರ ಕಡೆಯಿಂದ, ಏನು ಬರಲ್ಲ ಏನು ಬರಲ್ಲ ಅಂತ. ನಾನೇನು ಮಾಡಿದೆ, ನಾಗಾಭರಣ ಅಂತಿದ್ದಾರೆ, ನೀವು ಕೇಳಿರ್ಬೇಕು. ನಾಗಾಭರಣ ಅಂತ ಒಳ್ಳೆ ಡೈರೆಕ್ಟರು, ಪ್ರೊಡ್ಯೂಸರು, ಆ್ಯಕ್ಟರು, ವೆರಿ ಫೈನ್ ಫ್ರೆಂಡ್ ಆಫ್ ಮೈನ್. ಆಯ್ತು, ನಾಗಾಭರಣ ಸ್ವಲ್ಪ ರಿಸರ್ಚ್ ಮಾಡಿಕೊಡ್ಬೇಕಪ್ಪ ನನಗೆ, ಏನು ಬೇಕು ನಿಮಗೆ ಅಂದರು. ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟೆ, ಅದನ್ನೆಲ್ಲ ಹುಡುಕಿ ನನಗೆ ಸಂಶೋಧನೆ ಮಾಡಿಕೊಟ್ರು. ನಾವು ಐ ಗಾಟ್ ದಿ ಬ್ಯಾಕಿಂಗ್ ಆಫ್ ರಿಸರ್ಚ್ ನಾವು.

0: रेडियो सारंग 107.8 FM
1: ಇನ್ಸ್ಟಿಟ್ಯೂಟ್ ಹೋದೆ. ಆ ಹುಡುಗರಿಗೆ ಹೇಳಿದೆ, ಟುಡೇ ಐ ವಾಂಟ್ ಟು ಆಸ್ಕ್ ಯು ಸಮಥಿಂಗ್ ಅಬೌಟ್ ಮೂವೀಸ್ ಅಂದೆ. ದಿ ಆಲ್ ಲಾಫ್ಡ್. ಯು ಆರ್ ಸಚ್ ಎ ಪಿಟಿಯಬ್ಲಿ ಬ್ಯಾಡ್ ಪೂವರ್ ಪರ್ಸನ್ ಇನ್ ಸಿನಿಮಾ, ನಮ್ಮನ್ನು ಏನು ಕೇಳೋದು ನೀವು ಅಂತ. ನಾವೊಂದು ಪ್ರಶ್ನೆ ಕೇಳ್ತೀನಿ, ಹುಷಾರಾಗಿರಿ ಅಂತ ಹೇಳಿದೆ. ನಿಮಗೂ ಕೇಳ್ಬೋದೇನೋ ಅದನ್ನು. ಅವ್ರು ತಯಾರಾದರು, ಏನು ಬೇಕಾದ ಕೇಳಿ ಸಿನಿಮಾ ಬಗ್ಗೆ ಅಂತ. ನಾ ಇದೆ, ಹೂ ವಾಸ್ ಹೀರೋ ನಂಬರ್ ಒನ್ ಆಫ್ ಹಿಂದಿ ಮೂವೀಸ್ ಇನ್ 1940? ನನಗೂ ಗೊತ್ತಿರಲಿಲ್ಲ, ರಿಸರ್ಚ್ ಇದೆಯಲ್ಲ. 1940 ಹೀರೋ ಯಾರು ಅಂತ ಕೇಳಿದೆ. ಒಬ್ಬ ಹುಡುಗ ಏನೋ ದೇವಾನಂದ್ ಅಂದ. ಇಲ್ಲ, ನೋ ನೋ ನೋ, 56 ನನ್ನ ಕಡೆ ಇದೆಯಲ್ಲ ರಿಸರ್ಚ್. ಅವೆಲ್ಲ ಲೇಟಾಗಿ ಬಂದವು, ದೇವಾನಂದ್, ರಾಜ್ ಕಪೂರ್ ಅವೆಲ್ಲ ಲೇಟಾಗಿ ಬಂದವು. ಒಬ್ಬ ಹುಡುಗ ಹೇಳಿದೆ, ಸರ್ ರಾಜ್ ಕಪೂರ್ ಅಪ್ಪ ಸರ್, ಪೃಥ್ವಿರಾಜ್ ಕಪೂರ್. ನಾ ಇದೆ 1948, ನನಗೆಲ್ಲ ಗೊತ್ತಿಲ್ಲ, ಬರ್ಕೊಂಬಂದಿದ್ದೀನಲ್ಲ. ಅವರಿಗೆ ಹಿಂದೆ ಗೊತ್ತಾಗಲಿಲ್ಲ, ತಲೆ ಕೆರ್ಕೊಂಡು ಕಡೆಗೆ ಯೂಶುವಲ್ ಸ್ಟೈಲ್, ಸರ್ 1940 ವಿ ಡೋಂಟ್ ನೋ ಸರ್ ಅಂದರು. ಬಿಟ್ಬಿಡಿ, ನನಗೂ ಗೊತ್ತಿರಲಿಲ್ಲ, ಬರ್ಕೊಂಬಂದಿದ್ದೀನಿ ನಾನು. ಮನುಷ್ಯನ ಹೆಸರು ಹೇಳ್ತೀನಿ ನಿಮಗೆ, ಶ್ಯಾಮಲಾಲ್ ಅಂತ ಹೆಸರು ಕೇಳಿದ್ರೆ ನೀವ್ಯಾರಾದರೂ? ನಾವಂತೂ ಕೇಳಿದ್ದಿಲ್ಲಪ್ಪ, ನನಗೆ ಈಗಿನವ್ರದ್ದೇ ಗೊತ್ತಿರೋದಿಲ್ಲ, ಹಿಂದಿಂದೇನು ಗೊತ್ತು ನನಗೆ. ಶ್ಯಾಮಲಾಲ್ ಅಂತ, ಹಿ ವಾಸ್ ಹೀರೋ ನಂಬರ್ ಒನ್ ಆಫ್ 1940 ಅಂತ. ಹುಡುಗರದು ನಮ್ಗೆ ಗೊತ್ತೇ ಇಲ್ಲ ಅಂದರು ಅವರು. ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ, ಇವತ್ತು ಯಾರು 1, 2, 3, 4 ನಮಗೆ ಗೊತ್ತಿದೆ. 2050 ಇಸ್ವಿಗೆ ಯಾರಾದರೂ ಬಂದರು, ಹೂ ವಾಸ್ ಹೀರೋ ನಂಬರ್ ಒನ್ ಆಫ್ 2017 ಅಂತ ಕೇಳಿದಾಗ, ಆಗಿನ ಹುಡುಗರು ಹುಡುಗಿರು ಏನು ಮಾಡ್ತಾರೆ? ವಿ ಡೋಂಟ್ ನೋ ಅಂತಾರೆ. ಅಂದರೆ ಹೀರೋ ನಂಬರ್ ಒನ್ ಟುಡೇ ಬಿಕಮ್ಸ್ ಝೀರೋ ನಂಬರ್ ಒನ್ ಆಫ್ಟರ್ ಫ್ಯೂ ಡಿಕೇಡ್ಸ್. ದೇರ್ಫೋರ್ ದಿಸ್ ಈಸ್ ಆಲ್ಸೋ ನಾಟ್ ಪರ್ಮನೆಂಟ್. ದಿಸ್ ಫೇಮ್ ದ್ಯಾಟ್ ವಿ ಗೆಟ್, ದಿ ಇಲ್ಯೂಷನರಿ ಫೇಮ್ ದ್ಯಾಟ್ ವಿ ಗೆಟ್, ಈಸ್ ಆಲ್ಸೋ ನಾಟ್ ಸಕ್ಸಸ್. ಐ ಆಮ್ ಟೆಲಿಂಗ್ ಯು ವಾಟ್ ಈಸ್ ನಾಟ್ ಸಕ್ಸಸ್. ಮನಿ ಈಸ್ ನಾಟ್ ಸಕ್ಸಸ್, ಪವರ್ ಈಸ್ ನಾಟ್ ಸಕ್ಸಸ್, ಫಿಸಿಕಲ್ ಸ್ಟ್ರೆಂಗ್ತ್ ಈಸ್ ನಾಟ್ ಸಕ್ಸಸ್, ಆ್ಯಂಡ್ ದ ಸೋ ಕಾಲ್ಡ್ ಫೇಮ್ ಈಸ್ ಆಲ್ಸೋ ನಾಟ್ ಸಕ್ಸಸ್.

0: Radio Sarang 107.8 FM.
1: Then what is success? I was talking to the master's degree students in my college, the chemistry students. Na chemistry paatha madonu. Takshana ond prashne kelide hudugurige. How many of you know your grandfather's name? Avarandru, how is grandfather connected to chemistry? But master kelide helabekalla. ನಾ ಕೇಳಿದ್ ಹೌ ಮೆನಿ ಆಫ್ ಯು ನೋ ಯುವರ್ ಗ್ರ್ಯಾಂಡ್ ಫಾದರ್ಸ್ ನೇಮ್. ಮುಖ ನೋಡ್ಕೊಂಡು ಎಲ್ಲರೂ ಕೈ ಎತ್ತಿದ್ರು. ಐ ಆಮ್ ಹ್ಯಾಪಿ, ಎವ್ರಿಬಡಿ ನೋಸ್ ದ ಗ್ರ್ಯಾಂಡ್ ಫಾದರ್ಸ್ ನೇಮ್. ಐ ಪಾಸ್ಡ್ ಫಾರ್ ಅ ಮಿನಿಟ್ ಅಂಡ್ ದೆನ್ ಆಸ್ಕ್ ಹೌ ಮೆನಿ ಆಫ್ ಯು ನೋ ಯುವರ್ ಗ್ರ್ಯಾಂಡ್ ಫಾದರ್ಸ್ ಫಾದರ್ಸ್ ನೇಮ್. ದೇ ಲುಕ್ಡ್ ಅರೌಂಡ್ ಅಂಡ್ 8 to 10 ಹ್ಯಾಂಡ್ಸ್ ವೆಂಟ್ ಅಪ್. ಐ ಸೆಡ್ ಗುಡ್, ಅಟ್ ಲೀಸ್ಟ್ 10 ಚಿಲ್ಡ್ರನ್ ನೋ ದ ಗ್ರ್ಯಾಂಡ್ ಫಾದರ್ಸ್ ಫಾದರ್ಸ್ ನೇಮ್. ನೈಸ್. ಐ ಪಾಸ್ಡ್ ಫಾರ್ ಅ ಮಿನಿಟ್ ಅಂಡ್ ದೆನ್ ಸೆಡ್ ಹೌ ಮೆನಿ ಆಫ್ ಯು ನೋ ಯುವರ್ ಗ್ರ್ಯಾಂಡ್ ಫಾದರ್ಸ್ ಗ್ರ್ಯಾಂಡ್ ಫಾದರ್ಸ್ ನೇಮ್. ನೋ ಹ್ಯಾಂಡ್ ವೆಂಟ್ ಅಪ್. I was shocked. I said, my God, I am asking your grandfather's name. None of you know. Why? One girl stood up. ಕೋಪದಲ್ಲಿ ಇದ್ಲ ಹುಡುಗಿ, ಭಾರಿ ಕೋಪದಲ್ಲಿ. ಏನು ಅನ್ಬೇಕು ನಾನು ನೋಡಿ? ಏನು ಪ್ರಯೋಜನ ಬಿಡಿ ಸರ್ ಅಂದ್ಲು. ಏನು ಪ್ರಯೋಜನ ಬಿಡಿ ಸರ್, ಅಮ್ಮ ನಮ್ಮ ಅಜ್ಜನ ಅಜ್ಜನ ಹೆಸರು ಕೇಳ್ತಾ ಇಲ್ಲ, ನಿಮ್ಮ ಅಜ್ಜನ ಅಜ್ಜನ ಹೆಸರು ಏನು ಪ್ರಯೋಜನ ಅಂತೀಯಲ್ಲಮ್ಮ ಅಂದೆ. ಹೌದು ಸರ್, ಏನು ದೊಡ್ಡ ಸಾಧನೆ ಮಾಡಿದಾರೆ ನೆನ್ಪಿಡ್ಬೇಕು ಸರ್ ಅಂದ್ಲು. ಆಕೆ ಕೋಪ ನೋಡಿ ನನಗೆ ಅರ್ಧ ಗಾಬರಿ ಆಯಿತು. ಬಾಗಬ್ರಬ್ಬ ತಮ್ಮ ಸುಮ್ಮನೆ ಕೂತ್ಕೊಂಬತ್ತಾಯ ನೀನು ಅಂಥೇಳಿ ಬಾಕಿದವ್ರು ಕೇಳಿದೆ. ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ಗೊತ್ತಿದ್ರೆ ಕೈ ಎತ್ತಿ ತಲೆ ಕೆಡಿಸ್ಕೋಬೇಡಿ ಎಂದೆ. ಅವರು ಕುತೂಹಲದಿಂದ ಕೂತಿದ್ರು, ಏನು ಕೇಳ್ತಾನೆ ಇವನು, ಯಾವ ಮನುಷ್ಯರ ಹೆಸರು ಹೇಳ್ತಾನೆ ಇವನು ಅಂತ. ನಾನು ಹೇಳಿದೆ, ವಿಚಾರ ಮಾಡಿ ನೋಡಿ, ಗೊತ್ತಿದ್ರೆ ಕೈ ಎತ್ತಿ, ಇದ್ರೆ ಬಿಟ್ಬಿಡಿ ಎಂದೆ. ರಾಮ ಗೊತ್ತಾ, ಅಯೋಧ್ಯ ರಾಮ ಗೊತ್ತಾ ಅಂದೆ. ಎಲ್ಲರೂ ಎಸ್ ಅಂದರು. ವೆರಿ ಗುಡ್. ಕೃಷ್ಣ ಗೊತ್ತಾ, ಆ ಕೃಷ್ಣ ಗೊತ್ತು ಅಂದರು. ಬುದ್ಧ ಎಸ್, ಮಹಾವೀರ ಎಸ್, ಜೀಸಸ್ ಕ್ರೈಸ್ಟ್ ಎಸ್, ಪ್ರಾಫೆಟ್ ಮೊಹಮ್ಮದ್ ಎಸ್, ರಾಮಕೃಷ್ಣ ಎಸ್, ವಿವೇಕಾನಂದ ಎಸ್, ಶಂಕರಾಚಾರ್ಯ ಎಸ್, ಬಸವಣ್ಣ ಎಸ್, ಎಲ್ಲರೂ ಎಸ್ ಅಂದರು. ನಾನಂದೇ ನನಗೊಂದು ದೊಡ್ಡ ಪ್ರಾಬ್ಲಮ್ ಆಯ್ತು ನೋಡಿ ಈಗ ಅಂತ ಹೇಳಿದೆ. ನಾನು ಇಷ್ಟು ಮಂದಿ ಹೆಸರು ಹೇಳಿದ್ನಲ್ಲ, ರಾಮನಿಂದ ಹಿಡ್ಕೊಂಡು ಬಸವಣ್ಣವ್ರ ತನಕ ಹೆಸರು ಹೇಳಿದೆ, ಇವರು ಯಾರ ಮೊಮ್ಮಗನ ಮೊಮ್ಮಗನೂ ನಾನಲ್ಲ. ಗೊತ್ತಲ್ಲ, ಇವ್ರು ಯಾರ ಮೊಮ್ಮಗನ ಮೊಮ್ಮಗನೂ ನಾನಲ್ಲ. ಎಲ್ಲರದ್ದು ಹೆಸರು ನೆನಪಿಟ್ಟಿದ್ದೇನೆ, ಆದ್ರೆ ನಮ್ಮ ಅಜ್ಜನ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ. ವಿಚಿತ್ರ ಅಲ್ವಾ ಇದು? ಯಾರ್ಯಾರ್ದು ನೆನಪಿಟ್ಟಿದ್ದೀನಲ್ರಿ, ಎಂದಿನ ರಾಮ ಎಂದಿನ ಕೃಷ್ಣ ನೆನಪಿಟ್ಕೊಂಡಿದ್ದೀನಿ, ನನ್ನ ಅಜ್ಜನ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ. ನಾ ಕೇಳಿದೆ, ಬಸವಣ್ಣ ಇದ್ದು ಎಷ್ಟು ವರ್ಷ ಆತಪ್ಪ? 12ನೇ ಶತಮಾನದಲ್ಲಿ ಬಸವಣ್ಣ ಇದ್ದದ್ದು 900 ವರ್ಷ ಆಯಿತು. 900 ವರ್ಷ ಇದ್ದು ಬಸವಣ್ಣ ನೆನಪಿಟ್ಕೊಂಡಿದ್ದೀರಿ, ಅದಕ್ಕಿಂತ ಹಿಂದಿದ್ದಂಥ ಶಂಕರಾಚಾರ್ಯ ನೆನಪಿಟ್ಕೊಂಡಿದ್ದೀರಿ, ನಿಮ್ಮ ಅಜ್ಜನ ಅಜ್ಜನ ಹೆಸರು ಗೊತ್ತಿಲ್ಲ ನಿಮಗೆ, ಯಾಕೆ ಅಂತ ಕೇಳಿದೆ. ವಿಚಾರ ಮಾಡಿ ಹೇಳಿ, ಒಂದು ಟೈಮ್ ಕೊಡ್ತೀನಿ ಅಂತ ಹೇಳಿದೆ. ದೇವರ್ ಥಿಂಕಿಂಗ್ ಅಬೌಟ್ ಇಟ್. ನನ್ನ ಕ್ಲಾಸಲ್ಲಿ ಹುಡುಗಿದ್ಲು, ಬ್ರಿಲಿಯಂಟ್, ಎಕ್ಸ್ಟ್ರಾಡಿನರಿ ಚೈಲ್ಡ್, ಪದ್ಮಿನಿ ಪ್ರಿಯದರ್ಶಿನಿ ಅಂತ. ಶಿ ಗಾಟ್ ಫಸ್ಟ್ ರ್ಯಾಂಕ್ ಇನ್ ಎಮ್ಎಸ್ಸಿ ಅಂಡ್ ದೆನ್ ಜಾಯಿಂಡ್ ಐಎಮ್ ಅಹಮದಾಬಾದ್ ಥ್ರೂ ಡೈರೆಕ್ಟ್ ಎಂಟ್ರಿ ಆ್ಯಂಡ್ ಬಿಕೇಮ್ ಎ ಟಾಪರ್ ದೇರ್. ನೌ ಶಿ ರನ್ಸ್ ಎ ಹ್ಯೂಜ್ ಇಂಡಸ್ಟ್ರಿ ಆಫ್ ಅವರ್ ಓನ್ ಇನ್ ದುಬೈ. ಬ್ರಿಲಿಯಂಟ್ ಚೈಲ್ಡ್, ವೆರಿ ಸೆನ್ಸಿಟಿವ್. ಐ ಸಾ ಟಿಯರ್ಸ್ ಇನ್ ಅ ರೈಸ್. ಯಾಕೆ ಪದ್ಮಿನಿ, ಏನಾಯ್ತಮ್ಮ ಅಂತ ಕೇಳಿದೆ. ಆಕೆ ಎದ್ದು ನಿಂತು ಕಣ್ಣು ಒರೆಸ್ಕೊಂಡು ಹೇಳಿದ್ಲು, ಸರ್ ನನ್ನ ಜೀವನಕ್ಕೊಂದು ದೊಡ್ಡ ಪಾಠ ಆಯಿತು ಸರ್. ಐ ಗಾಟ್ ಎ ಲೆಸನ್ ಆಫ್ ಮೈ ಲೈಫ್ ಟುಡೇ. ಏನು ಲೆಸನ್ನು ಅಂತ ಕೇಳಿದೆ. ಆಕೆ ಹೇಳಿದ್ದು, ಸರ್ ಐ ಲರ್ನ್ಟ್ ಒನ್ ಲೆಸನ್ ದಟ್ ಎನಿ ಒನ್ ಹೂ ಲಿವ್ಸ್ ಫಾರ್ ಹಿಮ್ಸೆಲ್ಫ್ ಶಾಲ್ ನಾಟ್ ಬಿ ರಿಮೆಂಬರ್ಡ್ ಬೈ ದಿ ವರ್ಲ್ಡ್ ಆ್ಯಂಡ್ ಎನಿ ಒನ್ ಹೂ ಲಿವ್ಸ್ ಫಾರ್ ಅದರ್ಸ್ ಶಾಲ್ ನಾಟ್ ಬಿ ಫರ್ಗಾಟನ್. ಕರೆಕ್ಟ್ ಅಲ್ವಾ? ಯಾರು ತನಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ, ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ಯಾವತ್ತೂ ಮರೆಯಲ್ಲ ಅಂತ.

0: Radio Sarang 107.8 FM.
1: ದಯವಿಟ್ಟು ತಿಳ್ಕೊಳ್ಳಿ, ದುಡ್ಡು ಮಾಡಿದವ್ರನ್ನ ಜನ ಯಾಕೆ ನೆನಪಿಡಲ್ಲ ಅಂದ್ರೆ ದುಡ್ಡು ಅವ್ರಿಗೋಸ್ಕರ ಮಾಡ್ಕೊಂಡಿದ್ದು. ಬಸವಣ್ಣವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಬ್ಯಾಂಕೇ ಇಲ್ಲ, ಬ್ಯಾಲೆನ್ಸ್ ಏನು ಬರ್ತದೆ? ಅವ್ರು ಏನು ಡಿಪಾಸಿಟ್ ಮಾಡಿದ್ರು ನಮ್ಮ ಹೃದಯದಲ್ಲೇ ಮಾಡಿದ್ದು ಅಲ್ಲ. ನನಗೆ ಆಶ್ಚರ್ಯ ಅನಿಸೋದು, ನಿಮಗೆ ಕನ್ನಡ ಬರೆಯೋಕೆ ಬರೋರಿಗೆ ಅರ್ಥ ಆಗತ್ತೆ, 12ನೇ ಶತಮಾನದಲ್ಲಿ ಅವ್ರು ಬರೆದಂಥ ಕನ್ನಡ ಇವತ್ತೂ ಸಾಧಿಸ್ತಾ ಇಲ್ಲ ನಮಗೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಒತ್ತಕ್ಷರ ಕೂಡ ಇಲ್ಲಲ್ರಿ ಅಂಥ ಕನ್ನಡ ಅವತ್ತು ಬರೆದದ್ದು. ಇವತ್ತು ಒಂದು ಸಾಲು ಬರೀಬೇಕಾದ್ರೆ ಒದ್ದಾಡಿ ಹೋಗ್ತೇವೆ ನಾವು. ಅಂದರೆ ಯಾಕೆ ನೆನೆಸ್ತೀವಿ ದೊಡ್ಡವ್ರನ್ನ ಅಂತಂದರೆ, ಅವರು ತಮಗೋಸ್ಕರ ಮಾಡಿದ್ರಿಂದ ಅಲ್ಲ. ವಾಟ್ ದೇವ್ ಡನ್ ಫಾರ್ ಅದರ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಟಿಮೇಟ್ಲಿ ಮೈ ಫ್ರೆಂಡ್ಸ್, ದ ವರ್ಲ್ಡ್ ರಿಮೆಂಬರ್ಸ್ ಯು ಫಾರ್ ವಾಟ್ ಯು ಹ್ಯಾವ್ ಗಿವನ್ ರಾದರ್ ದೆನ್ ವಾಟ್ ಯು ಹ್ಯಾವ್ ರಿಸೀವ್ಡ್. ಜಾಯ್ ಆಫ್ ಗಿವಿಂಗ್ ಈಸ್ ದ ಪರ್ಪಸ್ ಆಫ್ ಲೈಫ್. ದೆರ್ ಇಸ್ ಜಾಯ್ ಇನ್ ರಿಸೀವಿಂಗ್. ಯಾರಾದರೂ ಏನಾದರೂ ಕೊಟ್ಟರೆ ಸಂತೋಷ ಆಗತ್ತೆ, ಬಟ್ ದೆರ್ ಇಸ್ ಅ ಗ್ರೇಟರ್ ಜಾಯ್ ಇನ್ ಗಿವಿಂಗ್, ಗ್ರೇಟರ್ ಜಾಯ್ ಇನ್ ಗಿವಿಂಗ್. ಅದು ಸಿಗುವಂಥ ಸಂತೋಷ ಇನ್ನೆಲ್ಲೂ ಸಿಗಲ್ಲ. ಏನು ಕೊಡಬೇಕು ಎಲ್ಲ ಅಂತ, ನಮ್ಮ ಕಡೆ ದುಡ್ಡಿಲ್ಲ, ಏನು ಕೊಡಬೇಕು? ವಿ ಡೋಂಟ್ ಹ್ಯಾವ್ ಮನಿ. ದುಡ್ಡೇ ಕೊಡಬೇಕು ಅಂತಲ್ಲ, ದುಡ್ಡು ಕೊಡಬೇಡಿ, ದುಡ್ಡಿಲ್ಲ ಅಂತ ಚಿಂತೆ ಮಾಡಬೇಡಿ. ಕ್ಯಾಂಟ್ ಯು ಯೂಸ್ ಲಿಟಲ್ ಟೈಮ್ ಫಾರ್ ಯುವರ್ ಫ್ರೆಂಡ್ಸ್? ಸಮಯ ಕೊಡೋದಿದೆಯಲ್ಲ ಕಷ್ಟದಲ್ಲಿ, ದಟ್ ಈಸ್ ಆಲ್ಸೋ ಗಿವಿಂಗ್. ಒನ್ ವರ್ಡ್ ಆಫ್ ಅಪ್ರಿಸಿಯೇಷನ್ ಯು ಕ್ಯಾನ್ ಗಿವ್. ಪರ್ಹ್ಯಾಪ್ಸ್ ಐ ಡೋಂಟ್ ಹೌ ಮನಿ ಆಫ್ ಯು ಹರ್ಡ್ ಆಫ್ ಡಾಂಟೆ ರೊಸೆಟಿ. ಡಾಂಟೆ ರೊಸೆಟಿ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಪೇಂಟರ್ಸ್ ಆಫ್ ದಿ ಇಟಾಲಿಯನ್ ರಿನೈಸನ್ಸ್ ಪೀರಿಯಡ್. ಗ್ರೇಟ್ ಪೇಂಟರ್. ಆತ ಎಷ್ಟು ದೊಡ್ಡ ಕ್ರಿಟಿಕ್ ಆಗಿದ್ದ ಅಂದರೆ, ಬದುಕಿದಾಗಲೇ ದಂತಕಥೆ ಆದಂಥ ಮನುಷ್ಯ. ದ ವೇ ಹಿ ಎನ್ಕರೇಜ್ಡ್ ಯಂಗ್ಸ್ಟರ್ಸ್, ಇಟ್ ಇಸ್ ರೆಕಾರ್ಡೆಡ್ ಮೆನಿ ಪೀಪಲ್ ಬಿಕೇಮ್ ಗ್ರೇಟ್ ಆರ್ಟಿಸ್ಟ್ ಲೈಕ್ ಹಿಮ್ ಬಿಕಾಸ್ ಆಫ್ ಹೀಸ್ ಮೋಟಿವೇಶನ್ ಟು ಪೀಪಲ್. ಯಾವ್ದು ಪುಟ್ಟ ಹುಡುಗ ಸಿಕ್ಕರೆ ಬರೆಯೋ, ನೀ ಚಿತ್ರ ಬರೆಯೋ, ನಾನು ಬರೀತೇನೆ ನಾನು ಅಂತ ಬರೆಸ್ಬೇಕು. ಜಾಂಟೆ ರೊಸೆಟಿ ಇಸ್ ರಿಮೆಂಬರ್ಡ್ ಬಿಕಾಸ್ ಆಫ್ ವಾಟ್ ಹಿ ಗೇವ್ ಟು ಪೀಪಲ್ ಇನ್ ದ ಕೈಂಡ್ ಆಫ್ ಇನ್ಸ್ಪಿರೇಷನ್ ಟು ದೆಮ್. ಸೆಕೆಂಡ್ಲಿ, ಕೊಡೋದಾದರೆ ಒಂದು ಒಳ್ಳೆ ಮಾತು ಹೇಳೋಕ್ಕೆ ಬರಲ್ವಾ? ಟೈಮ್ ಕೊಡೋಕ್ಕಾಗಲ್ಲ ನಿಮಗೆ, ಬೇಡ. ಒನ್ ಸ್ಮೈಲ್. ಕೆಲವ್ರು ನೋಡ್ಬೇಕು ರಸ್ತೆಯಲ್ಲಿ, ಬೆಳಗ್ಗೆ ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ಹೇಗಿದ್ದೀರಿ ಅಂತ ಕೇಳಬೇಕು. ಅವ್ರು ಉದ್ದ ಮುಖ ಮಾಡ್ಕೊಂಡು, ಏನೋಪ್ಪ ಹಿಂಗಿದ್ದೀನಿ ಅನ್ಬೇಕು. ಅವ್ರು ಹೇಳೋದು ಕೇಳಿದ್ರೆ ಯಾಕಿದ್ದೀರಿ ಅಂತ ಕೇಳಬೇಕು ಅನ್ಸುತ್ತೆ ಅಲ್ವಾ? ಇಷ್ಟು ಕಷ್ಟಪಟ್ಟು ಒದ್ದಾಡ್ಕೊಂಡು, ಏನೋಪ್ಪ ಹೆಂಗಿದ್ದೀನಿ ಅನ್ನೋ, ಯಾಕಿದ್ದೀರಿ ಅಂತ ಕೇಳಬೇಕು. ಅಲ್ರಿ ನಗ, ನಾವೇನು ಡಾಕ್ಟ್ರ ಹೆಂಗಿದ್ದೀರಿ ಅಂತ ಕೇಳೋದಕ್ಕೆ, ಹೇಗಿದ್ದೀರಿ, ಚೆನ್ನಾಗಿದ್ದೀನಿ ಅನ್ನೋಕ್ಕೆ ಏನು ತೊಂದರೆ? ವಿ ಕಾಂಟ್ ಇವನ್ ಸ್ಮೈಲ್ ಆಟ್ ಪೀಪಲ್. ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಬಂದಿದ್ದೀನಿ, ಆದರೆ ಇವತ್ತು ಮ್ಯಾಂಗೋ ಹಿಡ್ಕೊಂಡು ಬಂದಿದ್ದೀನಿ. ಅಂದರೆ ಮಾವಿನ ಹಣ್ಣನ್ನು ಕುಕ್ಕು ಕುಕ್ಕು ಕುಕ್ಕು ಮತ್ತೊಂದು ಬೈದೆ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇರುವಂಥ ನೀನು ತಾನೇ ಹೇಳಿದ್ದೆ ಎಲ್ಲ ಕುಕ್ಕು ತೊಟ್ಟಿಗೆ ಬರ್ಪೆ ಅಂತ. ಸೊ ಹಾಗೆ ಬಂದಿದ್ದೇನೆ. ಮ್ಯಾಂಗೋ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಕೂಡ ಬಹಳ ಪ್ರಿಯವಾದಂಥ ಒಂದು ಫ್ರೂಟ್ಸ್ ಯಾವುದು ಅಂತ ಹೇಳಿದರೆ ಅದು ಮ್ಯಾಂಗೋ, ಮಾವಿನ ಹಣ್ಣು, ಕುಕ್ಕು ಅಲ್ವಾ? ಹಾಂ, ಸೊ ಬೇರೆ ಬೇರೆ ಹೆಸರಿನಿಂದ ಅದನ್ನು ಕರೀತಾರೆ. ನಾನು ಅದರ ಬಗ್ಗೆ ಒಂದಿಷ್ಟು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ, ನೀವು ನನಗೆ ಉತ್ತರವನ್ನು ಕೊಡಬೇಕು. ಫಸ್ಟ್ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ಪ್ರಮುಖವಾಗಿ ಮಾವಿನ ಹಣ್ಣಲ್ಲಿ ಇರುವಂಥ ವಿಟಮಿನ್ ಯಾವುದು? ಓಕೆ, ಬೇರೆ ಬೇರೆ ವಿಟಮಿನ್ಗಳಿದೆಯಲ್ಲ. ಸೊ ಮಾವಿನ ಹಣ್ಣಿನಲ್ಲಿ ಹೇರಳವಾಗಿರುವಂಥ ವಿಟಮಿನ್ ಯಾವುದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ವಿಟಮಿನ್ ಡಬ್ಲ್ಯೂ ಆ, ಎಕ್ಸ್ ಆ, ಯಾವುದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲನ್ನು ಮಾಡಿ, ನಿಮಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕಾಲ್ ಮಾಡ್ಬೋದು. ಮ್ಯಾಂಗೋ ಮಾವಿನ ಹಣ್ಣಲ್ಲಿರುವಂಥ ವಿಟಮಿನ್ ಯಾವುದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಆಲೋಚನೆ ಮಾಡ್ತಾ ಇರಿ, ನಿಮಗೇನು ಉತ್ತರ ಗೊತ್ತಿದೆ ಅದನ್ನು ನನಗೆ ಹೇಳಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡಬೇಕು. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.85 ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನಿಮ್ಮಲ್ಲಿ ಪ್ರಶ್ನೆ ಕೇಳಿ ಹೋಗಿದ್ದೇನೆ ಅಂತ ಹೇಳಿದ್ರೆ, ಮಾವಿನ ಹಣ್ಣಲ್ಲಿರುವಂಥ ವಿಟಮಿನ್ ಯಾವುದು, ಯಾವ ವಿಟಮಿನ್ ಹೇರಳವಾಗಿದೆ ಅಂತ ನಾನು ನಿಮ್ಮ ಹತ್ರ ಕೇಳಿದ್ದು. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲರ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಸತೀಶ್ ಕಯ್ಯಾರ್ ಪಲ್ನೆ ಸತೀಶ್ ಅಣ್ಣ ದಾದಾ ಬನ್ಪರ್ ಕುಕ್ಕು ನಿಕ್ಲಿ ತಿನ್ಪಾಗ ಅಂದ್ ಅಂದಪ್ಪ ಪಲ್ನೆ ದಾದಾ ಅನ್ಪರ್ ಸತೀಶ್ ಅಣ್ಣ ದಾದ ಒಂದು ವಿಟಮಿನ್ ಓ ಉಂಡು
1: ವಿಟಮಿನ್ ಸಿ ಆಗಿತ್ತು
0: ಸಿ ಒನ್ ಬಿನೇರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸತೀಶ್ ಅಣ್ಣ ಕಾಲ್ ಮಂದ ಬಂದ್ರ ವಿಟಮಿನ್ ಸಿ ಉಪ್ಪು ಒಂದು ಅರ್ಭ ಒಂದು ಬಂತು ಗೈರ್ ಮಾತ ಪಂಡ್ರೆ. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಕಾಲನ್ನು ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳ್ಬೋದು. ಮಾವಿನ ಹಣ್ಣಲ್ಲಿ ಹೆಚ್ಚಾಗಿರುವಂಥ ವಿಟಮಿನ್ ಯಾವುದು ಅಂತ ನಾನು ನಿಮ್ಮ ಹತ್ರ ಕೇಳಿದ್ದು. ಸೊ ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಮುಂದಿನ ಕಾಲ್ ಇದ್ದಾರೆ. ನಮಸ್ಕಾರ.
2: ಹಲೋ ನಮಸ್ತೆ.
0: ನಮಸ್ಕಾರ.
2: ಕುಸುಮಾಕರ್
0: ಕುಸುಮಾಕರ್ ಅಣ್ಣ ದಾದಾ ಬನ್ಪರ್ ಎ ಬೊಕ್ಕಸಿ ಅದೇ. ಎಸ್ ರೈಟ್ ಆನ್ಸರ್, ಎ ಬೊಕ್ಕಸಿ ಉಂಡು. ಸೊ ಬೊಕ್ಕುಂಜನಡಿ ಕೇರಳ. ಹಲೋ ಹಲೋ. ಇಲ್ಲ, ನಮ್ಮ ಕುಸುಮಾಕರಣ ಕಾಲ್ ಕಟ್ ಮಾಡಿ ಕೂಡ ಆಯಿತು. ಸೊ ವಿಟಮಿನ್ ಎ ಮತ್ತು ಸಿ ಇದರಲ್ಲಿ ತುಂಬ ಹೇರಳವಾಗಿದೆ. ವಿಟಮಿನ್ ಸಿ, ವಿಟಮಿನ್ ಸಿ ಸುಮಾರು 67% ಇದೆ ಆಯಿತಾ. ಸೊ ಹಾಗೆ ವಿಟಮಿನ್ ಎ ಸುಮಾರು 10-25% ಮಾವಿನ ಹಣ್ಣಲ್ಲಿದೆ. ಈ ಕಾರಣಕ್ಕೋಸ್ಕರ ಭಾರಿ ಒಳ್ಳೆಯದು ಯಾವುದು ನಮ್ಮ ಮಾವಿನ ಹಣ್ಣು ಅಂತ. ಸೊ ಹಾಗೇನು ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ವಿಟಮಿನ್ಗಳಲ್ಲಿ ಇದೆ, ಬಟ್ ಸಿ ಮತ್ತು ಎ ತುಂಬ ಹೇರಳವಾಗಿ ಇದೆ ಅನ್ನೋದು ಕೂಡ ಸರಿಯಾದಂಥದ್ದು. ಎನಿವೇಸ್, ಮಾವಿನ ಹಣ್ಣಿನ ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದರೆ, ನೋಡಿ ಮಾವಿನ ಹಣ್ಣಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ ಅಲ್ವಾ. ಸೊ ನಮ್ಮ ಬೇರೆ ಬೇರೆ ಹೆಸರಲ್ಲಿ ಕರಿತೇವೆ ನಾವು, ತೋತ, ಮುಂಡಪ್ಪ, ನೆಕ್ಕರೆ, ಮಲ್ಲಿಕ, ಆಲ್ಫಾನ್ಸ, ಹೀಗೆ ಬೇರೆ ಬೇರೆ ಹೆಸರಲ್ಲಿ ಕರಿತೇವೆ. ಸೊ ನಾನು ನಿಮ್ಮ ಹತ್ರ ಕೇಳುವುದೇನು ಅಂತ ಹೇಳಿದೆ, ಆಲ್ಫಾನ್ಸ ಅನ್ನುವಂಥ ಒಂದು ಮಾವಿನ ಹಣ್ಣಿನ ಹೆಸರನ್ನು ಕೇಳಿರ್ಬೋದು ನೀವು. ಆಲ್ಫಾನ್ಸ ಅಂತ ಮಾರ್ಕೆಟಲ್ಲೆಲ್ಲ ಇರ್ತದೆ, ನಾವು ಕೇಳಿದರೆ ಹೇಳ್ತಾರೆ ಒಂದು ಆಲ್ಫಾನ್ಸ ಅಂತ. ಸಿ ಆಲ್ಫಾನ್ಸ ಅನ್ನುವಂಥ ಈ ಮಾವಿನ ಹಣ್ಣು ಯಾವ ರಾಜ್ಯಕ್ಕೆ ಸೇರಿದ್ದು, ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಸ್ತಾರೆ ಅಂತ ನಾನು ನಿಮ್ಮ ಹತ್ರ ಕೇಳೋದು. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳ್ಬೋದು. ಆಲ್ಫಾನ್ಸೋ ಮಾವಿನ ಹಣ್ಣನ್ನು ಬೆಳೆಯುವಂಥ, ಅತ್ಯಂತ ಹೆಚ್ಚು ಬೆಳೆಯುವಂಥ ನಮ್ಮ ಕರ್ನಾಟಕದ, ಸಾರಿ ನಮ್ಮ ದೇಶದ ರಾಜ್ಯ ಯಾವುದು ಅನ್ನೋದು ನನ್ನ ಪ್ರಶ್ನೆ. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ಇದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ಎಸ್, ದೇವರಗುಡಿ ಸಿನಿಮಾದ ಒಂದು ಲವ್ಲಿ ಟ್ರ್ಯಾಕ್ ಅನ್ನು ಕೇಳ್ತಾ ಬಂದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್. ಎಸ್, ಅಲ್ಫೋನ್ಸ್ ಬಗ್ಗೆ ಮಾತಾಡಿ ಹೋಗಿದ್ದೆ, ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ನಮಸ್ತೆ.
0: ಕದ್ರಿ ಕಂಬಳದಿಂದ ಅಲ್ಫೋನ್ಸ್ ಡಿಸೋಜ, ಸಾರಿ ವಿನ್ನಿ ಡಿಸೋಜ. ಕೇರಳ ಅಲ್ವಾ? ಕೇರಳ ಇರಬಹುದು ಅಂತ ಹೇಳ್ತಾ ಇದ್ದೀರಲ್ವ? ಓಕೆ, ನಮ್ಮ ವಿನ್ನಿ ಡಿಸೋಜ್ ಅವರಿಗೆ ಯಾವ ಯಾವ ವೆರೈಟಿಯ ಮಾವಿನ ಹಣ್ಣಿನ ಹೆಸರು ಗೊತ್ತಿದೆ ಸ್ವಲ್ಪ ಹೇಳಿ ನೋಡುವ. ಸ್ವಲ್ಪ ಸ್ವಲ್ಪ ಹೇಳಿ ನೋಡುವ, ನಾನು ಹೇಳಿ ಬಿಟ್ಟದನ್ನ ಏನಾದ್ರು ಉಂಟಾ?
1: ಹೇಳಿದ್ದೀರಲ್ಲ.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ವಿನ್ನಿ ಡಿಸೋಜ್ ಅವ್ರು ಹೇಳ್ತೀರಿ ನೋಡಿ, ನೀವೆಲ್ಲ ಹೇಳಿದ್ರಿ ಅಂತ. ನಾನು ಎಲ್ಲ ಹೇಳಲಿಲ್ಲ, ನನಗೆ ತಾನೇ ಸರ್ಚ್ ಮಾಡ್ತಾ ಇದೆ. ನಮ್ಮ ವಿಶ್ವದಲ್ಲಿ ಎಷ್ಟು ವೆರೈಟಿಯ ಮಾವಿನ ಹಣ್ಣುಗಳು ಇರಬಹುದು ನಿಮ್ಗೆ ಗೊತ್ತಿದೆಯಾ? 1,000 ವೆರೈಟಿ, 1,000 ಜಾತಿಯ ಮಾವಿನ ಹಣ್ಣುಗಳು ನಮ್ಮ ಪ್ರಪಂಚದಲ್ಲಿ ಇದೆ ಅಂತೇಳಿ. ನಮಗೆ ಗೊತ್ತಿರೋದೊಂದು 5-10-15 ಗೊತ್ತಿರ್ಬೋದು, ಅದಕ್ಕಿಂತ ಹೆಚ್ಚು ಗೊತ್ತಿಲ್ಲ. ಬಟ್ ಅಷ್ಟು ವೆರೈಟಿ ಇದೆ ಅನ್ನೋದು ನನಗೆ ಸಿಕ್ಕಿದಂಥ ಮಾಹಿತಿ. ಎನಿವೇಸ್, ಅಲ್ಫೋನ್ಸದ ಬಗ್ಗೆ ಮಾತಾಡ್ತಾ ಇದ್ದೆ. ವಿನಿ ಡಿಸೋಜ್ ಅವರು ಹೇಳ್ತಾ ಇದ್ದೆ ಕೇರಳ ಇರ್ಬೋದು ಅಂತ. ಅಲ್ಫೋನ್ಸ್ ಯಾವ ಒಂದು ಸ್ಟೇಟಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತ ನಾನು ನಿಮ್ಮ ಹತ್ರ ಕೇಳಿದ್ದು. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿದ್ರು. ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾಂದಿನಿ ಆರ್ಜೆ ಅಭಿಷೇಕ್. ನಿಮ್ಮ ಹತ್ರ ಮಾತಾಡಿ ಹೋಗಿದ್ದೆ ಆಲ್ಫೋನ್ಸೋ ಮಾವಿನ ಹಣ್ಣಿನ ಬಗ್ಗೆ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ನಮಸ್ಕಾರ.
0: ಗೋವಾ ಅದೇ ಅದು ಪರ್ಲಯ ಪುದರ್ಕೆ ಅನ್ನಗಿರೋ ಅಂದಾಜು ಮಾಡಿ ಅದೇ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಆಲ್ಫೋನ್ಸ ಅಂತ ಅವ್ರು ಅನ್ಕೊಂಡ್ರು ಗೋವಾ ಅಂತ. ಒಂದು ವೇಳೆ ಅಲ್ಲಿ ಆಲ್ಫೋನ್ಸ ಡಿಸೋಸಾ ಆಲ್ಫೋನ್ಸ ಕ್ರಾಸ್ಟ ಅಂತ ಎಲ್ಲ ಯಾರು ಇದ್ರೆ ಅವ್ರ ಮೀನು ಬೆಳೆಸಿರ್ಬೋದು ಅಂತ ಅವ್ರು ಅನ್ಕೊಂಡದ್ದು. ಪರವಾಗಿಲ್ಲ, ನೋಡುವ, ಯಾರಾದರೂ ಹೇಳ್ತೀರಾ ಅಂತ ಕಾಲನ್ನು ಮಾಡಿ ನನಗೆ ಹೇಳಿ. ಆಲ್ಫೋನ್ಸ ಮಾವಿನ ಹಣ್ಣು ಹೆಚ್ಚಾಗಿ ಯಾವ ನಮ್ಮ ದೇಶದ ರಾಜ್ಯದಲ್ಲಿ ಬೆಳೀತಾರೆ ಅಂತ ನಾನು ನಿಮ್ಮ ಕೇಳ್ತಾ ಇರುವಂಥದ್ದು. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು. ನಿಮಗೆ ಗೊತ್ತಿರುವಂಥ, ನೀವು ಅಂದುಕೊಂಡುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಸೊ ಥಿಂಕ್ ಮಾಡಿ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
2: ಹಲೋ, ನಮಸ್ತೆ.
0: ನಮಸ್ಕಾರ.
2: ಮಹಾರಾಷ್ಟ್ರ.
0: ಓಕೆ, ಕುಸುಮಾಕರಣಿ ಕಾಲ್ ಬಂತದ್ದು ಬಂದು ಲೇರು ಮಹಾರಾಷ್ಟ್ರ ಅಂದ್ರೆ. ಸೊ ಕೇರಳ ಅಂಡ್ ಗೋವಾ ಅಂಡ್ ಮಹಾರಾಷ್ಟ್ರ ಅಂಡ್ ಬೇತೆ ಬೇತೆ ಊರಲ್ಲಿ ಮಾತ ಬರೋಂದುಂಡು. ನನ್ನ ಏರೆ ಮಾತ ಪಂಡ್ರೆಂಡು, ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಕಾಲ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ಆಲ್ಫೋನ್ಸೋ, ಮಾವಿನ ಹಣ್ಣನ್ನು ಹೆಚ್ಚಾಗಿ ಬೆಳೆಯುವಂಥ ರಾಜ್ಯ ಯಾವುದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಕಾಲ್ ಮಾಡಿ ಹೇಳ್ಬೋದು. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
3: ನಮಸ್ಕಾರ.
0: ಜಯಲಕ್ಷ್ಮಿ ಅಕ್ಕ, ದಾದಾ ಬಂದ್ ಬರೀ. ಆಂಧ್ರ ಅದೇ. ಓಕೆ, ವೆರಿ ಗುಡ್. ಸೊ ಥ್ಯಾಂಕ್ ಯು. ಸೊ ನಮ್ಮ ಜಯಲಕ್ಷ್ಮಿ ಅಕ್ಕ ಬಂದಿರುವ ಆಂಧ್ರ ಏನ್ ತುಕ ಏರ್ ದಾದಾ ಬಂದ್ ಬರ್ ನಲ್ಲ ಕಾಲ್ ಮಾಡ್ಬಿಡ್ಲಿ. ಓ ಮತ್ತೆ ಪುದರ್ ಬಂದ್ ಬರ್ತು. ಆಲ್ಫೋನ್ಸೋ ಮಾವಿನ ಹಣ್ಣನ್ನು ಹೆಚ್ಚಾಗಿ ಬೆಳೆಯುವಂತ ರಾಜ್ಯ ಯಾವುದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡಿ ಸ್ವಲ್ಪ ಹೊತ್ತಲ್ಲೇ ಬಂದು ರೈಟ್ ಆನ್ಸರ್ ಯಾವುದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ಇದ್ ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ. ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್ ನಿಮ್ ಜೊತೆಗಿದ್ದೀನಿ. ಮಾವಿನ ಹಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದೆ. ಅಲ್ಫೋನ್ಸೋ ಅನ್ನುವಂತ ಮಾವಿನ ಹಣ್ಣು ಯಾವ ರಾಜ್ಯದಲ್ಲಿ ಹೆಚ್ಚು ಬೆಳೀತಾರೆ, ಸೊ ಯಾವ ರಾಜ್ಯಕ್ಕೆ ಫೇಮಸ್ ಅಂತ ನಾನು ನಿಮ್ಮದ್ರೆ ಕೇಳ್ತಾ ಇರುವಂತದ್ದು. ಅನೇಕ ಜನ ಕಾಲ್ ಅನ್ನು ಮಾಡ್ತಾ ಇದ್ರಿ, ಉತ್ತರವನ್ನು ಕೊಡ್ತಾ ಇದ್ರಿ. ಇನ್ನು ಕೂಡ ಯಾರಿಗೆಲ್ಲ ಹೇಳಲಿಕ್ಕಿದೆ ಗೊತ್ತುಂಡು, ಯಾನ್ ಪನ್ ಪ್ಯಾನ್ ಅಂತ ಕಾಲ್ ಮಾಡಿ ಹೇಳ್ಬೋದು. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆ ಕಾಲ್ ಅನ್ನು ಮಾಡಿ ನಿಮಗೆ ಗೊತ್ತಿರುವಂತಹ ಉತ್ತರವನ್ನು ನನಗೆ ನೀವು ಹೇಳಿ. ಅಲ್ಫೋನ್ಸೋ ಅಲ್ವಾ, ನೀವು ಕೂಡ ನೋಡಿರ್ಬೋದು, ತಿಂದಿರ್ಬೋದು ಅಲ್ವಾ. ಸೊ ಒಟ್ಟಿನಲ್ಲಿ ಹೇಳಬೇಕು ನನಗೆ ನೀವು ಯಾವ ರಾಜ್ಯಕ್ಕೆ. ಮುಂದಿನ ಕಾಲರ್, ನಮಸ್ಕಾರ. ಹಲೋ, ಓಕೆ, ನಿಮ್ಮ ವಾಯ್ಸ್ ನನ್ನ ಕೇಳ್ತಾ ಇಲ್ಲ. ಮತ್ತೊಮ್ಮೆ ನೀವು ಕಾಲನ್ನು ಮಾಡಿ ಸೊ ನಿಮ್ಮ ಜೊತೆ ಮಾತಾಡೋಣ. ಅಲ್ಫೋನ್ಸೋ, ಮಾವಿನ ಹಣ್ಣು ಯಾವ ರಾಜ್ಯಕ್ಕೆ, ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ ಅಂತ ನಿಮ್ಮ ನಾನು ಕೇಳ್ತಾ ಇರುವಂಥದ್ದು. ಮುಂದಿನ ಕಾಲರ್ ಇದ್ದಾರೆ, ನಮಸ್ಕಾರ.
1: ಹಲೋ,
0: ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ಕಾರ ಮೇಡಮ್, ಹೇಗಿದ್ದೀರಿ?
1: ಆರಾಮಿದ್ದೀರಾ?
0: ನಾನು ಕೂಡ ಆರಾಮ. ಸೊ ಏನ್ ಹೇಳ್ತೀರಿ?
1: ಮಹಾರಾಷ್ಟ್ರ.
0: ಮಹಾರಾಷ್ಟ್ರ, ಓಕೆ ಓಕೆ ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಮಹಾರಾಷ್ಟ್ರ ಅಂತ ಹೇಳ್ತಾ ಇದಾರೆ ಕಾಲ್ ಅನ್ನ ಮಾಡಿಬಿಟ್ಟು ಪೂರ್ಣಿಮಾ ಅವರು. ಎಸ್, ರೈಟ್ ಆನ್ಸರ್. ನಮ್ಮ ಆಗ್ತಾನೆ ಕುಸುಮಾಕರಣ್ಣ ಕೂಡ ಕಾಲ್ ಅನ್ನು ಮಾಡಿ ಹೇಳಿದ್ರು ಮಹಾರಾಷ್ಟ್ರ ಅಂತ. ಮಹಾರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚಾಗಿ ಅಲ್ಫೋನ್ಸೋ ಮಾವಿನ ಹಣ್ಣನ್ನು ಬೆಳೀತಾರೆ. ಇನ್ನು ಅಲ್ಫೋನ್ಸೋ ಅಂತ ಅನ್ನುವಂಥದ್ದು ಅಲ್ಫೋನ್ಸೋ ಡಿ ಅಲ್ಬುಕರ್ಕ್, ಸೊ ಈ ಒಂದು ಹೆಸರಿನ ಮೂಲಕ ಇದು ಬಂದಿದೆ ಅನ್ನುವಂಥದ್ದು. ಪೋರ್ಚುಗೀಸ್ ಅವರು, ಪೋರ್ಚುಗೀಸ್ ಅವರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದರು 1509 ಸಮಯದಲ್ಲಿ ಅನ್ನುವಂಥದ್ದು ಕೂಡ ಇದರ ಹಿಂದಿರುವಂಥ ಇತಿಹಾಸ. ಒಟ್ಟಿನಲ್ಲಿ ಅದು ಹೆಚ್ಚು ಆಗುವಂಥದ್ದು ಅದು ಇರುವಂಥದ್ದು ನಮ್ಮ ಇಲ್ಲಿ ಮಹಾರಾಷ್ಟ್ರದಲ್ಲಿ. ಓಕೆ, ಆಲೋಚನೆಯನ್ನು ಮಾಡಿದಂಥ ಉತ್ತರವನ್ನು ಕೊಟ್ಟಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾ ಬಂದಿದ್ದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 ಎಫ್ಎಂ ರೇಡಿಯೋ. ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್. ಇವತ್ತಿನ ಇಂದ ಸುದ್ದಿಗಳನ್ನು ರಪರಪ ನೋಡ್ತಾ ಬರೋಣ. ವರದಕ್ಷಿಣೆ ಕಿರುಕುಳಕ್ಕೆ ಕಳೆದ 4-5 ದಿನಗಳಲ್ಲಿ ಇಬ್ಬರು ಮಹಿಳೆಯರು ಬಲಿಯಾಗಿದ್ದು ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದೆ. ಮಹಿಳಾ ಸಬಲೀಕರಣದತ್ತ ದೇಶ ಮುನ್ನಡೀತಾ ಇದ್ರೂ ಕೂಡ ದೆಹಲಿ ಬೆಂಗಳೂರಿನಂತಹ ಮಹಾನಗರಗಳಲ್ಲಿಯೇ ವರದಕ್ಷಿಣೆಯ ಪಿಡುಗು ಹೆಚ್ಚಾಗ್ತಿರುವಂತದ್ದು ನಾವು ಕಾಣ್ತಾ ಇದ್ದೇವೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ 6 ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ದೇಶದಲ್ಲಿ 2024 5,737 ಮಹಿಳೆಯರು ವರದಕ್ಷಿಣೆ ಕಿರುಕುಳದಿಂದ ಸಾವಿಗೀಡಾಗಿದ್ದಾರೆ. ವರದಕ್ಷಿಣೆ ಕಿರುಕುಳ ಕೌಟುಂಬಿಕ ದೌರ್ಜನ್ಯದಿಂದ ಪ್ರತಿದಿನ ಸುಮಾರು 16 ಮಹಿಳೆಯರು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ಅನ್ನೋದು ಇರುವಂಥ ಮಾಹಿತಿ. ಇನ್ನು ಬಿಸಿಲು, ಉತ್ತರ ಪ್ರದೇಶದಲ್ಲಂತೂ ಭಾರಿ ಬಿಸಿಲಂತೆ. ಸೊ ಇಲ್ಲೂ ಕೂಡ ಇದೆ. ಬೆಳಗ್ಗೆ 10 ಆಯಿತು ಅಂತ ಹೇಳಿದರೆ ಪಟ್ಟಣದ ಬೀದಿಗಳಲ್ಲಿ ಜನರ ಓಡಾಟ ಕೂಡ ಆಗುವುದಿಲ್ಲ. ಕೆಲಸ ಮಾಡಲಿಕ್ಕೆಲ್ಲ ಭಾರಿ ಕಷ್ಟವೇ ಕಷ್ಟ. ತಾಪಮಾನ 47°C ತಲುಪಿದಂಥ ಪರಿಣಾಮ ಜನರು ಬೆಳಿಗ್ಗೆ 6-10 ಮಾತ್ರ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಅದಾದ ನಂತರ ರಾತ್ರಿ ಹೊರತು ಲೈಟೆಲ್ಲ ಹಾಕಿ ಕೆಲಸವನ್ನು ಮಾಡ್ತಿದ್ದಾರಂತೆ. ಸೊ ಯಾಕೆ ಅಂತೇಳಿ ಡೇ ಟೈಮಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ರಾತ್ರಿ ಎಲ್ಲ ಕೆಲಸವನ್ನು ಮಾಡುವಂಥದ್ದು ಕೂಡ ಈಗ ನಡೀತಾ ಇದೆ ಅನ್ನೋದು ಕೂಡ ಏನು ಇದು ಉತ್ತರ ಪ್ರದೇಶದ ಇರುವಂಥ ಸುದ್ದಿಗಳಲ್ಲಿ ಒಂದಾಗಿದೆ. ಇನ್ನು ತೈವಾನ್ನ ಯಾಂಗ್ ಶುವಾಂಗ್ ಜಿ ಐತಿಹಾಸಿಕ ಪ್ರೇಮ ಕಥನಕ್ಕೆ ಬೂಕರ್ ಪ್ರಶಸ್ತಿ ಬಂದಿರುವಂಥದ್ದು ಕೂಡ ಇವತ್ತಿನ ಸುದ್ದಿಗಳಲ್ಲಿ ಒಂದು. ಅದರ ಜೊತೆಗೆ ಶೀಘ್ರವೇ ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸಲು ಚೀನಾ ಅಧ್ಯಕ್ಷ ಜಿನ್ಫಿಂಗ್ ಕರೆಯನ್ನು ನೀಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷವನ್ನು ಆದಷ್ಟು ಬೇಗನೆ ಕೊನೆಗೊಳಿಸುವಂತೆ ಇವರು ಹೇಳಿರುವಂಥದ್ದು. ಇದೇ ಸಂದರ್ಭದಲ್ಲಿ ಸಂಘರ್ಷದಿಂದಾಗಿ ಪರಿಸ್ಥಿತಿ ನಿರ್ಣಾಯಕ ಹಂತವನ್ನು ತಲುಪಿದೆ ಅನ್ನುವಂಥ ಕಳವಳವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಕೂಡ ಇವತ್ತಿನ ಸುದ್ದಿಯಲ್ಲಿ, ಅಂತಾರಾಷ್ಟ್ರೀಯ ಸುದ್ದಿಯಲ್ಲಿ ಒಂದಾಗಿದೆ. ಇನ್ನು ನೀಟ್ UG 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ CBI ತನಿಖೆ ಚುರುಕುಗೊಂಡಿದೆ. ಇನ್ನೊಂದೆಡೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮರುಪರೀಕ್ಷೆಯನ್ನು ಘೋಷಣೆ ಮಾಡಿದೆ. ಈ ನಡುವೆ ಪರೀಕ್ಷಾ ವ್ಯವಸ್ಥೆಯನ್ನು ಸುಧಾರಿಸಲು ಭಾರತ ಸರ್ಕಾರ ರಚಿಸಿದ್ದ ಉನ್ನತ ಮಟ್ಟ ತಜ್ಞರ ಸಮಿತಿಯು ಕೆಲವು ಶಿಫಾರಸುಗಳನ್ನು ಕೂಡ ಮಾಡಿದೆ ಅನ್ನೋದು ಕೂಡ ಸುದ್ದಿ. ಇನ್ನು ದೆಹಲಿ ಮತ್ತು ಹರಿಯಾಣದಲ್ಲಿ ನಗರ ಪೊಲೀಸರಿಂದ ಕಾರ್ಯಾಚರಣೆಯಾಗಿದೆ. ₹35 crore ಮೌಲ್ಯದ MDMA ಜಪ್ತಿ ಮಾಡಿದ್ದಾರೆ ಅನ್ನೋದು ಕೂಡ ಸುದ್ದಿಗಳಲ್ಲಿ ಒಂದು. ಇನ್ನು ಆಗಸ್ಟ್ 31 ಗ್ರೇಟರ್ ಬೆಂಗಳೂರು ವ್ಯಾಪ್ತಿ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಗಡುವನ್ನು ವಿಧಿಸಿದೆ. ಇನ್ನು ನಮ್ಮ ಮಂಗಳೂರಿನಲ್ಲಿ ಯಾವಾಗ ಆಗ್ತದೆ ಪಾಲಿಕೆಗಳಿದ್ದೆಲ್ಲ ಅಂತ ತುಂಬ ಜನ ಕಾಯ್ತಾ ಇದ್ದಾರೆ. ಇನ್ನು ಇದನ್ನು ಬಿಟ್ಟರೆ ಇಟಲಿ ಪ್ರಧಾನಿಯಾದಂಥ ಮೆಲೋನಿ ಜೊತೆ ಪ್ರಧಾನಿ ಮೋದಿಯು ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿರುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥ ಫೋಟೋಗಳೆಲ್ಲ ಓಡಾಡ್ತಾ ಇದೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿಗಳು ನನಗೆ ಇವತ್ತು ಸಿಕ್ಕಿರುವಂಥದ್ದು. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್. ಮಾವಿನ ಹಣ್ಣಿನ ಬಗ್ಗೆ ಮಾತಾಡಿದ್ವಿ, ಅನೇಕರು ಬೇರೆ ಬೇರೆ ಎಲ್ಲ ಏನು ಕಾಲ್ ಮಾಡಿ ಉತ್ತರವನ್ನೆಲ್ಲ ಕೊಟ್ರಿ. ಸೊ ಮಾವಿನ ಹಣ್ಣಿನ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿಗಳನ್ನು ನೋಡ್ತಾ ಹೋದಾಗ ನನಗೆ ಅನ್ನಿಸ್ತು, ನಮ್ಮ ಭಾರತ ಅತಿ ಹೆಚ್ಚು ಏನು ಮ್ಯಾಂಗೋವನ್ನು ಪ್ರೊಡ್ಯೂಸ್ ಮಾಡುವಂಥ ದೇಶಗಳಲ್ಲಿ ಒಂದು. ಸೊ ಇದರ ಒಂದು ಸೈಂಟಿಫಿಕ್ ಆದಂಥ ಹೆಸರು ಏನು ಅಂತ ಹೇಳಿದರೆ, ಈ ಮಾವಿನ ಹಣ್ಣಿನ ಮರದ್ದು ಮ್ಯಾಂಗಿಫೆರಾ ಇಂಡಿಕಾ ಅಂತ, ಮ್ಯಾಂಗಿಫೆರಾ ಇಂಡಿಕಾ ಅನ್ನುವಂಥದ್ದು. ಇದು ಹೆಚ್ಚು ಒಂದು ಮಾವಿನ ಹಣ್ಣಿನ ಮರ ಇದೆಯಲ್ಲ, 100 ಸುಮಾರು 300 ವರ್ಷ ಬದುಕಿದಂಥ ಮರಗಳು ಕೂಡ ಇತಿಹಾಸ ನಮ್ಮ ಜಗತ್ತಿನಲ್ಲಿ ಇದೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ತುಂಬ ವೆಯ್ಟ್ ಇದ್ದಂಥ ಮ್ಯಾಂಗೋ, ಒಂದು ಮ್ಯಾಂಗೋ ಎಷ್ಟು ಹೈಯೆಸ್ಟ್ ಕೆಜಿ ಅಂತ ಹೇಳಿದರೆ 4.25 kg ಅಂತ, ಹೆವಿಯೆಸ್ಟ್ ರೆಕಾರ್ಡೆಡ್ ಮ್ಯಾಂಗೋ, ಅಷ್ಟು ರೆಕಾರ್ಡನ್ನು ಅದು ಮಾಡಿದೆ. ಸೊ ಬೇರೆ ಬೇರೆ ಎಲ್ಲ ಕಾರಣಗಳಿಗಾಗಿ ಸೊ ಬಹಳ ಫೇಮಸ್ ಆದಂಥ ಟ್ರಾವೆಲರ್ ಅಕ್ಬರ್ ಇದನ್ನು ಹೆಚ್ಚಾಗಿ ಪ್ರಮೋಟ್ ಮಾಡಿದರು ಅನ್ನುವಂಥ ಸುದ್ದಿ ಕೂಡ ಇದೆ. ಸೊ ಒಟ್ಟಿನಲ್ಲಿ ಮಾವಿನ ಹಣ್ಣು ಮಾತಾಡಲಿಕ್ಕೆ ಹೋದರೆ ತುಂಬ ವಿಷಯ ಇದೆ. ಎಲ್ಲರಿಗೂ ಕೂಡ ಇಷ್ಟವಾದಂಥ ಮಾವಿನ ಹಣ್ಣು, ಜಗತ್ತಿನಲ್ಲೇ 1000 ಹೆಚ್ಚಿನ ವೆರೈಟಿ ಮಾವಿನ ಹಣ್ಣಿನ ಜೊತೆಯಲ್ಲಿ ಇದೆ. ಸೊ ತಾವೆಲ್ಲರೂ ಕೂಡ ಮಾವಿನ ಹಣ್ಣನ್ನು ಹೆಚ್ಚಾಗಿ ಪ್ರಾಣಿಗಳು ನೋಡ್ತಾ ಹೋದರೆ ಈ ಬಾವಲಿ, ಮಂಗಗಳು, ಹಾಗೆಯೇ ಬೇರೆ ಹಕ್ಕಿಗಳು ಇದೆಲ್ಲ ಕೂಡ ಹೆಚ್ಚಾಗಿ ಇದನ್ನು ಬೆಳೆಸಲಿಕ್ಕೆ ಅಥವಾ ಇದು ಬೀಜವನ್ನು ಕೊಂಡೋಗಿ ಬೇರೆ ಬೇರೆ ಕಡೆಯಲ್ಲಿ ಹಾಕಲಿಕ್ಕೆ ಸಹಕಾರವನ್ನು ಮಾಡ್ತಿರುವಂಥ ಪ್ರಾಣಿ ಪಕ್ಷಿಗಳು ಅನ್ನೋದು ಕೂಡ ಇರುವಂಥ ಮಾಹಿತಿ. ಸೊ ಒಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿದಂಥ, ಉತ್ತರಗಳನ್ನು ನೀಡಿದಂಥ, ಮಾವಿನ ಹಣ್ಣಿನ ಬಗ್ಗೆ ಮಾತಾಡಿದಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ಮಾವಿನ ಹಣ್ಣಿನ ಸೀಸನ್ ಇನ್ನೇನು ಕಡಿಮೆ ಆಗ್ತಾ ಬರ್ತಾ ಅದೇನು, ಸೊ ಆದಷ್ಟು ಒಳ್ಳೊಳ್ಳೆ ಮ್ಯಾಂಗೋ ಹಣ್ಣುಗಳನ್ನು ತಿನ್ನಿ, ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಎಲ್ಲರಿಗೂ ಕೂಡ ಸಿಗಲಿ ಅನ್ನೋದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ, ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಒಬ್ಬರು ಕಾಲರ್ ಇದ್ದಾರೆ ಯಾರು ಅಂತ ನೋಡುವ. ನಮಸ್ಕಾರ. ಹಲೋ. ಓಕೆ, ಇಲ್ಲ, ಕಾಲ್ ಕೂಡ ಡಿಸ್ಕನೆಕ್ಟ್ ಆಗಿದೆ. ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಸಿಗೋಣ. ಓಕೆ, ಸೊ ಕಾಲನ್ನು ಮಾಡ್ತಾಗಿದ್ದಾರೆ, ಸೊ ಯಾರು ಅಂತ ನೋಡುವ ಅಂತ ಅಂದ್ಕೊಡೋದು ನಾನು. ಇಲ್ಲ, ನಿಮ್ಮ ಕಾಲ್ ನನಗೆ ಕನೆಕ್ಟ್ ಆಗ್ತಾ ಇಲ್ಲ. ಎನಿವೇಸ್, ಏನೇ ಆಗಲಿ, ಇವತ್ತಿನ ಕಾರ್ಯಕ್ರಮಕ್ಕೆ ಟಾಟಾ ಬಾಬಾ ಹೇಳ್ತಾ, ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಸಿಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜೆ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್.

0: ನಿಕ್ಲಿಕೆನೊಂದು ಲರ ರೇಡಿಯೋ ಸಾರಂಗ್ 107.8 ಎಫ್ಎಂ ಇನಿತ ತುಳು ಕಾರ್ಯಕ್ರಮಗು ನಿಕ್ಲೆಗ್ ಮಾತ್ರೆಗ್ಲ ಮೋಕೆದಿಂಜಿ ಸೊಲ್ಮೆಲು. ಇನಿತ ಈ ಕಾರ್ಯಕ್ರಮಡ್ ಇಂಚಿಪ್ಪ ಶ್ರೀ ಒಡಿಯೂರು ರಥೋತ್ಸವ ತುಳುನಾಡ ಜಾತ್ರೆ ತುಳು ಸಾಹಿತ್ಯ ಸಮ್ಮೇಳನ ಈ ಲೇಸಿಡ್ ತುಳುನಾಡದ ಸಾಹಿತ್ಯ ಪರಂಪರೆ ಈ ವಿಚಾರದ ಬಗೆಟ್ ಪಾತಿರ್ನಾರ್ ಶ್ರೀಮತಿ ಮಲ್ಲಿಕಾ ಜೇರೈ ಗುಂಡ್ಯಡ್ಕ.
1: ಮಾತೆರಿಗಳ ಎಡ್ಡೆಪ್ಪುಲನು ಬಯಕೊಂದು ತುಳುನಾಡದ ಸಾಹಿತ್ಯ ಪರಂಪರೆದ ಬಗೆಟ್ ಎಂಕ್ ಒಂಜಿ ಅವಕಾಶ ಕೊರ್ತೇರು. ಇಟ್ಟು ಏತು ಮಾತ ಬರ್ಪುಣು ಪಣದ ನಿಕ್ಲು ತೆರಿಯೋ ನೋಡು. ಎನ್ನ ವಿಷಯಡ್ ದಲ ಬದಲಾವಣೆ ಬತ್ತಂಡ ಐನು ಮಾಪು ಮಲ್ತದು ಮಟ್ಟೆಲ್ಗೆ ಪಾಡು ನೋಡು ಪನ್ಪನ ಭಿನ್ನಾವದೊಟ್ಟುಗು ಎನ್ನ ಪಾತೆರನು ಸುರು ಮಲ್ತೊಂದುಲ್ಲೆ. ಬೈಲು ಕಂಡೊಲೆಡು ನೇಮದ ಕಳಕುಲೆಡ್ಲ ಕೇಂದು ಬಂದುಪ್ಪುನಂಚಿನ ಉರಲು ಕಬಿತೆ ಸಂಧಿ ಪಾಡ್ದನೊಲೆ ತುಳುತ್ತ ಸುರುತ್ತ ಕಾವ್ಯ ಸಾಹಿತ್ಯ ಅನ್ಪನೊಲಿ. ಇನಿಕ್ಲ ಕಂಡದಪ್ಪುನಗ ನಟ್ಟಿನಡ್ನಗ ಸಾನ ಗರುಡಿಲೆಡು ಕೋಲನೇಮ ಆವೊಂದುಪ್ಪುನಗ ಆಂಜನಕುಲು ಪುಂಜನಕುಲು ಪಂಡೊಂದುಪ್ಪುಲೆಕ ತುಳುತ್ತ ಪ್ರಾಕದ ಕಬಿಕುಲು ಪದ ಕಟ್ಟದು ಪಂಡೊಂದಿತ್ತಿರು. ಅಕುಲೇ ತುಳುಟ್ಟು ಕಾವ್ಯ ಮೊಡೆದು ಕಟ್ಟಿನಕುಲು ಅಂಚತುಂಡ 500 ವರ್ಷಗು ದುಂಬು ಸೋದೆ ವಾದಿರಾಜ ಸ್ವಾಮಿಲು ತುಳುತ್ತ ದಶಾವತಾರ ಲೇಲೇಲೇ ಪದ ಕಟ್ಟಿನಾರು. ತುಳುತ್ತ ದೇವಿ ಮಹಾತ್ಮೆ ಶ್ರೀ ಭಾಗವತದಂತಿಚ್ಚಿ ಲಿಖಿತ ಕಾವ್ಯಲು ನನಲಾತ್ ಪಿರಾಕದ ಕಾವ್ಯ ಸಾಹಿತ್ಯಲು. 11ನೇ ಶತಮಾನದ ನಡುಕಾಲ ಮುಟ್ಟ ತುಳುಟ್ಟು ಲಿಖಿತ ಸಾಹಿತ್ಯ ರಚನೆ ಆತಜಿ ಪನ್ಪಿನ ತಿಳುವಳಿಕೆ ಇತ್ತುಂಡು. ತುಳು ಗ್ರಂಥ ಸಾಹಿತ್ಯಗೂ ಒಂಜಿ ಪ್ರೇರಣೆ ತಿಕ್ಕಿನೆಲ ಅವೇ ಕಾಲೋಡು. 1834 ಇಡೆಗು ಬತ್ತಿನ ಬಾಸೆಲ್ ಮಿಷನ್ದಕುಲು ಸುರುಟ್ಟು ಮುಲ್ಪದ ತುಳು ಬಾಸೆನು ಕಲ್ಪುನ ಕಜ್ಜವೆಂದಿರು. ಬರವುಗು ಸರವುಗು ಅಕುಲು ಕನ್ನಡ ಲಿಪಿನು ಗಳಸೊಂಡಿರು. ಅಕುಲು ಮಲ್ತಿನ ಮಲ್ಲ ಮಟ್ಟದ ಕಜ್ಜೋನ್ ಪಂಡ ತುಳುಟ್ಟು ಅನುವಾದ ಸಾಹಿತ್ಯ ಪುಟ್ಟುಪಾಡ್ನವು. ಐಟು ಮತ್ತಾಯನ ಸುವಾರ್ತೆಲು ನೀತಿ ವಚನಲು ಕೀರ್ತನೆಲು ಪ್ರಾರ್ಥನೆಲು ಇಂಚಿತ್ತಿ ಬೂಕುಲು ಬತ್ತಿನವು ಸುರುತ್ತ ಉದಿಪ್ಪು. ಐಡ್ದು ಬೊಕ್ಕ ತುಳು ನಿಘಂಟು ರಚನೆ ಪಾಡ್ದನ ಗಾದೆಲಿನ ಸಂಗ್ರಹ ಇಂಗ್ಲಿಷ್ ವ್ಯಾಕರಣ ಇಂಚಿತ್ತಿನ ಗ್ರಂಥಲು ಮಾತ ಬತ್ತಂಡು. ಉಂದೆತ್ತ ಪ್ರೇರಣೆ ದಾನ್ನ ಒಡಿಪುದ ಪಣಿಯಾಡಿ ಶ್ರೀನಿವಾಸ ಉಪಾಧ್ಯರು ತುಳು ಭಾಷೆ ಸಾಹಿತ್ಯದ ಚಳುವಳಿಗೆ ಜತ್ತಿರು. ತುಳುಟು ಬರೆಪಿನಕ್ಲೆಗೆ ಮಲ್ಲ ಒಂಜಿ ಮಜಲು ಮರ್ಗಿಲು ದೆತ್ತುಗೊರಿಯರು. ಈ ತುಳು ಸಾಹಿತ್ಯ ಪ್ರಕಾರಡು ರಡ್ಡು ನಮೂನೆ, ಜನಪದ ಸಾಹಿತ್ಯ ಬುಕ್ಕ ಶಿಷ್ಟ ಸಾಹಿತ್ಯ. ಜನಪದ ಸಾಹಿತ್ಯ ಪಂಡ ಅಂದಾಜಿದ ಕಾಲ, ಶಿಷ್ಟ ಸಾಹಿತ್ಯಡು ಕಾಲ ನಿರ್ಣಯ ಮಲ್ಪರೆ ಸಾಧ್ಯ ಉಂಡು. ನೆಕ್ಕು ಬರವು ಲಿಪಿ ಆಧಾರ. ತುಳು ಸಾಹಿತ್ಯನ ಪುದರು ಅಕಲು ಮಲ್ತಿನ ಕೆಲಸ ಮಾತ್ರ ಏನು ಪಂಡೊಂದುಲ್ಲೆ ಇಂದು ಕೃತಿ ವಿಮರ್ಶೆ ಅತ್ತು. ಕಾಲಘಟ್ಟದ ಆಧಾರೊಡು ತುಳು ಸಾಹಿತ್ಯನು ಮೂಜಿ ಭಾಗ ಮಲ್ಪೋಲಿ. ಪ್ರಾಚೀನ ತುಳು ಸಾಹಿತ್ಯ ಅತ್ತಿನ ಪಳಂತುಳು. ಮಿಷನರಿ ಕಾಲದ ತುಳು ಸಾಹಿತ್ಯ ಮೂಜಿನೇದಾದ ಆಧುನಿಕ ತುಳು ಸಾಹಿತ್ಯ. ಐಟು ಆಧುನಿಕ ತುಳು ಮಹಾಕಾವ್ಯ, ತುಳು ಕವಿತೆ, ತುಳು ನಾಟಕ, ತುಳು ಕಾದಂಬರಿ, ತುಳು ಸಣ್ಣ ಕತೆ, ತುಳು ಭಾಷಾಂತರ, ತುಳು ಸಂಕೀರ್ಣ ಸಾಹಿತ್ಯ, ತುಳು ಜೀವನ ಚರಿತ್ರೆ ಸಂಶೋಧನೆ ಇಂಚ ಮಾತ ಬರ್ಪುಣು. ಪ್ರಾಚೀನ ತುಳು ಸಾಹಿತ್ಯ ಅತ್ತಿಂದ ಪಳಂತುಳು 500 ವರ್ಷದ ಇತಿಹಾಸ. ತುಳು ಶ್ರೀ ಭಾಗವತ ಆದಿ ಮಹಾಕಾವ್ಯ 1300 ಕಾಲ. ವಿಷ್ಣು ತುಂಗ 1187 ಪುನಿಂಚತ್ತಾಯರ್ನ ಸಂಪೊಲಿಪು. ತುಳು ಮಹಾಭಾರತ ನಟಿ 24 ಸಂಧಿ 1557 ಪದ್ಯ 1383 ಕಾಲ. ಅರುಣಾಬ್ಜ 2000 ಪುಣಿಂಚತ್ತಾಯರ್ನ ಅವು ಸಂಪೊಲಿಪು. ತುಳು ಕಾವೇರಿ ಸ್ಕಂದ ಪುರಾಣಾಂತರ್ಗತ 15 ಅಧ್ಯಾಯದ ಒಂದು ಕೃತಿ. ಮೂಜಿನೇ ಒಂಜಿ ಭಾಗ ಮಾತ್ರ ನೆಟ್ಟತಿಕ್ಕದಂಡು 1391 ಕಾಲ. ಇಂದು 1387 ಪುಂಚತಾಯರ್ನ ಸಂಪೊಲಿಪು. ತುಳು ರಾಮಾಯಣ ವಿಷ್ಣು ತುಂಗೋನ ಶ್ರೀ ಭಾಗವತದ ಭಾಗ ಪಂಡದ ನೆತ್ತ ಅಂದಾಜಿ. ವಿಘ್ನರಾಜ ಎಸ್ ಆರ್ ಸಂಪಾದನೆ ಮಲ್ತಿನಂಚಿನ 1308 ಕಾಲ. ತುಳು ಕರ್ಣಪರ್ವ ಈ ಕೃತಿ ಪೂರ್ಣವಾದ ತಿಕ್ಕದಿಜಿ. ಒಂದು ಅರುಣಾಬ್ಜನ ಸಮಕಾಲೀನೋಡು ರಚನೆ ಮಲ್ತದ ಕೃತಿಯಾದು ಪೋಡು ಅಂದಾಜಿ. ತುಳು ದೇವಿ ಮಹಾತ್ಮೆ ಸುರುತ ಅಂದು ಗದ್ಯ ಗ್ರಂಥ. ಪೊಸ ಪೊಸತ್ತು ತುಳು ಪದಕ್ಲು ನೆಟ್ಟು ಉಂಡು. ಒಂದು ಕಾಲ 1200 ತೆಂಕಿಲ್ಲಾಯ ಪಂದು ನೆಟ್ಟು ಕಬಿನ ಪುದರುಂಡು. ಇಂದು ಪುಂಚಿತ್ತಾಯರ್ನ ಸಂಪೊಲಿಪು. ಮಿಷನರಿ ಕಾಲದ ತುಳು ಸಾಹಿತ್ಯ 1800 ಇಸ್ವಿ ಇಂದು ಇಂಗ್ಲಿಷ್ ಕಲ್ಪವನ ಸುರು ಅಪಗ ಟಿಪ್ಪು ಸೈತಿ ಬುಕ್ಕ ಮಿಷನರಿಲು ತುಳು ಕಂಟ್ರಿ ಪಂದು ಲೆತ್ತೆರು. 1818 ಬಾಸೆಲ್ ಮಿಷನ್ ಸ್ಥಾಪನೆ ಬುಕ್ಕ ಮಾತ ಸಾಹಿತ್ಯದ ಬೇಲೆಗಳಿಗೆ ಕಾರಣ ಅಂಡ್. 1845 ಮಿಷನರಿ ಜಿ ಎಚ್ ವೈಗ್ಲೆ ಮೇರ್ ಬೊಂಬೈಡ್ ಕಲ್ಲಚ್ಚು ಮುದ್ರಣ ಶುರು ಮಲ್ತೇರ್. ಸತ್ಯವೇದ ಕೃತಿನ ತುಳು ಕನ್ನಡಗ ಮುದ್ರಣ ಬುಕ್ಕ ಪಠ್ಯಪುಸ್ತಕ ಧರ್ಮ ಪ್ರಚಾರ ಸಾಹಿತ್ಯ ದಾಸರ ಪದ ಪತ್ರಿಕೆ ಇಂಚಿತ್ತಿನವು ಪೂರ ಮುದ್ರಣ ಅಂಡ್. 1824 ಸಿ ಎಲ್ ಗ್ರೈನರ್ ತುಳು ಭಾಷಾಂತರ ಪಂಡದ ಪುದರಾಯಿನ ಮತ್ತಾಯನ ಸುವಾರ್ತೆನ ತುಳುಕು. 1848 ಜೆ ಜೆ ಅಮ್ಮಣ್ ತುಳುಟು ಎಣ್ಮ ಸಂಗೀತ ಕೃತಿಗಳಿನ ರಚನೆ. 1855 ಜಿ ಕೆ ಕೆಮರನ್ ತುಳು ಭಾಷೆ ಕಲ್ತದ ತುಳು ನಿಘಂಟದ ರಡ್ಡು ಸಾರ ಪದ್ರಾಡು ತುಳು ಸಂಗೀತ ಕೃತಿಗಳು. 1857 ಆಗಸ್ಟ್ ಮೆನ್ನರ್ ಪತ್ತು ಕೃತಿನ ಬರೆಯರು ಪಾಡ್ದನ ಗಾದೆ ಗೀತೆಲಿನ ಸಂಗ್ರಹ ಮಲ್ದಿರು. 1874 ಜೆ ಜೆ ಬ್ರಿಗೇಲ್ 1835 ಜಿ ರಿಟ್ಟರ್ ತುಳುಕಾದ ಬೇಲೆ ಮಲ್ತಿರು. ಮಿಷನರಿ ಪೊರ್ತುದ ದೇಶೀಯ ತುಳು ಸಾಹಿತ್ಯಲು ಅವೇತೋ ಪಠ್ಯ ಪುಸ್ತಕ ಮುದ್ರಣ ಸಹಾಯಕರಾದ ಭಾಷಾ ಗುರುಕುಲಾದ ಬೇಲೆ ನಿರ್ವಹಣೆ ಮಲ್ತಲ್ಲ ಪಾಡ್ದನ ಗಾದೆ ಭೂತಾರಾಧನದ ಬುಕ್ಕುಲು ಅವೇತೋ ಪ್ರಕಟಾಂಡ್. ಆಧುನಿಕ ತುಳು ಸಾಹಿತ್ಯ ಸಾಹಿತ್ಯದ ಅರುಣೋದಯ ಅನ್ಪನೊಲಿ ರಾಜಶ್ರೇ ಇಜ್ಜನ್ನಿನ ಪ್ರಾಚೀನ ತುಳು ಬುಕ್ಕ ಮಿಷನರನಕ್ಲಿನ ಕಾಲಡು ಮಾನ್ಯತೆ ಭಾಷಾ ಪ್ರೇಮ ಶಿಕ್ಷಣ ಸಂಸ್ಕೃತಿ ಬುಕ್ಕ ಧರ್ಮನಿಷ್ಠೆ ಸುರೂತ ಸಾಹಿತ್ಯದ ಉದ್ದೇಶ. 1408 ಮುಟ್ಟ ಒಡಿಪುದ ವಾದಿರಾಜ್ಯರು ದಶಾವತಾರದ ಪದಕುಲೆಯನ್ನು ರಚಿಸಯರು. ರತ್ನಾಕರ ವರ್ಣಿ ಮುದ್ದಣೇರಿನ ಕೃತಿಟ್ಟು ತುಳು ಛಾಯೆ ಸಂಕಯ್ಯ ಭಾಗವತೆರ್ನ ಪಂಚವಟಿ ವಾಲಿ ಸುಗ್ರೀವ ಕಾಳಗೋ 1887 ಸುರೂತ ದೇಶಿ ಕೃತಿಯಾದುಣ್ಣು. ಎಸ್ ಯು ಪಣಿಯಾಡಿ ತುಳು ಸಾಹಿತ್ಯದ ಅರುಣೋದಯಗೆ ಹಿನ್ನೆಲೆಯಾದ ಕೆಲಸ ಮಲ್ತಿನ ಮಾಮಲ್ಲ ಜನ ತುಳುಕು ವ್ಯಾಕರಣನ ಪರಿಚಯ ಮಲ್ದಿನರು. ನಂದಳಿಕೆ ಶೀನಪ್ಪ ಹೆಗಡೆ ನಾರಾಯಣ ಕಿಲ್ಲೆ ಮಾಧವ ತಿಂಗಳಾಯ ಸತ್ಯಮಿತ್ರ ಬಂಗೇರ ವಿಠಲ ಹೆಗಡೆ ಬೊಕಾತು ತುಳು ಸಾಹಿತ್ಯಡು ಬರೇರು ಬರೇನ ಪ್ರಮುಖರು. ಮಂಜೇಶ್ವರ ಗಣಪತಿರಾವ್ ಐಗಳ್ ತುಳುನಾಡದ ಅರಸು ವಂಶದ ಇತಿಹಾಸ ಚರಿತ್ರೆ ನಿರೂಪಿಸೈನ ಕೃತಿ. ಬಿ ಎ ಸಾಲೆತ್ತೂರು ತುಳುವ ಇತಿಹಾಸ ಬಡಕಬೈಲು ಪರಮೇಶ್ವರರನ ಭಜ ಗೋವಿಂದಂ ಸಂಸ್ಕೃತ ಕೃತಿ ತುಳುಕು. ಗೋವಿಂದ ಪೈ ಪಂಜೆ ಮಂಗೇಶ್ರಾಯರು ಸೇಡಿಯಪ್ಪು ಕೃಷ್ಣ ಭಟ್ರು ತುಳುಕು ಸುರುಕು ಪ್ರೇರಣೆ ಮಲ್ತಿರು. 1832 ತುಳು ಸಾಹಿತ್ಯ ಚಳುವಳಿ ಸುರುವಾಂಡು. ಆಧುನಿಕ ತುಳು ಮಹಾಕಾವ್ಯ ಮಂದಾರ ಕೇಶವ ಭಟ್ರು ಮಂದಾರ ರಾಮಾಯಣ ಒಂಜಿ ಮಹತ್ವದ ಕೃತಿ. ಉಂದೇಕು ವಾಲ್ಮೀಕಿ ರಾಮಾಯಣನೇ ಪ್ರೇರಣೆ ಆಂಡ ಜೈನ ರಾಮಾಯಣ ತೊರವೆ ರಾಮಾಯಣ ರಾಮಚಂದ್ರ ಚರಿತ್ರೆ ಶ್ರೀರಾಮಾಯಣ ದರ್ಶನ ಉಂದೇತೆಯನ್ನ ಪ್ರಭಾವಲು ನೆಟ್ಟುಲ್ಲ. ತುಳುನಾಡದ ಭೌಗೋಳಿಕತೆ ಬುಕ್ಕ ಸಾಂಸ್ಕೃತಿಕ ಪರಿಸರನ್ನು ಗಳಿಸದು ಉಂಡು ನೆಟ್ಟು. 1878 ರಡ್ಡು ಅಧ್ಯಾಯ 1889 ಬಾಕಿದ ಅಧ್ಯಾಯಲು ಪ್ರಕಟಾಂಡು. ಉಂದಿಡ್ದಲ 10 ಪಿರಾವುಡು ರಚನೆ 22 ಅಧ್ಯಾಯ 1807 ಸುಮಾರು 422 ಪುಟ. ತುಳು ಕವಿತೆ ಕನ್ನಡದ ಬರವುಡು ಇತ್ತಿನಕ್ಲೆನ ಪ್ರಮುಖ ಕವಿಕ್ಲೆನ ಒಡನಾಟ ಅಕ್ಲೆನ ಬರವುದ ಪ್ರಭಾವ. ನರ್ಕಳ ಮಾರಪ್ಪ ಶೆಟ್ರು ಎಸ್ ಯು ಪನಿಯಾಡಿ ನಾರಾಯಣ್ ಕಿಳ್ಳೆ ಓನಪ್ಪ ತಿಂಗಳಾಯರು ಕೆ ಗಂಗಾಧರ್ ರಾಮಚಂದ್ರ ಸೀತಾನದಿ ಗಣಪಯ್ಯ ಶೆಟ್ರು ಕೆ ಹೊನ್ನಯ್ಯ ಶೆಟ್ರು ಕೊರಡ್ಕಲ್ ಶ್ರೀನಿವಾಸರಾವ್ ಸುಬ್ರಹ್ಮಣ್ಯ ಶಾಸ್ತ್ರಿ ಜನಾರ್ದನ ಆಚಾರ್ಯ ಇಂಚಿನಕಲು ಕನ್ನಡ ತುಳು ರಡ್ಡೆಲ್ನಗಳಸೊಂದು ಕವಿತೆ ರಚಿಸೈನಕಲು. ಸುರೂತ ಹಂತ 1929 ನರ್ಕಳ ಮಾರಪ್ಪ ಶೆಟ್ರು ಅಮಲು ದೆಪ್ಪಡೆ ಆಧುನಿಕ ಸುರೂತ ಕವಿತೆದ ಕೋಪೆ ಒಂದು ಕವನ ಸಂಕಲನ. 1938 ಪೊರ್ಲ ಕಂಟು ಬುಕ್ಕೊಂಜಿ ಕವನ ಸಂಕಲನ ಸುಧಾರಣಾವಾದಿ ಮನೋಧರ್ಮದು. 1938 ಮೋನಪ್ಪ ತಿಂಗಳಾಯ ಅನಿಷ್ಟ ಪದ್ಧತಿದ ಬಗೆಟ್ಟು ತುಳು ಪದ್ಯಾವಳಿ ಎಂ ಪಿ ವಿ ಶರ್ಮಾ ದಾಮೋದರ ಪುಣಿಂಚತ್ತಾಯ ಬಾಡೂರು ಜಗನ್ನಾಥ್ರೈ ಸೀತಾನದಿ ಗಣಪಯ್ಯ ಶೆಟ್ಟಿ ಮುಕುಲ್ನ ಕವನ ಸಂಕಲನ ಪ್ರಕಟ. 1932 ನಾರಾಯಣ ಕಿಲ್ಲೆ ಕಾಣಿಗೆ 32 ಪದ್ಯ ತುಳು ಸಂಸ್ಕೃತಿದ ಬಗೆಟ್ಟು. 1933 ಕೆ ಗಂಗಾಧರ್ ರಾಮಚಂದ್ರ ತುಳು ಪದ್ಯ ಮಾಲಿಕೆ ತಾಯಿ ನೆಲ ಜಲ ಭಾಷೆ ಪನ್ಪಿನಿಟ್ಟು. ಕೆಂತೂರು ದೊಡ್ಡನ ಶೆಟ್ಟಿ ಅವೇತೋ ಕೃತಿಗಳೇನು ಪ್ರಕಟ ಮಲ್ದಿರು. ರಡ್ಡನೇ ಹಂತ ಬಿ ದೋಜಪ್ಪ ಮಾಸ್ತರ್ ಗಣಪತಿ ದಿವಾಣ ಬಡಕಬೈಲು ಪರಮೇಶ್ವರ ಈ ಕವಿಕ್ಲು ತುಳು ಜೀವನ ಕ್ರಮ ಬದಲಾತಿನ ಪರಿಸರದ ಬಗೆಟ್ಟು ಬರೆತಿನಕ್ಲು. 1922 ಗಣಪತಿ ದಿವಾನ ಮೀಸೆ ಇತ್ತಿ ಆಣುಕ್ಲು ಸಾವಿರದ ಒಂಬೈನೂರ ಇಪ್ಪತ್ತನಾಲ್ಕು ಮಾ ವಿಠಲ ಪುತ್ತೂರು ಕೇದಗೆ. ಸಾವಿರದ ಒಂಬೈನೂರ ಎಪ್ಪತ್ತೆರಡು ಬಿ ದೋಜಪ್ಪ ಮಾಸ್ತರ್ ಮಾದಿರ.

ಎಸ್ ಪಿ ಮಂಚಿ, ಪರ್ಪು, ಜನಪದೀಯತೆ ಬುಕ್ಕ ಪ್ರಾದೇಶಿಕತೆದ ಕವನ. ಮೂಜಿನೇ ಹಂತ ಸ್ವಲ್ಪ ದಶಕಡ್ದು ಸ್ವಲ್ಪನೆ ದಶಕಡ್ದು ಬುಕ್ಕ ಅವೇತೋ ಕವನ ಸಂಕಲನಲು ಪ್ರಕಟಾಂಡು. ತುಳುಟು ಕವಿತೆ ಬರೆಪುನವು ಒಂಜಿ ಸ್ವಾಭಾವಿಕವಾದ ಬುಳೆದು ಬೈದುಂಡು. ಅವೇತೋ ಉದಯೋನ್ಮುಖರು, ವಸಂತ್ ಕುಮಾರ್ ಪೆರ್ಲ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಕವಿತಾ ರೈ, ವಿಜಯಕುಮಾರ್ ಭಂಡಾರಿ ಹೆಬ್ಬಾರ್ ಬಯಲು ಇಂಚ ಗಂಭೀರವಾದ ತೊಡಗವೊಂದು ಇತ್ತೆಲ ಉಲ್ಲೇರು. ಆ ಮಾಂತ ಕವನಲಿನ ಪುದರು ದಾಖಲಿಸಯರೆ ಕಷ್ಟ. ಆಂಡ ಈ ಹಂತಡು ಪಿದೈ ಬರ್ಪುನ ಕವನಲೆಡು ಬಂಡಾಯ, ಆಧುನಿಕತೆ, ಶಿಕ್ಷಣದ ಪ್ರಭಾವ, ಸುಧಾರಣೆದ ಫಲಶ್ರುತಿನು ತೂವಲಿ. ತುಳು ನಾಟಕ ನೆಟ್ ರಂಗಭೂಮಿ ಬುಕ್ಕ ಬರವು. 1930 ಮೂಜಿ ಮಾಧವ ತಿಂಗಳಾಯರ್ನ ಜನಮರ್ಲ್ ತುಳುತ್ತ ಸುರುತ್ತ ಪ್ರಕಟಿತ ನಾಟಕ. ಆದರ್ಶದ ನಿಲೆತ ಸೊತ್ತುವು. ಮೊಗವೀರ ಜ್ಞಾನೋದಯ ಸಮಾಜದ ನಾಟಕ ಸಂಘ, 1940 ಪಡುಬಿದ್ರಿ ಶಿವಣ್ಣ ಹೆಗಡೆ ಅರ್ನ ವಿದ್ಯೆದ ತಾದಿ. ನವಯುಗ ವಿಶೇಷ ಸಂಚಿಡು ತುಳುತ್ತ ಕಿರುನಾಟಕಗಳು ಪ್ರಕಟಾಂಡು. ನಿರಂಜನರು ಬರೆಯಿನವು ಮಡಿತ ಚಡಿ ಇಂದು ಪನ್ಪೆರು. 1950 ಅಜಿಪ್ಪ ಮುಟ್ಟ ಕೆಂತೂರು ದೊಡ್ಡನ ಶೆಟ್ಟಿ ತುಳು ರಂಗಭೂಮಿದ ಸ್ಥಿತ್ಯಂತರಗು ಕಾರಣರಾಯರು. ಪೇಂಟೆ ಬುಕ್ಕ ಆಧುನಿಕತೆಯನ್ನು ಆಚಿರೋಡು ತೂಪಿನ ನಿಲೆಟ್ಟು ಈ ನಾಟಕಲು ಮಹತ್ವವಾಂಡು ಹಿಂದಿ ಸಿನಿಮಾದ ಪ್ರಭಾವಲುಲ ಉಂಡು. ರಾಮ ಕಿರೋಡಿಯನ್ ಕನ್ನಡ ನಾಟಕಲನ್ನು ಬರೆದು ಪಳಗನಾರು. ರೇಡಿಯೋ ನಾಟಕ ಗ್ರಹಿಕೆಲ್ಲ ಇತ್ತುಂಡು. ಬೇಲಿಡು ಟೈಲರ್ ಬುಕ್ಕ ಮಾತ ಅನಾಥ ಲಭ್ಯ ಇಜ್ಜಿ. ಕಾಂಪರಗ ಕಟಿಪಿಟಿ ಈ ಪಿರಯುಡ್ಲ ಬರವು ಸರ್ಪಸಂಕಲ ಇಂಚಿತ್ತಿನ ಮಾತ ಬರೆತೀರು. ಎಂ ಎಸ್ ಇಬ್ರಾಹಿಂ ತುಳು ರಂಗಭೂಮಿಡು ಮುಸ್ಲಿಂ ರಂಗಕರ್ಮಿಯಾದ ಗುರ್ತಾಯಿನಾರು. ಪೊಣ್ಣು ಸಮಾಜದ ಕಣ್ಣು 1975 ಒಂಜಿ ಪೊಣ್ಣು ಆಜಿ ಕಣ್ಣು 1971 ಮೋಕೆದ ಪೊದು ನಂಜಿದ ನಾಯಿ ಇಂಚಿತ್ತಿನ ಮಾತ ಬರೆಯಿರು. ಬಿ ಎಸ್ ರೈ ಸಂಶಯದ ಸಂಕಲೆ 1978 ಮುದ್ರಿತ ಸುರು ಪತ್ತೆದಾರಿ ನಾಟಕ. ವಿಶುಕುಮಾರ್ ಕೋಟಿ ಚೆನ್ನಯ್ಯ 1977 ಕೆ ಎನ್ ಟೇಲರ್ ರಂಗ ವ್ಯವಹಾರಡು ಭಾರಿ ಗೆಲ್ಮೆ ಪಡೆವನ್ನಾರು. ನಟೆ, ನಾಟಕಕಾರೆ, ಸಿನಿಮಾ ನಿರ್ಮಾಪಕೆ, ನಿರ್ದೇಶಕೆ, ಪ್ರಕಾಶಕ್ಕೆ ಇಂಚಿತ್ತಿನ ಬಹುಮುಖ ಪ್ರತಿಭೆ. ಕಲ್ಲದ ದೇವರು 1978 ಏರು ಮಲ್ತಿನ ಆಸ್ತಿ ಯಾನು ಸನ್ಯಾಸಿಯಾಪೆ ವಿಶ್ವಾಮಿತ್ರ ಮೇನಕ್ಕೆ. ಎಂ ಪುರುಷೋತ್ತಮ 1979 ತಮ್ಮಲೆ 60 ಕಾಸುದಾಯಿ ಕಂಡನಿ ಬೊಲ್ವದಾಂತಿನ ತುಡರು ಬೊಲ್ಪುದಾಂತಿನ ತುಡರು ಇಂಚಮಾತ.

0: பி எஸ் ரைக்கிள் சாயிரத்து ஒருமனுத்த அஜிப்பெடுது சொன்பமுட்ட முப்ப நாடக சங்கலன சங்கேடு தூணகல இம்பேர்னவே ஹெச்சிகே சாவிரத்த ஒருமனுத்த அஜிப்ப தென்மெட்டு பயமல்லிகே டாக்டர் சஞ்சீவ தண்டகேரி ஜனப்பிரிய நாடக மொய்தீன் கே பி பண்டாரி மச்சேந்திரநாத பாண்டேஸ்வர் ஜனப்பிரியர் கவுன்சிலர் கொக்கண்ணே நெத்தேரா நீரா சஞ்சீவ ஏ சாவிரத்தோர்மனுத்த எழுப்பெடுது எண்பெடு நாலு நாடக கே கே சாலியான் என் கோபாலகிருஷ்ண இஞ்சினா அக்கலு ஹெச்சின இந்த பிரகட ஆவோந்து ஆண்ட ஏதோ நாடக பரித்தீர் ஆண்ட ஹெச்சினவு பிரகட ஆவோந்து இஜாண்டு தயப்பண்ட கிருதி சௌரிய ஆப்பணுன்னு பண்பன போடிகை இத்தினு எம் வெங்கப்பைய காரந்த டி ஜி முடூர் பாஸ்கர் பங்கேர டா பாலகிருஷ்ண உதய்குமார் அனந்தராம் பங்காடி யு கோபாலகிருஷ்ண ஷெட்டி சகுந்தலா பட்டு கே ஜே கொக்ராடி ரத்னாகர் ராவ் காவூரு கோட போஜராஜ் ஷெட்டி சதானந்த சுவர்ண நந்தலிகே போஜராஜ் ஷெட்டி விஜயகுமார் ஷெட்டி சோமநாத் கர்கேர ரஜினி முகுல் மத்த மும்பை நாட்டக்கலது பொசபிதே கனத்தினக்கலு குதுக்காடி விஸ்வநாத்ரை அமிர்த் சோமேஸ்வர ஜோகுமாரஸ்வாமி கோந்தோலு புத்தூர்த புத்தளி ஏழுவேறு தெய்யாறு ஆட்டோ முகிண்டு சிரி துளு பாடுதன பாடுதன கல்குடே பெரிஞ்சே குத்து தேவு பூஞ்சே டிகே சவுட்டா பிலிபத்தி கடசு மனு இட்யா த்ரிசங்கு பலி ஆதுனிக நாடகங்களின் பிரபாவடதாது நாடகன ரச்சிசாயிரு துளு காதம்பரி துளுட்டு கத்தியகத்தன சுருவாயினே சாவிரத்தோர்மனுத்த முப்பத்தைனெட்டு ஷீனப்ப ஹெகடரின மித்ய நாராயண கத்தெத்த முக்காந்திர சாகித்ய சிந்தகரிகு அண்டந்து கத்தேனாத் காதம்பரியோ பண்பின சர்ச்சை இத்துண்டு அண்டாவு காதம்பரி எஸ் யு பணியாடியர்ன சதி கமலே சாவிரத்தோர்மனுத்த முப்பத்தாஜெட்டு பிரகட்டாண்டு உந்து துளுத்த சுருத்த காதம்பரி உஞ்சாத்து வருஷ காதம்பரி பத்துஜி சாவிரத்த ஒருமனுத்த எண்பத்த மூஜெட்டு கெதம்பாடி ஜெத்த பிரைக்கிளின சோமனதுடி காதம்பரி அவ்வே புதருடு பிரகட்டாண்டு சாவிரத்த ஒருமனுத்த எண்பத்த நாலு நிரஞ்சனிர்ன சிரஸ்மரண காதம்பரி மதப்பந்தி நெம்பு சாவிரத்த ஒருமனுத்த எண்பத் நாலு மாலிங்கபற்று நார்நஜ்ஜரு சுதிர்காயரு பிரகட்டி செய்யரு சாவிரத்த ஒருமனுத்த சொன்பத்த நாலு கே டி கட்டி பொம்பாய் தெல்லு ஜானகி பிரம்மவர மூஜி காதம்பரி சாவிரத்த ஒருமனுத்த சொன்பத்தால் நாலேட்டு குதுருத கேதகே கப்பு கிடி சாவிரத்த ஒருமனுத்த சொன்பத்தென்ம யுகமகிர் நக ரெண்டு சாவிரத்த ரெட்டு பிரகட்டமல் தீரு சாவிரத்த ஒருமனுத்த சொன்பத்தாஜெடு குத்காடி விஸ்வநாத் ரைக்கிளின் அலெக்கேஸ்ரீ சாவிரத்த ஒருமனுத்த சொன்பத்தேழு கிருஷ்ணசாலியானிர்ன சந்திரலீடு பொல்லாண்டு அவ்விய வருஷ மாதவ பேராஜர்ன நேலே ரெண்டு சாவிரத்த மூஜெட்டு பிரபாகர நீர்மார்கர்ன தளவாயு துக்கண்ணே ஐதிஹாசிக காதம்பரி யஜ்ஞாவதி கேசவரின ரங்கேனா மலைமங்கேனா ரெண்டு சாவிரத்த ஐநெட்டு டி கே சவுட்ரன மித்தபைலிய முனக்கே முத்து மூடு பெள்ளேர்ன சத்தியத சுரியோ சாயத பகரி குதிரைப்பாடி ஜெகநாத்தாழ்வேர்ன குத்துத கௌரவ பன்னஞ்சே பாபு அமீனேர்ன காதம்பரிலு பிரகட்டாண்டு துளு கிண்ணிய கதைக்குழு ஒஞ்சாத்து புலே வந்து பைதண்டு சாவிரத்த எண்மநூத்த நாற்பத்திரெட்டு மத்தாயன சுவார்த்தேடு தர்மகிரந்தத கதைக்குழுன்னு பிரகட்டி செய்யரு சாவிரத்த ஒருமனுத்த முப்பத்தாஜெட்டு மட்டாறு விட்டலஹெகடரின மதிமாலத்து மதிமாயே துளுத்த சுருத்த எல்யகத்தை விசிஷ்ட சரள நிரூபணத எல்யகத்தை வந்து ஹள்ளிதுளைத ரங்கு ரங்குத ஜீவன சித்திரண விடம்பனே காந்தி சாகித்ய சத்தியாகிரகத பிரபாவந்து புக்க நாற்பத்தைந்து வருஷ நாடகன புரிது பேத்தே கதை கிருத்திக்ளு பிரகட்டாத்துஜி சாவிரத்த ஒருமனுத்த எழுப்பத்திரெட்டு ரமேஷ் கார்நாடு பொச ஜீவன ஹரிஜனோத்தார பதித்த பகிட்டு பதித்த பகிட்டு கருணாஜனக கதை ஆதர்ஷ சரள ஜீவன இஞ்சித்தி கதாவஸ்துலேன்னு பரையரு புக்காத்து அவே பா சாமக அந்த கிண்ணிய கதைக்குழு முத்து மூடு பெள்ளே உதிப்பு பா சாமக ரட்னே கதா சங்கலன போண்டே மனோகர் பிரசாத் பதுக்குத பண்டி ஆஜி கதைக்குழு பிரபாகர் சிஷிலர்ன பாரணே ஐனு கதைக்குழு முத்து மூடு மூடு பெள்ளேம்பேன ரட்னே கதை சங்கலன ஒசாய பத்து கதைக்குழு கே அசோக் பண்டாரி பினி சா ஹாஸ்யத பனி கதைக்குழு வசந்த்குமார் பெர்லாம்பேர்ன சம்பொலிகிடு ஆகாஷவாணி கதைக்குழு டி கே சவுட்டேர்ன கரியஜன கதைக்குழு ஜெயந்தி பங்கேர பதலானக பத்தொஞ்சி கதைக்குழு கணேஷ் அமீன் சங்கமார்ன டோலு டி கே சவுட்டன ரெட்டனே சங்கரன பத்து பஜ்ஜெலு பத்து கதைக்குழு சங்கர் கண்டேரி பி ஏ பிரபாகர் ரைக்லின ஆத்மஜோதி மத்து பரிவர்த்த பத்னேன் கதைக்குழு நா உஜிரே பாபு ஷெட்டி பா சஞ்சீவ போளாரு பாபோஜி ராவ் கார்கள சந்திரஹாஸ் கணந்தூரு ரகு இடுக்கிது சந்திரசேகர் பாத்தூரு மனு இட்யா அத்ராடி அமிர்த ஷெட்டி எம் ஆர் பங்கேர எஸ் பி மஞ்சின் சித்தினக்குழு கதை பரித்திரு ತುಳು ಅಕಾಡೆಮಿ ಪತ್ರಿಕೆ ಮದಿಪು, ತುಳು ಪತ್ರಿಕೆ ಲೈನ, ತುಳು ಸಿರಿ, ತುಳು ಕೂಟ, ತುಳುನಾಡು, ತುಳುವೆರೆ ಬಂದು ಬಂಧು, ತುಳುವೆರು, ತುಳು ರಾಜ್ಯ, ತುಳುಕೂಟ, ಪೂವರಿ, ಟೈಮ್ಸ್ ಆಫ್ ಕುಡ್ಲ ಇಂಚಿತ್ತಿ ಪತ್ರಿಕೆಲು ಅವೇತೋ ಕತೆಕ್ಲೆನು ಪ್ರಕಟಿಸುವನುಂಡು ಇತ್ತೆಲ್ಲ ಪ್ರಕಟಿಸದುಂಡು. ತುಳು ಸಂಕೀರ್ಣ ಸಾಹಿತ್ಯ, ಪ್ರವಾಸ ಸಾಹಿತ್ಯ ಸಾವಿರತ್ತ ಎನ್ಮನುದು ಫ್ರಾನ್ಸಿಸ್ ಬುಕ್ನಾನ್ ಪಂಪಿನಾರು. ಅವಿಭಜಿತ ದಕ್ಷಿಣ ಜಿಲ್ಲೆ ಕನ್ನಡ ಜಿಲ್ಲೆದ ಬಗೆಟ್ಟು ದಾಖಲಿಸದಿರು. ಎಚ್ ಎಲ್ ನಾಗೇಗೌಡ್ರನ ಪ್ರವಾಸ ಕಂಡ ಇಂಡಿಯಾ ಸಾವಿರತ್ತ ಒರ್ಮನುತ ಸೊನ್ಪತ್ತಾಜೆಟು ಜಾನಕಿ ಬ್ರಹ್ಮಾವರೇರ್ನ ತಿರ್ಗಾಟದ ತಿರ್ಲು ಇಂಚಿತ್ತಿನ ಪ್ರವಾಸ ಕಥನ. ರಡ್ಡನೇ ಕೃತಿ ಸಾವಿರತ್ತ ಒರ್ಮನುತ ಸೊನ್ಪತ್ತೆನ್ಮೆಟು. ಸುವಾಸಿನಿ ಹೆಗಡೆ ಮೆರ್ನ ದೇಶಾಂತ್ರೋಡು ಮೂಜಿನೇ ಕೃತಿ. ಬಿ ಎ ಪ್ರಭಾಕರ್ ರೈ ನೇಪಾಳ ಅಮೇರಿಕ ಪ್ರವಾಸ ಇತ್ತೆ ಒಂಜಾತ್ ಇಂಚಿಪ ಬರೋಂದುಂಡು. ಗದ್ಯ ಸಾಹಿತ್ಯ ಸಾವಿರತ್ತ ಒರ್ಮನುತ ಮುಪ್ಪೇಟು ಸತ್ಯಮಿತ್ರ ಬಂಗೇರ ಅಳಿಯ ಕಟ್ಟದ ಕಟ್ಟು ಬಾಸೆಲ್ ಮಿಷನ್ ತುಳು ಸಂಸ್ಕೃತಿ ಪನ್ಪಿ ಲೇಖನ. ಸಾವಿರತ್ತೋರ್ಮನುತ ಮುಪ್ಪೆಡ್ದು ಮುಪ್ಪತ್ತೇಳು ಮುಟ್ಟ ಮೂಜಿ ಲೇಖನ. ಕತ್ತಲೆಡು ತುಳುನಾಡು ಸಾವಿರತ್ತೋರ್ಮನುತ ನಲ್ಪತ್ತೆರಡೆಟು ಮಂಜೆ ಹೆಗಡೆ ನಾಲ್ಕು ಕೃತಿಗಳು. ದೇವೇರು ಪಾಪ ಪುಣ್ಯೋ ಜೈನೇರು ತುಳು ಆರಾಧನೆ. ಸಾವಿರತ್ತ ಒರ್ಮನುತ ಎಣ್ಪತ್ತ ಒರ್ಂಬೆಟು ಆ ಬಾಲಕೃಷ್ಣ ಶೆಟ್ಟಿ ಪಾತೆರ ಕತೆ. ಸಾವಿರತ್ತೋರ್ಮನುತ ಸೊನ್ಪತ್ತೇಳು ಮಾ ವಿಠಲ್ ಶೆಟ್ಟಿ ಪನೆ ಪನೆ ತುಡರು. ಸಾವಿರತ್ತೋರ್ಮನುತ ಸೊನ್ಪತ್ತೆನ್ಮೆಟು ಗಣೇಶ್ ಅಮೀನ್ ಸಂಕಮರ್ ಮೆನ ತುಳು ನಡಕ್ಕೆ. ಎರಡು ಸಾವಿರತ್ತ ರಡ್ಡೆಟು ಸುನೀತಾ ಶೆಟ್ಟಿ ಕರಜನ. ಎರಡು ಸಾವಿರತ್ತ ಆಜಿ ಹರಿಶ್ಚಂದ್ರ ಪಿ ಸಾಲಿಯನ್ ಮಧು ಮದೀಪು ನುಡಿಕಟ್ಟಲು. ನೆಂಪು ಸಂಚಿ ಸಾವಿರತ್ತೋರ್ಮನು ತೆನ್ಪೆಡ್ದ ಬೊಕ್ಕ ಕೂಶಿ ಹರಿದಾಸ್ ಭಟ್ರನ ನೇತೃತ್ವಡು ನಡತಿನ ಸುರೂತ ತುಳು ಸಮ್ಮೇಳನ ಪೊರ್ಲು. ಸಾವಿರತ್ತೋರ್ಮನು ತೆಣ್ಪತ್ ಮೂಜಿ ಸುರೂತ ನೆಂಪು ಸಂಚಿಕೆ ಕೆ ಚಿನ್ನಪ್ಪ ಗೌಡ್ರನ ಸಂಪೊಲಿಗೆಡು ಅಖಿಲ ಭಾರತ ತುಳು ಸಮ್ಮೇಳನ ಪನಿಯಾರ ಸಾವಿರತ್ತೋರ್ಮನು ತೆನ್ಪತ್ತಾಜೆಟು. ಕೆ ಲೀಲಾವತಿಯರ್ನ ಸಂಪೊಲಿಗೆಡು ವಿಶ್ವ ತುಳು ಸಮ್ಮೇಳನ ಕದಿಕೆ ಸಾವಿರತ್ತೋರ್ಮನುತ ಸೊನ್ಪತ್ನಾಲು. ಯು ಪಿ ಉಪಾಧ್ಯಾಯ ಸಂಪೊಲಿಗೆಡು ಉಡುಪಿ ತುಳು ಕೂಟ ಪತ್ತಾಯೋ ಸಾವಿರತ್ತೋರ್ಮನುತ ಸೊನ್ಪತ್ತೈನು. ಒಡಿಯೂರು ಸಮ್ಮೇಳನ ಒಡಿಯೂರ್ದ ತುಡರು ಎರಡು ಸಾವಿರತ್ತ ಒಂಜಿ. ತುಳು ಸಾಹಿತ್ಯ ಅಕಾಡೆಮಿ ಮದಿಪು ಸಾವಿರತ್ತೋರ್ಮನುತ ಸೊನ್ಪತ್ತಾಜೆಡ್ದು ಇಣಿಮುಟ್ಟ. ಹಾಸ್ಯ ಸಾಹಿತ್ಯ ತುಳುವೆರೆ ಕುಸಲು ಕುಸೇಲು ವಾಮನನಂದಾವರ ಸಾವಿರತ್ತೋರ್ಮನುತ ಎಂಪತ್ತೇಳು. ತುಳುಟು ಪನಿಕತೆ ಸಾವಿರತ್ತೋರ್ಮನುತ ಎಂಪತ್ತೆನ್ಮ ವಾಮನನಂದಾವರ. ಬೆಸ್ನೀರು ಕೇನುವೆ ಸಾವಿರತ್ತೋರ್ಮನುತ ಎನ್ಪೆಟು ಎಂಬತ್ತೆಂಟುಡು ಪಿ ಈಶ್ವರ ಭಟ್ ಪುತ್ತಿಗೆಂಬೆರ್ನ. ಮಾಮಿ ಮರ್ಮಲು ಸಾವಿರತ್ತೋರ್ಮನುತ ಸೊನ್ಪತ್ತೈನು ಕೆ ಅಶೋಕ ಎಂಬಂಡಾರಿ. ಪುಳಿ ಮುಂಚಿ ಎರಡು ಸಾವಿರ ಕೋಡು ಭೋಜ ಶೆಟ್ಟಿ. ತೆಲ್ಪು ತೆಲಿಕೆದ ಕತೆಗಳು ಎರಡು ಸಾವಿರತ್ತ ರಡ್ಡು ಆ ಬಾಲಕೃಷ್ಣ ಶೆಟ್ಟಿ. ಈಶ್ವರ ಪುರಾಣ ಎರಡು ಸಾವಿರತ್ತ ಮೂಜಿ ಪಿ ಈಶ್ವರ ಭಟ್ ಪುತ್ತಿಗೆ. ಜೋಕುಲು ತೆಲಿಪುಲೆ ತುಕೋ ಎರಡು ಸಾವಿರತ್ತ ಮೂಜಿ ರತ್ನಾಕರ ಶೆಟ್ಟು. ಬುಕ್ ತುಳು ಭಾಷಾಂತರ ಕಾದಂಬರಿಲು ನಾಟಕಲು ಯಕ್ಷಗಾನ ಪ್ರಸಂಗಲು ಸಣ್ಣ ಕತೆಗಳು ಕಿನ್ನೆ ಕತೆಗಳು ಇಂಚವೇತೋ ಕೃತಿಗಳು ತುಳುಕು ಪ್ರಕಟ ಆತಂಡು ಭಾಷಾಂತರಲಾತಂಡು. ಇರುವನೇ ಶತಮಾನಡು ಭಾಷಾಂತರ ಸುರುವಾಂಡು. ದೇವಿ ಮಹಾತ್ಮೆ ತುಳುಟು ಅನುವಾದ ಆಯಿನ ಸುರುತ್ತ ಕೃತಿ. ಒಂದು ಸಂಸ್ಕೃತದ ಸಪ್ತಶತಿ ಪನ್ಪಿನ ಕೃತಿತ ಅನುವಾದ. ಯಕ್ಷಗಾನದ ಕೃತಿಗಳು ಹೆಚ್ಚ ಅನುವಾದ ಆತಂಡು. ಮಂದಾರ ರಾಮಾಯಣ ವಾಲ್ಮೀಕಿ ರಾಮಾಯಣನ ಆಧರಿಸದು ರಚನೆ ಆಯಿನ ಕೃತಿ. ಅವೇತೋ ಧಾರ್ಮಿಕ ಕೃತಿಗಳು ಕ್ರೈಸ್ತ ಮಿಷನರಿನ ಮುಖಾಂತರ ಅನುವಾದ ಆತಂಡು. ಗೀತ ಮಲ್ಲಿಗೆ ಮೂಲ್ಕಿ ನರಸಿಂಗರಾವೇರ್ನ ಭಗವದ್ಗೀತೆದ ಅನುವಾದ. ಪುರಂದರದಾಸರ್ನ ಕೀರ್ತನೆಲು ತುಳುಕು ಬೈದಂಡು. ವಾದಿರಾಜರ್ನ ಲಕ್ಷ್ಮೀ ಸೋಬಾನೆನು ದೇವೇಂದ್ರ ಪೆಜತ್ತಾಯರ ಅನುವಾದ ಮಲ್ತಿರು. ಯಕ್ಷಗಾನ ವಾಲಿ ಸುಗ್ರೀವೆರೆ ಕಾಳಗೋ ಪಂಚವಟಿ ವಾಲಿ ಸಂಹಾರ ಒಂದು ತುಳುಕು ಬತ್ತೀಂಡು. ತುಳುತ ಕಿಟ್ನರಾಜ ಪ್ರಸಂಗ ಕನ್ನಡದ ಕೃಷ್ಣ ಸಂಧಾನನು ಬಡಕಬೈಲು ಪರಮೇಶ್ವರಯ್ಯ. ಮಧುಕುಮಾರ್ ನಿಸರ್ಗೆರು ಕೋಟಿ ಚೆನ್ನಯ ಕನ್ನಡದೇನು ತುಳುಟು ಅರ್ಥ. ಕೆಂತೂರು ದೊಡ್ಡನ ಶೆಟ್ಟಿ ಅಂಗದ ಸಂಧಾನ. ಅನಂತರಾಮ್ ಬಂಗಾಡಿ ವೀರಭಕ್ತೆ ಅತಿಕಾಯೆ. ಎಸ್ ಪಿ ಶೆಟ್ಟಿ ಮೆರು ಕುಮಾರವ್ಯಾಸ ಭಾರತದ ಒಂಜಾತ ಭಾಗೋಲಿನ. ತಪ್ಪುಗು ತರೆದಂಡ ಕೆಲಿಂಜ ಸೀತಾರಾಮಾಳು ತುಳು ಹರಿಶ್ಚಂದ್ರ ಕಾವ್ಯ. ಕೆದಂಬಾಡಿ ಜತ್ತಪ್ರೈ ಶ್ರೀ ರಾಮಾಶ್ವಮೇಧ ಮುದ್ದಣ್ಣನ ಕೃತಿ. ಇತ್ತ ಇಂಚಿಪ ಆಧುನಿಕ ಕೃತಿಗಳು ಕೆದಂಬಾಡಿಯರ್ನ ಚೋಮನ ದುಡಿ ಯಮನ ಸೋಲು ಕಾಬೂಲಿವಾಲ ಭೋಜರಾಜ ಕಡಂಬ ರತ್ನನ ಪದಕ್ಕಳು. ಅಮೃತೆರು ಶೂದ್ರ ಏಕಲವ್ಯ. ಮಜಿಬೈಲು ಭಾಸ್ಕರ ಭಂಡಾರಿ ನಿರಂಜನೆರ್ನ ಚಿರಸ್ಮರಣೆ ಸರ್ವಜ್ಞ ವಚನಂದು ತುಳುಟು ಪ್ರಕಟ. ಕಾರ್ನಾಡರ್ನ ಯಯಾತಿ ಪ್ರೇಮಾನಂದ ಕಿಶೋರು ಅನುವಾದಿಸದಿರು. ತುಳು ಜೀವನ ಚರಿತ್ರೆ ಸಾವಿರತ್ತೋರ್ಮನುತ ಸೊನ್ಪತ್ತಾಜೆಡ್ದು ತುಳು ಸಾಹಿತ್ಯ ಅಕಾಡೆಮಿ ಮದಪ್ಯ ರಾವಂದಿನ ತುಳುವೇರು ಸಾಧಕೆರ್ನ ಜೀವನ ಚರಿತ್ರೆನು ಮಲ್ತೊಂದುಂಡು. ಆಗಸ್ಟ್ ಮೆನರ್ ಬಾಯರು ಸಂಕಾಯ ಭಾಗವತೆರು. ಬಡಕಿರೆ ಪರಮೇಶ್ವರಯ್ಯ ಮೂವರು ತಿಂಗಳಾಯರು. ಎನ್ ಎ ಶೀನಪ್ಪ ಹೆಗಡೆ ಪೊಳಲಿ ಧರ್ಮಸ್ಥಳ ಮಂಜಯ್ಯ ಹೆಗಡೆರು. ನಾರಾಯಣ್ ಕಿಳ್ಳೆ ಎಸ್ ಯು ಪಣಿಯಾಡಿ ಧೂಮಪ್ಪ ಮಾಸ್ತರ್, ಮಾ ವಿಠಲ್ ಶೆಟ್ಟಿ, ಸತ್ಯಮಿತ್ರ ಬಂಗೇರ, ವಿಶುಕುಮಾರ್, ನರ್ಕಳ ಮಾರಪ್ಪ ಶೆಟ್ರ್, ಮಂದಾರ ಕೇಶವ ಭಟ್, ಕೆಂತೂರು ಬಿ ರಾಮ ಕೆರೋಡಿಯನ್, ನವಯುಗದ ಹೊನ್ನಯ ಶೆಟ್ರ್, ಕೂಶಿ ಭಟ್ರ್, ಪೊಳಲಿ ಕೆ ಕೆ ಹೆಬ್ಬಾರ್, ಡಾ ಶಿವರಾಮ್ ಕಾರಂತೇರ್, ಕೆದಂಬಾಡಿ ಜತ್ತಪ್ರೈ, ಡಾಕ್ಟರ್ ವಿವೇಕ್ ರೈ, ಚಿನ್ನಪ್ಪ ಗೌಡ್ರು, ಪಟ್ಟಿ ಬುಳೆ ಒಂದೇ ಪೋನ್ನುಂಡು. ಸಂಶೋಧನೆ ಕರಿನ ನೂದು ವರ್ಷೋಡು ಶಿಷ್ಟ ಬುಕ್ಕ ಜನಪದ ಸಂಶೋಧನೆಲು ಹೆಚ್ಚ ನಡತಿನ ದಾಖಲೆ ತುಳುನಾಡುಂಡು. ಸುರುಕು ವಿದೇಶಿ ವಿದ್ವಾಂಸರು ಬೊಕ್ಕ ದೇಶೀಯ ವಿದ್ವಾಂಸರು ಈ ಕಜ್ಜನು ಹೆಚ್ಚ ಮಲ್ತೊಂದುಲ್ಲೇರು. ಐತೊಟ್ಟುಗು ಮೂಜಿ ಜಿಲ್ಲೆಡುಪ್ಪುನ ವಿಶ್ವವಿದ್ಯಾಲಯದ ಅಧ್ಯಯನ ಕೇಂದ್ರಗಳು, ಉನ್ನತ ಶಿಕ್ಷಣ ಕೇಂದ್ರಗಳು ಸಂಶೋಧನೆದ ಕಜ್ಜಗು ಪ್ರೇರಣೆ ಆತಂಡು. ತುಳು ಸಾಹಿತ್ಯ, ಸಂಸ್ಕೃತಿ, ಧರ್ಮ, ಕಲೆ, ಜಾನಪದ ಕೃಷಿ ವಾಣಿಜ್ಯ ವ್ಯಾಪಾರಗೂ ಸಂಬಂಧಿಸೈನ ಸಂಶೋಧನೆಲು ಅವೇತೋ ನಡತ್ತೀಂಡು. ತುಳುನಾಡದ ಅವೇತೋ ಸಂಶೋಧಕರು ಕ್ಷೇತ್ರ ಕಾರ್ಯ ಮಲ್ತದ ಅವೇತೋ ಹೊಸ ವಿಷಯಲೇನು ಸಂಶೋಧಿಸದು ದಾಖಲಿಸವೊಂದುಲ್ಲೇರು. ತುಳು ಕವಿ ಕೈಯಾರ್ಯರು ನೆಕ್ಕು ಮಸ್ತ್ ಅರು ಪಂಡೊಂದಿತ್ತೇರು. ತುಳುನಾಡು ಬುಲಿಪುಂಡು ಕಣ್ಣೆದುರು ಕೇರಳ ಕೆಲೆಪುಂಡುವನ್ ಪಂಡದು ಅರು ಪಂಡ ತುಳುಕು ಆಪನ ಅನ್ಯಾಯನ ತೆರೆದು ಅಪಗನೇ ಆರು ಪಂಡಿನಾರು. ಇನಿಕ್ಕಲ ಐಕೊಂಜಿ ಅವಕಾಶ ನನಲ ಒದಗೀಜಿ ಆ ಅವಕಾಶ ಆಯ್ನಾತ ಬೇಗ ಬರಡು ಪಂಡದು ಎನ್ನೊಂದು ಎಣ್ಮನೆ ಪರಿಚಯದಾಗ ಸೇರುಣ ಅವಕಾಶನ ಮಲ್ತು ಕೊರಡು ಪಂಪಿನ ಉದ್ದೇಶವು ಈ ಸಾಹಿತ್ಯ ಸಮ್ಮೇಳನಲ್ಲ ಐಕ ಅವಕಾಶ ಒದಗಂಡ ಒಂಜಿ ಬಾರಿ ಮಲ್ಲ ಸಂದರ್ಭ ಅನ್ಪಂಡತ್ ಎನ್ನೊಂದು ಅವಕಾಶ ಕೊರಿನ ಈ ಒಡಿಯೂರ್ದ ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು ರಥೋತ್ಸವ ತುಳುನಾಡ ಜಾತ್ರೆ ಗುರುದೇವ ಆಧ್ಯಾತ್ಮ ಕೇಂದ್ರ ಲೋಕಾರ್ಪಣೆ ತುಳು ಸಾಹಿತ್ಯ ಸಮ್ಮೇಳನಡು ಎಂಕೊಂಜಿ ಇಲ್ಯ ಎನ್ ಮಲ್ಲ ಸಾಹಿತ್ಯತ್ ಕವಯಿತ್ರಿ ಎನ್ನಾತೆಗೆ ಯಾನು ಬರೆಯೊಂದಿತ್ತಿನಾಲು ಯಾನು ಕೆಬಿ ಕೊರಿಯರೆ ಎಂಕ ಭಾರಿ ಇಷ್ಟ ರಡ್ಡು ಕೆಬಿ ಉಂಡು ಐಟ ಆಯ್ನಾತ್ ಕೆಬಿ ಕೊರೋಡನ್ ಪನ್ಪುನ ಉದ್ದೇಶ ಬಾಯ್ಡು ನಮಕ್ ನಮ್ಮ ಮಸ್ತ್ ಪಾತೇರ್ಂಡ ಐಕ್ಲ ಒಂಜಿ ಬೇತೆ ಅರ್ಥ ಬರ್ಪುಂಡು ಆ ನಿಟ್ಟಿಡು ಏನನ್ನು ಎಂಕೊಂಜಿ ಅವಕಾಶ ಕೊರಿನ ಸ್ವಾಮೀಜಿಗೆ ಮಾತಾಜಿಗೆ ಅವು ಈ ಸಂಸ್ಥಾನದ ಮಾತೆರೆಗಿಲ್ಲ ಎನ್ನ ಪುಡ್ಯ ಪಾಡೊಂದು ಎನ್ನ ಸೊಲ್ಮೇಲಿನ ಸಂದ ಒಂದು ಇಲ್ಲ
1: ಈತನೇಟ ಇಂಚಿಪ್ಪ ಶ್ರೀ ಒಡಿಯೂರು ರಥೋತ್ಸವ ತುಳುನಾಡ ಜಾತ್ರೆ ತುಳು ಸಾಹಿತ್ಯ ಸಮ್ಮೇಳನ ಈ ಲೆಸಿಡ್ ಈತನೇಟ ತುಳುನಾಡದ ಸಾಹಿತ್ಯ ಪರಂಪರೆ ಈ ವಿಚಾರದ ಬಗ್ಗೆಟ್ಟು ಪಾತಿರ್ನಾರು ಶ್ರೀಮತಿ ಮಲ್ಲಿಕಾ ಜೇರೈ ಗುಂಡ್ಯಡ್ಕ.
2: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಪ್ರಸಾರದಲ್ಲಿ ಮಂಗಳೂರಿನ ಸಂತ ಅಲೋಶಿಯಸ್ ವಿಶ್ವವಿದ್ಯಾನಿಲಯದಲ್ಲಿ ನಿರ್ದಿಗಂತ ಆಯೋಜಿಸಿದ ನೇಹದ ನೇಯ್ಗೆ ಮಂಗಳೂರು ರಂಗೋತ್ಸವದಲ್ಲಿ ಮಾತಾಡಿದ ನಟ ಪ್ರಕಾಶ್ ರಾಜ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
3: ಈ ಥರದೊಂದು ವೇದಿಕೆ, ಈ ಥರದೊಂದು ಹಂಚಿಕೊಳ್ಳುವಿಕೆ ಬೇಕಾಗಿತ್ತು. ಇದರ ಹಿಂದಿನ ರಾಜಕಾರಣ ನನಗೆ ಮತ್ತು ಶ್ರೀಪಾದ್ ಭಟ್ರಿಗೆ ಮಾತ್ರ ಗೊತ್ತು. ಇಲ್ಲಿಯ ಉತ್ಸವ ಅದು ಯಶಸ್ವಿಯಾಗಿದ್ದಕ್ಕೆ ನಿರ್ದಿಗಂತ ಅಷ್ಟೇ ಕಾರಣವಲ್ಲ, ಇಲ್ಲಿರುವ ಎಲ್ಲರೂ ಆ ನೇಹದ ನೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ನಮ್ಮದೇ ಆದ ಅನುಮಾನಗಳಿದ್ದವು. ಎಷ್ಟರ ಮಟ್ಟಿಗೆ ಇದು ಎಲ್ಲರೂ ಸೇರ್ತೀವಿ ಒಂದು ಕಡೆ ಅಂತ, ಅದನ್ನು ನೇಹದ ನೇಯ್ಗೆ ಅಂತಲೇ ಬೇಕಂತ ಹೇಳಿದ್ರು ಅವರು. ಅದಕ್ಕೆ ನಮಗೆ ಭಾಳ ಕ್ಲಿಯರ್ ಆಗಿದ್ವಿ, ತುಂಬ ಪ್ರೊಟೆಸ್ಟೋ ಇನ್ನೋನೋ ಅಲ್ಲ, ಇದು ಎಲ್ಲರನ್ನ ಒಳಗೊಳ್ಳುವ ಒಂದು ಕ್ರಿಯೆ. ಆ ಕಾರಣಕ್ಕೆ ಈ ಉತ್ಸವವನ್ನು ಇಲ್ಲಿ ಮಾಡಲಿಕ್ಕೆ ಮುಂಚೆ ನಾವು ಮುಂಚೆ ಬಂದ್ವಿ, ನಾನು ಅನುಷ್ಯಂಡ ಶ್ರೀಪಾದ ಬಂದು ಇಲ್ಲಿ ಅವರನ್ನು ಕರೆಸಿ ಅವರೊಂದಿಗೆ ಮಾತಾಡಿ ನಾವು ಒಟ್ಟಿಗೆ ಮಾಡಬೇಕು, ನಿಮ್ಮ ಜೊತೆ ಮಾಡಬೇಕು. ಅದರ ಫಲ ದಿನದಿಂದ ದಿನಕ್ಕೆ, ಆನಂತರ ಅವರು ಮೀಟಿಂಗ್ ಮಾಡಿಕೊಂಡಿರಲಿ ಅಥವಾ ಎಲ್ಲರೂ ಇಲ್ಲಿ ಬಂದು ಸೆಂಟ್ ಅಲೋಶಿಯಸ್ನಲ್ಲಿ ಕೂತು ಪರ್ಮಿಷನ್ ತೊಗೊಳ್ಳೋದಿರಲಿ, ಅಂದರೆ ಇದು ನಾವು ಮಾಡಿದ್ದಲ್ಲ, ನಮಗೆ ಅದು ಬೇಕಾಗಿತ್ತು, ನೋಡಬೇಕಿತ್ತು ಹೇಗೆ ಮಾಡ್ತಾರೆ ಅಂತ. ಇಲ್ಲಿ ಮತ್ತು ಉಡುಪಿಯಲ್ಲಿ ಎರಡು ಮೀಟಿಂಗ್, ಹಾಗೆ ಚಿಕ್ಕಮಗಳೂರಿನಲ್ಲಿ. ಇವತ್ತು ಇಷ್ಟು ಸಕ್ಸಸ್ಫುಲ್ಲಾಗಿ ಇಷ್ಟು ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣ ನಿಮ್ಮ ಪಾರ್ಟಿಸಿಪೇಷನ್, ನಮ್ಮದಲ್ಲ. ಅದು ಬಹಳ ಮುಖ್ಯ ಆಗುತ್ತೆ, ಯಾಕಂದರೆ ಇದು ನಿಮ್ಮೆಲ್ಲರ ಕನಸಿನಂತೆ ಶ್ರೀಪಾದರ ನನ್ನ ನಮ್ಮ ತಂಡದ ಕನಸು ಕೂಡ. ಇವಾಗ ನಿರ್ದಿಗಂತ ಅನ್ನೋದು ಒಂದು ತಂಡ ಅಲ್ಲ, ಅದು ಒಂದು ಶಾಲೆ ಅಲ್ಲ. ಅದಕ್ಕೆ ನಾವು ನಮ್ಮಲ್ಲಿ ಹೆಚ್ಚು ಮಾತಾಡ್ತಿರ್ತೀವಿ, ಬಟ್ ಅದನ್ನು ನಿಮಗೂ ಕೂಡ ಹೇಳ್ತಿದ್ದೇನೆ. ಪ್ರಕಾಶ್ ರಾಜರನ್ನು ನಾನು ರಂಗಭೂಮಿಗೆ ಮತ್ತೆ ಬರಬೇಕು ಅಂತ ನಾನು ಒಂದು 2-3 ವರ್ಷಗಳಿಂದ ತಲೆಯಲ್ಲಿ ಕೊರಿತಾ ಇತ್ತು. ನಾನು ಹೇಗೆ ಬರಬೇಕು ರಂಗಭೂಮಿಗೆ? ರಂಗಭೂಮಿಯಲ್ಲಿ ಒಬ್ಬ ನಟನಾಗಿದ್ದವನು, ತುಷಾರ್ ಶೆಟ್ಟಿ ಇವರೆಲ್ಲ ಹೇಳಿದ್ರೆ ನಾನು ಎಲ್ಲ ತಂಡಗಳಲ್ಲೂ ಕೆಲಸ ಮಾಡಿದೆ, ಯಾವುದೇ ಒಂದು ತಂಡದವನಲ್ಲ ನಾನು ಬೆಂಗಳೂರಿನಲ್ಲಿ. ಯೋಚನೆ ಮಾಡುವಾಗ ಒಂದು ನಾನು ಆಗ ಸಣ್ಣದ ಯುವಕನಾಗಿದ್ದಾಗ ಮಾಡೋಕ್ಕಾಗದಿರೋ ನಾಟಕಗಳನ್ನು ಮಾಡಬಹುದಲ್ಲ, ನಾನೇ ಹಣ ಹಾಕಿ ನಿರ್ಮಾಣ ಮಾಡಿ ಒಂದು ಜನ ಆತ್ಮೀಯರು ಅದರಿಂದ ಏನು ಸಾಧ್ಯ ಆಗುತ್ತೆ, ಏನು ನಿನ್ನ ಪ್ರಸ್ತುತತೆ ಏನು ಬಂತ ಅದರಲ್ಲಿ, ಒಬ್ಬ ಆ್ಯಕ್ಟರ್ ಅಷ್ಟೇ ನೀನು. ಸೊ ಅವನು ಹೇಳಿದಾಗ ಪ್ರಕಾಶ್ ಅವರು ಬಂದಿದ್ದಾರೆ ಅಂತ ಜನ ಬರ್ತಾರೆ, ಆಮೇಲೆ ಬರುವುದಿಲ್ಲ. ಬಂದು ಇಲ್ಲ ಅಂದರೆ ಅಷ್ಟು ಎನರ್ಜಿ ಇಲ್ಲ ಮಾರಾಯರೆ ಅಂತಲೇ ಹೇಳಿ ಹೋಗ್ತಾರೆ. ಸರಿ, ಒಂದು ತಂಡ ಮಾಡಿದರೆ ಎಂತಾಗ್ತದೆ, ಇಷ್ಟು ತಂಡಗಳಿರುವ ಕಡೆ ನಾನು ಒಂದು ತಂಡ ಮಾಡಿ, ಸರಿ ಅವ್ರ ಹತ್ರ ಹಣ ಇದೆ, ಅವರಿಗೆ ಜನ ಬರ್ತಾರೆ, ಅವ್ರು ನಾಟಕ ಮಾಡ್ತಾರೆ, ಓಡಾಡ್ತಾರೆ, ಅದರಿಂದ ಏನಾಗುತ್ತೆ ಅಲ್ಲ ಅಂತ ಯೋಚನೆ ಮಾಡ್ತಾರೆ. ನಾನು ಶ್ರೀಪಾದ ಭಟ್ರನ್ನ ಒಂದು 10 ವರ್ಷಗಳ ಹಿಂದೆ ನೋಡಿದ್ದೆ, ಈ ಕಡೆ ಪ್ರಯಾಣ ಮಾಡಬೇಕಾದ್ರೆ ಅವರನ್ನು 10 ವರ್ಷದ ಹಿಂದೆ ನೋಡಿದಾಗ ಅವರ ಸುತ್ತಲಿನ ಮಕ್ಕಳು ಒಂದು ಮಕ್ಕಳ ನಾಟಕ ಚಟುವಟಿಕೆ ಮಾಡ್ತಾಯಿದ್ವು. ಈ ಥರದ ಒಂದು ಸೌಂದರ್ಯವನ್ನು, ಈ ಥರದ ಒಂದು ಎನರ್ಜಿಯನ್ನು ತರುವ ಇಂಥವರು ನನ್ನ ಕನಸಿನಲ್ಲಿ ಆಗಲೇ ಬಿದ್ದಿದ್ದರು. ಸೊ ನಿರ್ದಿಗಂತ ಕಟ್ಟುವಾಗ ಮೊದಲು ನಾನು ಯಾವುದೇ ಸರ್ಕಾರಕ್ಕೆ ಹೋಗಬಾರ್ದು, ಇನ್ನೊಬ್ಬರ ಕೃಪಾಪೋಷಿತ ಮಂಡಳಿ ಆಗಬಾರ್ದು, ಹಾಗಾದಾಗ ಇನ್ನೊಬ್ಬರ ಆಲೋಚನೆಗಳು ನಮಗೆ ಬರುತ್ತೆ, ಅದು ನಿರಂತರವಾದ ಬೇರೆ ಕೆಲಸ ನಡೆಯಲ್ಲ ಅಂತ. ನಾನು ಮೊದಲು ಒಂದಷ್ಟು ಇನ್ವೆಸ್ಟ್ ಮಾಡಿ ಕಟ್ಟಿದೆ ಅದನ್ನು ಉಳ್ಕೊಳ್ಳಿಕ್ಕೆ ಸ್ಥಳ ಕಡತ. ಎಲ್ಲ ಕೇಳೋರು ಎಂತ ಮಾಡ್ತಿದ್ಯಾ ನೀನು ಅಂತ ನನಗೆ ಗೊತ್ತಿಲ್ಲ ಅಂತ. ಮತ್ತೆ ಅಲ್ಲಿ ಆದಾಗ ಅಲ್ಲಿ ಬರುವ ಬೇರೆ ಬೇರೆ ಹಕ್ಕಿಗಳನ್ನು ನೋಡಿದೆ. ಒಂದು ತುಂಬ ಪ್ರೊಟೆಸ್ಟ್ ಥಿಯೇಟರ್ ಮಾಡೋರು, ಆ್ಯಕ್ಟಿವಿಸ್ಟ್ಗಳು, ಬುದ್ಧಿಜೀವಿಗಳೆಲ್ಲ ಬಂದು, ನಾವಿದ್ದೇವೆ ಇನ್ನ ಮೇಲೆ ನೀನೆಂತ ಮಾಡಿ, ಇಷ್ಟು ಮಾಡಿದ್ರೆ ನಾವು ನೋಡ್ಕೊಳ್ತೇವೆ. ಇಲ್ಲ ಮೊದಲು ನೀನು ಬೇಡ ಅಂತ ಡಿಸೈಡ್ ಮಾಡಿದ್ದೇನೆ ನಾನು ಅಂತ. ನನಗೆ ನೀವು ಬೇಡ ಅಂತ ಡಿಸೈಡ್ ಮಾಡಿದ್ದೇನೆ, ಎಲ್ಲರನ್ನು ಒಳಗೆ ಕರ್ಕೊಳ್ಳಿಕ್ಕಾಗೋದಿಲ್ಲ. ಯಾಕಂದರೆ ನಾನು ನನ್ನನ್ನು ಮಾರಿಕೊಳ್ಳುವುದಿಲ್ಲ, ನನಗೆ ಗೊತ್ತಿರೋದು ನೀವು ನನ್ನ ಮಾರ್ತೀರಾ ಅಂತ ಗೊತ್ತು ನನಗೆ ಅಂತ. ಮತ್ತು ಶಾಲೆ ಮಾಡ್ಬೋದು. ಆಗ ಶ್ರೀಪಾದ ಭಟ್ರ ಹತ್ರ ನಾನೊಂದಷ್ಟು ಪ್ರಾಮಾಣಿಕತೆಯನ್ನು, ಕೆಲಸವನ್ನು, ಅನುಭವ ದೊಡ್ಡದಿತ್ತು. ನಮ್ಮ ಆಶಯ ಇಷ್ಟೇ. ಇಲ್ಲಿ ನಾವು, ನೀವು ಕೆಲವರು ಯಾಕೆ ನಾವು ಇದು ಪ್ರತಿರೋಧದ ಮಾತಾಡ್ತಿಲ್ಲ, ಸೊ ಜಾಸ್ತಿ ಮಾತಾಡೋದು, ಅಲ್ಲಿ ತನಕ ಹೋಗೋದು ಬೇಡ. ಮೊದಲು ಕರ್ನಾಟಕದ ಎಲ್ಲ ರಂಗ ತಂಡಗಳು ಈ ನೇಹದ ನೇಗಿ ಒಳಗೆ ಬರೋಣ. ಒಳಗೆ ಬರ್ತಾ ನಮ್ಮ ನಮ್ಮ ಆಯಾ ಪ್ರಾಂತದ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಣ. ರಂಗಮಂದಿರ ಇಲ್ಲ ಅನ್ನೋದು ಸಮಸ್ಯೆ ಇದೆ, ಒಂದು ಕಾವುಗೂಡಿಲ್ಲ ಒಂದು ಸಮಸ್ಯೆ ಇದೆ, ಯುವಕರಿಗೆ ಅವಕಾಶಗಳು ಕಮ್ಮಿ ಆಗ್ತದೆ. ಅವನಿಗೆ ನೋಡಿ, ಅವನು ನೀನಾಸನ್ನಲ್ಲಿ ಓದಿದ್ರು ಕೂಡ ಈ ಥರ ಆಲೋಚನೆಗಳು ನಾಟಕದ ನನಗೆ ಗೊತ್ತಾಗೋದಿಲ್ಲ ಅಂತಾನೆ. ಅದು ಮುಗ್ಧತೆ. ನಾವು ಈ ಥರ ಒಬ್ಬೊಬ್ಬರನ್ನ ಬೆಳೆಸ್ಕೊಳ್ತಾ ಕೆಲಸ ಆಗ್ಬೋದು. ಇವರು ಒಂದು ಥಿಯೇಟರ್ ಮಾಡ್ತೀನಿ ನಾನು, ನನ್ನ ಕ್ರಮ ನಿರ್ದಿಗಂತದಂತಹ ಅದು ನಮಗೆ, ನನಗೆ ರಂಗಭೂಮಿ ಇಂಪಾರ್ಟೆಂಟ್ ಆಗ್ತಿಲ್ಲ, ರಂಗಮಂದಿರ ಇಂಪಾರ್ಟೆಂಟ್ ಆಗ್ತಿಲ್ಲ. ಈ ಥರದ ನಾಟಕಗಳನ್ನು, ಈ ಥರದ ಆಲೋಚನೆಗಳನ್ನು ಹುಟ್ಟು ಹಾಕುವ ಒಂದು ಇನ್ಕ್ಯುಬೇಟರ್ನ ಅವಶ್ಯಕತೆ ಜಾಸ್ತಿ ಆಗ್ತದೆ ಅಲ್ವಾ. ಅಂದರೆ ನಾವು ಕೂಡ ನಮ್ಮ ಪ್ರಯೋಗಗಳಲ್ಲಿ ಸೋಲುವುದಕ್ಕೆ ಸ್ಥಳವೇ ಇಲ್ಲ ನಮಗೆ. 2-3 ವರ್ಷ ಮಾಡಿಕೊಂಡು ಅದನ್ನು ಗೆಲ್ಲಲೇಬೇಕು ಅನ್ನೋದು, ಅದನ್ನು ತೆಗೆದು ಮೊದಲು ಈ ಸಂಭ್ರಮಿಸುವ ವಾತಾವರಣ ಬೆಳಿಬೇಕು. ನೋಡಿ, ಎಲ್ಲರೂ ಒಂದು ಕಡೆ ಸೇರಿದರೆ ಎಂಥ ಅದ್ಭುತವಾದ ಫೆಸ್ಟಿವಲ್ ಆಯಿತು ನೋಡಿ. ಇದರಲ್ಲಿ ಸಾಹಿತಿಗಳನ್ನು ನಾವು ಶ್ರೀಪಾದ ಭಟ್ರ ಜೊತೆ ಮಾತಾಡ್ತಾ ಗೊತ್ತಾಗೋ ವಿಷಯಗಳೇ ಅವು. ಹೆಂಗೆ ಒಂದು 10-15-20 ವರ್ಷ 3-4 ದಶಕಗಳ ಹಿಂದಿನ ರಂಗಭೂಮಿಯಲ್ಲಿ ಸಾಹಿತ್ಯ ಮತ್ತು ರಂಗಭೂಮಿ ಇತ್ತು, ಈಗ ಸಾಹಿತಿಗಳೆಲ್ಲ ಹೋಗ್ಬಿಟ್ರೆ ರಂಗಭೂಮಿ ಒಂದು ಕೊಡೆ ಇದೆ. ಪೇಂಟಿಂಗ್ ಇತ್ತು ನಮ್ಮ ಜೊತೆ, ಮ್ಯೂಸಿಕ್ ಇತ್ತು ನಮ್ಮ ಜೊತೆ, ಯಂಗ್ಸ್ಟರ್ಸ್ ಇದ್ದರು ನಮ್ಮ ಜೊತೆ, ದ್ವೀಪಗಳಾಗಿದ್ರು ಆಗಿ ನಾವುಗಳು ದ್ವೀಪಗಳಾಗಿ ಕೂತ್ಕೊಂಡಿದ್ದೀವಿ. ಇದು ಒಂದಾಗಬೇಕು ಮೊದಲು. ಇವರು ಈ ತಂಡದ ನಾಟಕಕ್ಕೆ ಆ ತಂಡಕ್ಕೆ ಸಂಬಂಧಪಟ್ಟವ್ರು ಬರೋದೇ ಇಲ್ಲ. ಅವ್ರಿಗಾದ್ರು ಹಣ ಅನ್ನೋದು ದೊಡ್ಡ ವಿಷಯವೇ ಅಲ್ಲ. ನನ್ನ ಕನಸು ಈಗೇನು ಹೇಳ್ತಿದ್ದೀನಿ ಅಂದರೆ, ಈ ನಿರ್ದಿಗಂತದ ನೇಹದ ನೇಗಿಯ ಉತ್ಸವ ನೋಡಿದ್ವಿ, ಇಲ್ಲಿ ನಮ್ಮ ಮಕ್ಕಳು ನಾವೆಲ್ಲ ಬಂದ್ವಿ, ಒಂದಷ್ಟು ಜನ ಬಂದ್ವಿ, ಕ್ರಿಸ್ಟಿ ಅಂತವರು ಇನ್ನಂಥವ್ರು ನಿಂತು ಸೇರಿದ್ವಿ. ಮುಂದೆ ಇಲ್ಲಿಯ ಒಂದು ಅಲಾಶಿಯಸ್ನ ಒಂದು ಪರ್ಮಿಷನ್ ತಗೊಳ್ಳಿಕ್ಕೆ ನಾನು ಬರ್ಲಿಕ್ಕೆ ಆಗೋದಿಲ್ಲ. ಆದರೆ ನೀವುಗಳು ಸೇರಿ ಕೂತು ಬಂದು ನಾವು ಮಾಡ್ತೀವಿ, ನಾವು ತಗೊಳ್ತೀವಿ ಅಂತಂದ್ರಲ್ಲ, ಅದನ್ನು ನೆಕ್ಸ್ಟ್ ನೀವುಗಳು ಉತ್ಸವ ಮಾಡಬೇಕಾದ್ರೆ ನಾವು ಬಂದು ನಿಲ್ತೇವೆ. ನಿಮ್ಮ ಸಮಸ್ಯೆಗಳೇನು ಅನ್ನೋದನ್ನು ನಾವಿಂಗ ಇಲ್ಲಿರುವ 10 ಅಲ್ಲ, ಒಂದು 30 ಜನ ಸೇರಿ ಅದಕ್ಕಂತ ಒಂದು ಸಭೆ ಮಾಡಬೇಕು. ಇದರಲ್ಲಿ ಇವರದೊಂದು ಬಲ ಇದೆ, ಅವರದೊಂದು ಬಲ ಇದೆ, ಈಕೆದೊಂದು ಬಲ ಇದೆ, ಈ ಬಲಗಳು ಸೇರಿದರೆ ನಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ನಮ್ಮಲ್ಲೇ ಇದೆ. ಫ್ರಟರ್ನಿಟಿ ಅಂದರೆ ಅಲ್ಲ, ಫ್ರಟರ್ನಿಟಿ ಅಂದರೆ ಇದೊಂದು ರೂಲ್ ಅಲ್ಲ, ಅದು ಹಾಗೆ ಆಗೋದು ಅಲ್ಲ, ಹಂಗೆ ಆಗೋದೇ ಹಾಗೆ. ಅಂದರೆ ನಾವು ಬೆಳಿಬೇಕಾದ್ರೆ, ಮುಂದಾಗಬೇಕಾದ್ರೆ ಈ ನೆಲ ಬಹಳ ಅದ್ಭುತವಾದ ಎಲ್ಲ ಬೀಜಗಳನ್ನು ಬೆಳೆಸುವ ಗುಣ, ನಾವೆಲ್ಲರೂ ದೊಡ್ಡ ಮರಗಳಾಗುವ ಬೀಜಗಳೇ, ಆದರೆ ಈ ಬೀಜಗಳು ಬೆಳೆಯಕ್ಕೆ ಬೇಕಾದ ನೆಲ ಇಲ್ಲ. ನಮ್ಮ ಭೂಮಿ ಹಸನಾಗಿಲ್ದಿದ್ರೆ ನಾವು ಎಷ್ಟು ಶಕ್ತಿಯುತ ಬೀಜವಾದರೆ ಬೆಳೆಯೋದೇ ಇಲ್ಲ. ಅದು ಒಬ್ಬರಿಗೆ ಇನ್ನೊಬ್ರು ಬೇಕಾಗತ್ತಲ್ಲ, ಅದೇ ಅಲ್ವಾ ಪ್ರಕೃತಿ. ನಾವು ಸೇರ್ಲಿಕ್ಕೆ ಸಾಧ್ಯ ಆದರೆ, ಇದು ಒಂದು ಸಲ ನಾನು ಬಂದು ಮಾಡಿ, ನಾವೆಲ್ಲ ಇನ್ನೂ ಮಾಡ್ತಾ ಹೋಗ್ಬೇಕಿದೆ, ಇದು ಕಂಟಿನ್ಯೂಸ್ ಆಗ್ತಾ ಹೋಗ್ಬೇಕು. ಒಂದೊಂದು ನಾಟಕಕ್ಕೆ 400 ಜನ 500 ಜನ ಬರ್ತಾರೆ ಅನ್ನೋದು. ಹಾಗಲ್ಲದೆ ಇಲ್ಲಿಯ ನಾಟಕಗಳಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ನ ಬೇರೆ ಬೇರೆ ಆಲೋಚನೆಗಳ ಕೇರಳದಿಂದ ಒಬ್ಬ ಅರುಣ್ಲಾಲ್ ಇರ್ಬೋದು, ಇನ್ನೊಂದು ಊರಿನಿಂದ ಶಕೀಲ್ ಇರ್ಬೋದು, ಇನ್ನೊಂದು ಇರ್ಬೋದು, ಇವರನ್ನು ನಮ್ಮ ತಂಡಗಳಿಗೆ ಒಳಗೊಂಡು ಬಂದು ನಾಟಕ ಮಾಡಿಸಿ ನಾವು ತೆಗೆದುಕೊಳ್ಳುತ್ತೇವೆ, ನಮ್ಮ ಪ್ರತಿಭೆಗಳು ಅಲ್ಲಿ ಹೋಗಿ ಕೆಲಸ ಮಾಡುತ್ತವೆ, ನಾವು ಈ ಕೊಟ್ಟುಕೊಳ್ಳುವಿಕೆಯನ್ನು ಮಾಡ್ಕೋಬೇಕು. ಹಾಗಾದಾಗಲೇ ಬೇರೆ ಬೇರೆ ಚಿಂತನೆಗಳು ನಮಗೆ ಬರೋದು, ಬೇರೆ ಬೇರೆ ಮತ್ತು ಕಲಿಕೆಯ ಮಾದರಿಗಳು ಚೇಂಜ್ ಆಗ್ತಾ ಹೋಗುತ್ತಲ್ಲ. ಇವತ್ತಿನ ಯಂಗ್ಸ್ಟರ್ಸ್ಗೆ ಬೇಕಾದ ಟ್ರೈನಿಂಗು ಒಂದು ಟೆಕ್ಸ್ಟ್ ಜೊತೆನೆ ಆಗಬೇಕಲ್ಲ, ಅದರ ಪ್ರಾಕ್ಟೀಸ್ ಜೊತೆನೆ ಆಗಬೇಕಲ್ಲ. ಆ ಥರದ್ದಕ್ಕೆ ನಾವು ಹಿರಿಯರಾದವರು ಮಾಡಬೇಕಾಗಿರೋದು ನಾವು ಮುಂದೆ ಹೋಗ್ಬಾರ್ದು. ಇನ್ನಾಯ್ತು, ಯಾಕಂದರೆ ಮುಂದಿರೋರು ಮುಂದಿನ ಜನ್ರೇಷನ್ನೇ, ಮಕ್ಕಳು ಮತ್ತು ಯುವಕರು. ಮುಂದಿನ 40 ವರ್ಷದ ಪ್ರಪಂಚ ಅವ್ರದ್ದು, ಅವ್ರನ್ನ ಕೇಳಿಸ್ಕೊಳ್ಬೇಕಾಗಿದೆ, ಅವ್ರ ಜೊತೆ ನಾವು ಕೆಲಸ ಮಾಡಬೇಕಾಗಿದೆ. ನಾವು ನಿಜದ ಅರ್ಥದಲ್ಲಿ ಹಿರಿಯರಾಗಬೇಕಾಗಿದೆ. ಹಿರಿಯರಿದ್ದಾಗ ನಾವು ಬಂದು ನಿಂತ್ಕೋಬೋದ ಅನ್ನೋ ಹೆದರಿಕೆ ನಾವು ಉಟ್ಬಿಟ್ರೆ, ಅವ್ರಿಗೆ ಭಯ ಬಂದುಬಿಟ್ರೆ ಕಲಿಯಲ್ಲ. ಸೊ ದಿಸ್ ಈಸ್ ಅ ಒಂದು ತುಂಬ ಆಲೋಚಿಸ್ತಾ ಇಂಥ ಒಂದು, ಅದಕ್ಕೆ ನಾನು ಮೊದಲು ಸಂಭ್ರಮಿಸೋದು ಕಲಿಯೋಣ ಅಂತ. ಸಂಭ್ರಮ ಆದಾಗ ಈ ಸಂಭ್ರಮವನ್ನು ಹೆಂಗೆ ಉಳಿಸ್ಕೊಳ್ಳೋದು ಅಂತ ಗೊತ್ತಾಗ್ತಾ ಹೋಗುತ್ತೆ. ಅದು ಯಾವಾಗತ್ತೆ, ನಮ್ಮ ಎಲ್ಲರ ಆಶಯಗಳು ನೋಡಿ, ನಮ್ಮ ನಮ್ಮ ವಿಭಿನ್ನತೆ ಇರಲಿ, ನಮ್ಮ ನಮ್ಮ ಭಿನ್ನತೆ ಇರಲಿ, ನಮ್ಮ ನಮ್ಮ ಅಸ್ತಿತ್ವಗಳಿರಲಿ, ನಮ್ಮ ನಮ್ಮ ಐಡೆಂಟಿಟಿ, ನನ್ನ ತಂಡ ಅಂತ ಬೇಕದು. ಆದರೆ ಎಲ್ಲರೂ ಸೇರಿದ್ದೀವಿ ಇಲ್ಲಿ, ನನ್ನದು ನಾನು ಉಳಿಸ್ಕೊಳ್ತೀನಿ ಅಂತ. ಸೊ ಆದ್ದರಿಂದನೇ ಭಾಳ ಕ್ಲಿಯರಾಗಿ ನಾವು ನಾಕಟ್ಟಿಗೆ ಟಿಕೆಟ್ ಇಡಲಿಲ್ಲ ಬೇಕಂತ. ಈ ಸಲ ನಮಗೆ ಅದೆಲ್ಲ ಬೇಕಾಗಿತ್ತು, ನಮಗೆ ಬರೋದು ಬೇಕಾಗಿತ್ತು, ಸಂಭ್ರಮಿಸೋದು ಬೇಕಾಗಿತ್ತು. ಪ್ರತಿ ಎಲ್ಲ ನಾಟಕಗಳನ್ನು ನಿರ್ದಿಗಂತ ಮಾಡಲಿಲ್ಲ, ಹಾಕೊಳ್ಳೋದು 2 ನಿಮಿಷ ಅದು ಅಲ್ಲ. ಆಯಾ ತಂಡಗಳನ್ನು ಹುಡುಕಿ, ಧಾರವಾಡದ ತಂಡನೋ, ಚಿಕ್ಕಮಗಳೂರಿನ ತಂಡನೋ, ಬೆಂಗಳೂರಿನ ತಂಡನೋ, ಮಂಗಳೂರಿನ ತಂಡನೋ, ನೀವು ನಾಟಕ ಮಾಡಿ. ನಾಟಕ ಆದಮೇಲೆ ನಾಟಕ ನಿಮ್ಮದು, ನಿರ್ದಿಗಂತದ್ದಲ್ಲ. ನೋ ಓನರ್ಶಿಪ್ ಹೇಳಿ. ನಾವು ಇಷ್ಟು ವಿಶಾಲವಾಗಿ ಯೋಚನೆ ಮಾಡ್ತಾ ಈ ವೈಶಾಲ್ಯತೆಯನ್ನು ಸಮುದ್ರದ ತೀರದಲ್ಲಿದ್ದೇವೆ, ಆ ಸಮುದ್ರದ ವೈಶಾಲ್ಯ ನಮಗೆ ಬರ್ತಿದ್ರೆ ಹೇಗೆ ಅಲ್ವೇ? ಆ ವೈಶಾಲ್ಯತೆ ನಮ್ಮ ಮುಂದೆ ಇರೋದು ನಮ್ಮನ್ನು ಹೆದರ್ಸಕ್ಕಲ್ಲ, ನೀನು ಸಣ್ಣವನು ಅಂತ ಹೇಳೋದಕ್ಕಲ್ಲ, ನನ್ನ ವೈಶಾಲ್ಯತೆಯನ್ನು ನೀನು ಕಲಿತ್ಕೊ ಅಂತ ಹೇಳೋದಕ್ಕೆ ತಾನೆ. ನಮ್ಮ ಕಡೆಯಿಂದ ನಾವು ನಿಮ್ಮನ್ನು ಏನನ್ನಾದರೂ ಕೇಳಿಕೊಳ್ಳುವ ಬೇಡಿಕೊಳ್ಳುವ ಮುಂಚೆ 10 ಹೆಜ್ಜೆ ಮೊದಲು ನಾವು ನಡೆಯೋಣ ಅನ್ನೋ ನಿರ್ಧಾರ ಮಾಡಿದ್ವಿ. ಯಾಕಂದರೆ ಅಟ್ಲೀಸ್ಟ್ ಇಷ್ಟು ನಡೆದು ಬಂದ್ರಲ್ಲ ಇವರು ಅನ್ನೋದಾಗಲಿ. ಸೊ ನಾವು 10 ಹೆಜ್ಜೆ ಬಂದಿದ್ದೇವೆ, ನೀವೊಂದು ಹೆಜ್ಜೆ ಬಂದಿದ್ದೀರಿ, ಒಟ್ಟಿಗೆ 100 ಹೆಜ್ಜೆ ಹೋಗೋಣ. ಸಾಧ್ಯತೆಗಳಾಗತ್ತೆ. ಈ ಉತ್ಸವ ಮುಂದಿನ ಸಲ ಆದಾಗ ಬರೀ ಮಂಗಳೂರು ಆಗದೆ, ಮಂಗಳೂರಿನ ಉತ್ಸವ ಇಲ್ಲಿಂದ ಉಡುಪಿಗೆ ಹೋಗಿ ಅಂದರೆ ಹೋಗಲಿ, ಒಂದು ನಾಟಕ 4 ಶೋ ಆಗಲಿ, ಒಂದು 4-5 ಶೋ ಆಗಲಿ ಅಲ್ವಾ? ಹಿಂಗೆ ಆಗ್ತಾ ಹೋದರೆ ಭಾಳ ಸ್ಟ್ರಾಂಗ್ ಆಗಿ ಒಂದು ನಮ್ಮ ಪ್ರತಿಭೆಗಳಿಗೆ, ನಮ್ಮ ಭಾಷೆಗೆ, ನಮ್ಮ ಜೆಸ್ಚರ್ಗಳಿಗೆ, ನಮ್ಮ ಆತಂಕಗಳಿಗೆ ಒಂದು ಒಳ್ಳೆ ವೇದಿಕೆ ಆಗ್ತಾ ಹೋಗುತ್ತೆ. ಈ ಮೂಲಕ ನಾವು 10 ಜನಕ್ಕೆ ಹೇಳ್ಬೋದು. ಸೊ ನಮ್ಮ ಆಶಯ ಅಂದರೆ 1-1.5 ವರ್ಷಗಳಲ್ಲಿ ಇಡೀ ಕರ್ನಾಟಕದ ಎಲ್ಲ ಪ್ರಾಂತಗಳ ರಂಗ ತಂಡಗಳನ್ನು ಒಂದು ನೇಹದ ನೇಯ್ಗೆ ಮಾಡಿ ಒಂದು ಸರಪಳಿ ಮಾಡಲಿಕ್ಕೆ ಸಾಧ್ಯ ಆದರೆ ನಿರ್ದಿಗಂತಕ್ಕೆ ನನಗಷ್ಟು ಸಾಕು. ಸೊ ಇಲ್ಲಿ ಮಾಡಿದ್ರೆ ಗೊತ್ತಾಗುತ್ತೆ, ಎಲ್ಲರೂ ಬಂದು ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಹಬ್ಬಕ್ಕೆ ಬಂದು ಕಾನ್ಸ್ ಫೆಸ್ಟಿವಲ್ಗೆ ಹೋದಂಗೆ, ಇನ್ನೊಂದು ಫೆಸ್ಟಿವಲ್ಗೆ ಹೋದಂಗೆ, ಇಡೀ ಭಾರತ ದೇಶದಲ್ಲಿ ಎಷ್ಟೆಷ್ಟೋ ಲಿಟ್ರರಿ ಫೆಸ್ಟಿವಲ್ಗಳಿದೆ. ನಮ್ಮ ಕನಸು ಈ ವರ್ಷದ ಕೊನೆಯಲ್ಲಿ ಮುಂದಿನ ವರ್ಷದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಲಿಟ್ರರಿ ಫೆಸ್ಟ್ ನಾವು ಮಾಡಬೇಕು ಅಂತ. ಅದಕ್ಕೆ ಮುಂಚೆ ಮೊದಲು 2 ಚಿಕ್ಕ ಉತ್ಸವಗಳನ್ನು ಮಾಡಿ ಮೊದಲು ಇಲ್ಲಿ ಗೆಲ್ಲಬೇಕು ನಾವು ಅಂತ ಅಂದ್ಕೊಂಡ್ವಿ. ಈಗ ನಮಗಂತೂ 100ನೇ ಬಲ ಬಂದಿದೆ. ಅದಕ್ಕೆ ನಾವೆಷ್ಟು ಜೊತೆಯಾಗ್ಬೋದು, ನೀವೆಷ್ಟು ಜೊತೆಯಾಗ್ಬೋದು, ನಮಗೇನಾದರೂ ಒಂದು ಪರಿಹಾರವನ್ನು ಕಂಡುಕೊಂಡು ಹೋಗ್ತಾನೆ ಹೋಗ್ಬೇಕು. ಒಟ್ಟಿಗಿರುವ ಸಂಭ್ರಮಿಸುವ ಗುಣವನ್ನು ಮೊದಲು ಬೆಳೆಸ್ಕೊಂಬೇಡ, ಅದಾದ ಮೇಲೆ ಪ್ರತಿರೋಧ ಅದರೊಳಗೆ ಬರಬೇಕಾಗಿರೋದು ಮುಂದಿಂದು ಯೋಚನೆ ಮಾಡ್ತಾ ಹೋಗೋಣ ಅಲ್ವಾ? ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ಲವಿಂಗ್ ಅವರ್ ಜಾಬ್, ಅದಾದ್ಮೇಲೆ ಮಿಕ್ಕಿದ್ದೆಲ್ಲ ಬರ್ತಾ ಹೋಗುತ್ತೆ ಅಲ್ವಾ? ಅಷ್ಟೇ, ಥ್ಯಾಂಕ್ ಯು.
2: ಇಷ್ಟವರೆಗೆ ನಟ ಪ್ರಕಾಶ್ ರಾಜ್ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ನ್ಯೂ ಕೇಳ್ತಾ ಇದ್ರೆ ರೇಡಿಯೋ ಸಾರಂಗನಾಡ್ 7.8 FM. ಈಗ ಯಕ್ಷಗಾನದ ಪ್ರಸಾರ.
1: ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಡೆದ ಕಾನದ ಕಟದಿರು ತುಳು ಯಕ್ಷಗಾನ ನಡೆಸಿಕೊಡುವವರು ಸತ್ಯಸಾರಮಾನಿ ಯಕ್ಷಗಾನ ಕಲಾಮಂಡಳಿ ಮಿಜಾರು. ಇದೀಗ ಕಾನದ ಕಟದಿರು ತುಳು ಯಕ್ಷಗಾನದ 5ನೇ ಕಂತು.
2: ಎಂಚ ತುಂಡಲಾವು ಎಂದು ಬಂದರೆ ಎಂಚಲ ಧೂಪನ ಜಾಯಮಾನದಲ್ಲಿ ನೋಡಿ

0: திட்டத்தில் பெண்ணிருந்து
1: ఈ ముంగే పెడుతుంది.

ಸಂಬಂಧ ನಮ್ಮ ಬಾವೆ ಬಾವೆ ಬೂಯ ಅಂತ ನಮ್ಮ ಇದರ ಉದ್ದ

ಚಾಲೂ ಈ ಪರ ಬೇರೆ ಒಕ್ಕು ನಂಚಿನ ಪ್ರಯತ್ನ ಮಾಡ್ತಾರೆ ಸೀತಡ ಬಂತ ಪ್ರಾಯದ

आ जाए मान लग रहा।

ನಿಂತು ತಿರಿಯಾಯ ಪರಮಾತ್ಮ ನಿಖಿಲದಾದ ಅನ್ಯಾಯ ಬಂದರ ಬಂದಿನ ತಪ್ಪು ಗ್ರಹಿಕೆ ನಂಕಿನಿ ವಯ್ಯಕಯ್ಯ ಅವರ ಅವರ ಆಂಡ್ ಮತ್ತೆ ಅದು ಪುನಃ ನಿಖಿಲದ ಅದೆಲ್ಲ ವಂಚಿತ ತಪ್ಪು ಆದಿಸಲ್ಲ ಐದು ಮಂದಿ ಕೊಡು ಏರಯ್ಯ ನಿಖಿಲು ಅವಳು ಕೇಳದ ಬೆನ್ನ ಎಡ್ಮೂರದೆಯೋ ಎಂಬುದು ಕಾಣದ ಕಡೆದರೆ ತುಳುನಾಡದ ಮೂಲ

நம்ம தர்மலாந்து குறிப்பா நம்ம வந்து பல்லாருக்கு

ಅನ್ಯಾಯ ಗಾರಿ ಚಂದ್ರಗಿಡಿ ಗಡಿಗಲ್ಲಿ ಇಂಚಿದೆ ತಂಚಿ ಬರ್ದಾಗೆ ಧಾರಣೆ ಬರ್ಸೋ ಬನ್ನಿ.

0: ಓದುವ ಧರ್ಮನಡಪುಳು ಅಲ್ಪ ಸುರಿಯಾಡು ಸಾಧಿಗೆ ಬರ್ತೀನಗಳು ಏರಿ ಎಡ್ಡೆಡು ಬರ್ತಲ್ಲ ತಿಗಲೇನು ಸಾಧಿ ಬರ್ತೀನಗಳು ಅಜ್ಜಿನಪ್ಪ ಅನ್ಯಾಯ ಮತ್ತೊಂದಿತ್ತ ಮಂಡಿ ವಿಚಾರ ಪೂರ್ತಿತ್ತಿನವ ಮಣಿಪಂದ ಕುಲಿಯನ್ನ
1: ಸ್ಥಿತಿಗತ ಆರ ಬಿರೋಡು ಸಾರ ಜನ ಜೀವನ

ಬರೋಂಗಿಲ್ಲರಿ. ಬತ್ತಿ ನಿಮ್ಮ ಅಭ್ಯರ್ಥಿ ಎಂಕೊಂಡು ಮಾಡ್ಕೊಂಡು ತಿಕ್ಕಿನ ಕಚ್ಚಾಗಿ ಅಟ್ಟ ಆದ್ರೆ ಇಬ್ರು ಉತ್ತಂಗಿಲ್ಲರಿ. ದಾದಾ ನಿನ್ ಯಾರ್ಯಾ ಇಬ್ರು ಏನಂದ್ರೆ ನೀನ್ಯಾ ನಿಕ್ಲೆ ಬಂದಿನಿ ಮುಂದೆ ನಿಕ್ಲ ನಿಕ್ಲೆಗಲ ಸಂಬಂಧ ಐತಿ ಎಟ್ಟೆಪ್ಪದ ಬೇರೆ.

0: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲಿ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ. ಗುಡ್ ನೈಟ್,
1: ಗುಡ್ ನೈಟ್.

Radio Sala, 107.8 FM.

ಮನಸ್ಸಿನ ಕಲಸ ಕಾಡು ಕಣ್ಣಿಗೆ ಬೆಳಗು ಚಿಮ್ಮುತ್ತಿದೆ ರೆಪ್ಪೆಯ ಮುಚ್ಚದ ರೀತಿ ನೋಡು ಆಸೆ ಮನೆ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
1: ಇದೇ ರೇಡಿಯೋ ಸಾರಂಗ್ 107.8 FM ಅಲ್ಲಿ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
1: ಇದೇ ರೇಡಿಯೋ ಸಾರಂಗ್ 107.8 FM ಭಾವ ಲಹರಿ.

107.8 FM. Radio Salem, 107.8 FM. Radio Salem, ಈಗ ಆಪ್ನಲ್ಲಿ ಕೂಡ ಲಭ್ಯ. ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು. ಹಾಡು ಕೇಳಬಹುದು, ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತಬಹುದು, ಮತ್ತೆಲ್ಲ ಇಲ್ಲಿ ಮುತ್ತು. ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು. ಹೇ, ಯಾವ ಊರ ಹುಡುಗ ಬೇಕಮ್ಮ, ಹೇಳಮ್ಮ ತಂಗಿ ನಿಂಗೆಂತ ಜೋಡಿ ಬೇಕಮ್ಮ. ಯಾವ ಊರ ಹುಡುಗ ಬೇಕಮ್ಮ, ಹೇಳಮ್ಮ ತಂಗಿ ನಿಂಗೆಂತ ಜೋಡಿ ಬೇಕಮ್ಮ. ಬೆಂಗಳೂರು ಮಂಗಳೂರು ತುಮಕೂರು ಮೈಸೂರು ಗುಲ್ಬರ್ಗ ಹಿರಿಯೂರು ರಾಯಚೂರ ಚಿತ್ರದುರ್ಗ ಹುಲಿದುರ್ಗ ಬೆಳಗಾವಿ ಶಿವಮೊಗ್ಗ ಊರೆಲ್ಲ ಸುತ್ತಿ ತತ್ತೀನಿ, ನಿಮ್ಮೆತ್ತಿರೋನ ರಾಣಿ ಹಂಗೆ ಮದುವೆ ಮಾಡ್ತೀನಿ. ಹೇ, ಯಾವ ಊರ ಹುಡುಗ ಬೇಕಮ್ಮ, ಹೇಳ

0: ಬಳ್ಳಿ ಹುಡುಗಂದು ಹೂವಂತ ಮನಸಂತೆ, ಧಾರವಾಡದ ಮಂದಿ ಇದು ದುಡುಗುಂಡು ಮೈ ಅಂತೆ, ಬೀದರ್ನ ಹುಡುಗಂದು ಬೀದರ್ನ ಮಾತಂತೆ, ಬಿಜಾಪುರನ ಹುಡುಗನ್ನದೇ ಪರ್ಕೊಂಡು ಹೊಡಬಾರಂತೆ, ರಾಯಚೂರ ಹುಡುಗ ನಿನ್ನ ರಾಣಿಯಾಗಿ ಸಾಕ್ತಾನಂತೆ, ಬೆಳಗಾಮ ಹುಡುಗನ್ನದೇ ಬೆಳವಳಗೆ ಇರ್ತಾನಂತೆ, ಗುಲ್ಬರ್ಗದ ಹುಡುಗನ್ನದೇ ಶರಣನ ಇರ್ತಾನಂತೆ, ಹರಿಹರ ಹಿರಿಯೂರ ಹುಡುಗನ್ನ ಕಂದಾರಂತೆ, ಇಷ್ಟಲ್ಲಿ ಯಾರು ಬೇಕಮ್ಮ ಹೇಳಮ್ಮ ತಂಗಿ, ಯಾವೂರ ಹುಡುಗ ಬೇಕಮ್ಮ ಹೇ ಯಾವೂರ ಹುಡುಗ ಬೇಕಮ್ಮ ಹೇಳಮ್ಮ ತಂಗಿ, ನಿಮ್ಗಂತ ಜೋಡಿ ಬೇಕಮ್ಮ
1: ಪ್ರೀತಿಸ ಹುಡುಗಲ್ವೇನಣ್ಣ, ಇದರಲ್ಲಿ ನಮಗೆ ಜೋಡಿನ ನೀನೇ ಬೇಕಣ್ಣ.

0: ಆಗದೆ ಅಮಸ್ಕಾರ ಗರ ಬಾವಿ ಜೇಡವ ಒಂದು ಬಾಯ್ ಗರ ಮಠ ಜೇಡವ ಒಂದು ಆಕಟ ಗರ ಮೇಸ್ತ್ರಿ ಜೇಡವ ಒಂದು ಮಂಗಳೂರು ಗರ
1: ರೇಡಿಯೋ ಸಾರಂಗ್ 107.8 FM.

0: Jam salon.
1: Radio Sarang, 107.8 FM.

やぶり俺なかむりゃりなかなかむりゃり俺てなうたふくにゃくとじゃはんごわりゃぶりわらなかむりゃり